ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಶನಿವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆಯ ವರ್ಷಕ್ಕೆ 1948, ವೈಶಾಖ ಮಾಸದ 26ನೇ ದಿನ ಅಂದರೆ 2026ನೇ ಇಸ್ವಿ ಮೇ ತಿಂಗಳ 16ನೇ ತಾರೀಕು. ಈಗ ಸಮಯ 5:56:51. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜನಿ ಕೆರೂರ್ ಮಾಡುವ ನಮಸ್ಕಾರ.

0: ಕೇಳುವರೆ ಈ ಬೆಳಗ್ಗೆ 6:25 ನಿಮಿಷಕ್ಕೆ ಕೇಳುವಿರಿ ನಾಗೇಶ್ ನಾಯಕ್ ಅವರಿಂದ ಚಿಂತನವನ್ನ. ಆರು ಗಂಟೆ 6:30 ರೈತರಿಗೆ ಸಲಹೆಗಳು, ಸುಬೋಧ ಸಮಾಲೋಚನೆ ಪ್ರಸಾರವಾಗಲಿದೆ. 6:35 ಸುಬೋಧ ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಈ ಕಾರ್ಯಕ್ರಮ ಕೇಳಲಿದ್ದೀರಿ. 6:50 ಕಾರ್ಯಕ್ರಮ ಪ್ರಸ್ತುತಿ ಮಾಯಾ ರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ. ಆಕಾಶವಾಣಿ ಧಾರವಾಡ.
1: ಶ್ರೋತೃಬಾಂಧವರೇ, ನಯನದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
2: ಇದೇ ದಿನ ರಾತ್ರಿ 9:15
1: ಕೇಳಲಿದ್ದೀರಿ. ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನದೀಪ ನಯನದೀಪ
3: ನಯನದೀಪ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
4: ಎನ್ನ ತನುವ ನಿರ್ಮಲ ಮಾಡಿದ ನಯ್ಯ ಬಸವ.
5: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ.

0: ಪ್ರತಿ ಸೋಮವಾರ ಹಾಗೂ ಮಂಗಳವಾರ
1: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಕೇಳಿ ನಾಗೇಶ್ ನಾಯಕ್ ಅವರಿಂದ ಚಿಂತನ.
3: ತಪ್ಪುಗಳನ್ನು ಸಮರ್ಥಿಸಿಕೊಳ್ಳದೆ ಸರಿಪಡಿಸಿಕೊಂಡು ಹೋಗೋಣ. ತಪ್ಪು ಮಾಡದವರು ಯಾರವರೇ, ತಪ್ಪೇ ಮಾಡದವರು ಎಲ್ಲವರೇ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬಾಳೆ ಕೂಡ ಕಪ್ಪಾಗುತ್ತೆ, ತಿದ್ದಿಕೊಳ್ಳೋಕೆ ದಾರಿ ಐತೆ ಎಂದು ಖ್ಯಾತ ಚಲನಚಿತ್ರ ಸಾಹಿತಿ ವಿ ಮನೋಹರ್ ಬರೆದಿರುವ ಜನಪ್ರಿಯ ಹಾಡಿದೆ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯರು ಒಂದಲ್ಲ ಒಂದು ಸಂದರ್ಭದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಂಡೇ ಕೈಗೊಳ್ಳುತ್ತಾರೆ. ಬದುಕಿಡೀ ಸಂಪೂರ್ಣ ಸರಿ ನಿರ್ಧಾರಗಳನ್ನು ಕೈಗೊಂಡವರನ್ನು, ತಪ್ಪೇ ಮಾಡದವರನ್ನು ನಾವು ಕಾಣಲು ಸಾಧ್ಯವೇ ಇಲ್ಲ. ಕೆಲವೊಂದು ಸಂದರ್ಭಗಳು, ಸನ್ನಿವೇಶಗಳು, ಧಾವಂತಗಳು, ಒತ್ತಡಗಳು ಮನುಷ್ಯರನ್ನು ವಿವೇಕ ಕಳೆದುಕೊಳ್ಳುವಂತೆ ಮಾಡುತ್ತವೆ. ನಡೆಯುವವನು ಎಡವದೆ ಕುಳಿತವನು ಎಡವಲು ಸಾಧ್ಯವೇ ಎನ್ನುವಂತೆ ಮನುಷ್ಯ ಕಾರ್ಯಪ್ರವರ್ತನಾದಾಗ ತಪ್ಪುಗಳಾಗುವುದು ಸಹಜ. ಹೆಜ್ಜೆಯನ್ನು ತಪ್ಪಿದಾಗ ಮನುಷ್ಯ ಜಾರಿ ಬೀಳುವುದು ಸಹಜ. ಅದೇ ರೀತಿ ಬಿದ್ದವನು ಮೈ ಕೊಡಿಕೊಂಡು ಎದ್ದೇಳುತ್ತಾನೆ, ಮತ್ತೆ ಬೀಳದಂತೆ ಎಚ್ಚರ ವಹಿಸುತ್ತಾನೆ. ತಪ್ಪುಗಳಾದಾಗ ಮನುಷ್ಯ ಅದನ್ನು ಮನಗಂಡು ಮತ್ತೆ ಅಂತಹ ತಪ್ಪು ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳಬೇಕು. ನಡೆಯುವ ದಾರಿ ಅಡ್ಡದಾರಿಯಾಗಿದ್ದರೆ, ಅದು ಗೊತ್ತಿದ್ದೂ ನಡೆಯುತ್ತಿದ್ದರೆ ಅದು ಕ್ಷಮೆಗೆ ಅರ್ಹವಾಗದ ತಪ್ಪು. ಗೊತ್ತಾಗದೆ ಹಾದಿ ತುಳಿದವನು ಅದರ ಅರಿವಾದಾಗ ಮತ್ತೊಮ್ಮೆ ಅದರ ಗೊಡವೆಗೆ ಹೋಗದಿದ್ದರೆ ಅದು ಜಾಣತನ. ಬದುಕಿನಲ್ಲಿ ತಪ್ಪುಗಳಾಗುವುದು ಸಹಜ, ಆದರೆ ಅದರ ಅರಿವಾದಾಗ ಸುಧಾರಿಸಿಕೊಳ್ಳಬೇಕು, ಪುನಃ ಎಡುವದಂತೆ ಎಚ್ಚರ ವಹಿಸಬೇಕು. ಆಧುನಿಕ ದಿನಮಾನದಲ್ಲಿ ಅಡ್ಡದಾರಿ ಹಿಡಿಯುವವರ, ಮಾಡಿದ ತಪ್ಪನ್ನು ಸರಿಯೆಂದು ಸಾಧಿಸುವವರ, ಸಿಕ್ಕದ್ದನ್ನು ತಿಂದು ಆರೋಗ್ಯ ಕೆಡಿಸಿಕೊಳ್ಳುವವರ, ಕೋಪ ತಾಪದಿಂದ ದುರ್ಘಟನೆಗೆ ಕಾರಣವಾಗುವವರ ಸಂಖ್ಯೆ ಹೆಚ್ಚಿದೆ. ಇದಕ್ಕೆಲ್ಲ ಬದಲಾದ ಆಹಾರ ಪದ್ಧತಿ, ಒತ್ತಡದ ಜೀವನ ಶೈಲಿ, ಶ್ರಮರಹಿತ ದುಡಿಮೆ, ಮಾನಸಿಕ ಹತೋಟಿ ತಪ್ಪುತ್ತಿರುವುದು ಕಾರಣವಾಗಿದೆ. ತಪ್ಪುಗಳಾಗದಂತೆ ನೋಡಿಕೊಂಡು ಆದರೂ ಅವುಗಳನ್ನು ಸಮರ್ಥನೆ ಮಾಡಿಕೊಳ್ಳದೆ ಸರಿಪಡಿಸಿಕೊಂಡು ಹೋಗುವುದರಲ್ಲಿ ಬದುಕಿನ ಸಾರ್ಥಕ್ಯವಿದೆ. ಬದುಕು ಪ್ರಕೃತಿಯ ಅತಿ ದೊಡ್ಡ ದೇಣಿಗೆ. ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಬೇಡವಾಗಿ ಬದುಕುವುದಕ್ಕಿಂತ ಬೇಕೆನಿಸಿಕೊಂಡು ಬದುಕುವುದರಲ್ಲಿ ಬದುಕಿನ ಪ್ರಯೋಜನವಿದೆ. ತಿಳಿಯದೇ ಮಾಡಿದ ತಪ್ಪುಗಳು ಕೇವಲ ತಿರುವುಗಳನ್ನು ಕೊಡುತ್ತವೆ, ಆದರೆ ತಿಳಿದು ಮಾಡುವ ತಪ್ಪುಗಳು ತಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತವೆ ಎಂಬುದನ್ನು ನಾವು ಸದಾ ಗಮನದಲ್ಲಿಟ್ಟುಕೊಂಡಿರಬೇಕು. ನಿನ್ನ ತಪ್ಪು ನೀನು ಯಾವಾಗ ಅರ್ಥ ಮಾಡಿಕೊಂಡು ತಿದ್ದಿಕೊಂಡು ಮುಂದೆ ಸಾಗುತ್ತೀರೋ ಆ ದಿನವೇ ನಮ್ಮ ಜೀವನದ ಅರ್ಥಪೂರ್ಣ ಬದಲಾವಣೆಯ ತಿರುವಿಗೆ ಕಾರಣ ಎಂಬುದನ್ನು ಮರೆಯಬಾರದು. ಮಹಾತ್ಮ ಗಾಂಧೀಜಿಯವರು ಬಾಲ್ಯದ ದಿನಗಳಲ್ಲಿ ಹಲವು ತಪ್ಪುಗಳನ್ನು ಮಾಡಿದರೂ ಮತ್ತೆ ಮುಂದೆ ಅವುಗಳನ್ನು ಮುಂದುವರಿಸಲಿಲ್ಲ. ತಾವು ಮಾಡಿದ್ದು ತಪ್ಪು ಎಂದು ಅರಿವಾದ ಕೂಡಲೇ ಕ್ಷಮೆ ಕೇಳಿ ಪಶ್ಚಾತ್ತಾಪಪಟ್ಟು ಇನ್ನೆಂದೂ ಅಂತಹ ತಪ್ಪುಗಳನ್ನು ಮಾಡದಿರುವ ನಿರ್ಧಾರ ಮಾಡಿದರು. ಸಹಜವಾಗಿ ಆದಷ್ಟು ತಪ್ಪುಗಳ ಪುನರಾವರ್ತನೆಯಿಂದ ದೂರ ಇರಬೇಕೆಂದರೆ ಮಹಾತ್ಮರು ಹೇಳುವ ಹಾಗೆ ಬಾಲ್ಯಕಾಲದಲ್ಲಿ ನಾವು ಮಾತೆಯ ಹತ್ತಿರ ಇರಬೇಕು. ತಾಯಿ ತನ್ನ ಮಗು ತಪ್ಪು ಮಾಡಿದರೆ ತಿದ್ದಿ ಇನ್ನೆಂದೂ ಇಂತಹ ತಪ್ಪು ಮಾಡಬಾರದು ಮಗು ಎಂದು ಬುದ್ಧಿ ಮಾತನ್ನು ಹೇಳುತ್ತಾಳೆ. ಯೌವನದಲ್ಲಿ ಮಹಾತ್ಮರ ಹತ್ತಿರ ಇರಬೇಕು. ಸಂತರ ಮಹಾಂತರ ಉಪದೇಶಗಳು ನಮ್ಮ ಕಿವಿಯ ಮೇಲೆ ಬೀಳುತ್ತಾ ಹೋದರೆ ತಪ್ಪುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಮುಪ್ಪಾವಸ್ಥೆಯಲ್ಲಿ ಪರಮಾತ್ಮನೊಂದಿಗೆ ಇರಬೇಕು. ಸದಾಕಾಲ ಆತನ ಧ್ಯಾನ ಆರಾಧನೆಯಲ್ಲಿರುವವನಿಗೆ ತಪ್ಪು ಮಾಡಲು ಸಮಯವಿಲ್ಲದೆ ಅಲ್ಲವೇ? ಈ ಮೂರು ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡರೆ ಬದುಕು ತಪ್ಪುಗಳಿಂದ ವಿಮುಖವಾಗುತ್ತದೆ. ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮಗಿರುವ ಮೂರು ಅವಕಾಶಗಳೆಂದರೆ, ತಪ್ಪಾದಾಗ ವಾದಿಸದೆ, ಸಮರ್ಥಿಸಿಕೊಳ್ಳದೆ ಒಪ್ಪಿಕೊಂಡು ಬಿಡಬೇಕು. ತಪ್ಪಾಯಿತೋ ಯಾವುದೇ ಮುಜುಗರ ಹಿಂಜರಿಕೆ ಇಲ್ಲದೆ ಕ್ಷಮೆ ಯಾಚಿಸಬೇಕು. ಕ್ಷಮೆ ಕೇಳಿದ ಕ್ಷಣ ನಾವು ಚಿಕ್ಕವರಾಗಿ ಬಿಡುತ್ತೇವೆ ಎಂದೇನೂ ಇಲ್ಲ. ಕ್ಷಮೆ ಕೇಳಿಕೊಳ್ಳುವುದು ದೊಡ್ಡತನದ ಲಕ್ಷಣ. ಒಟ್ಟಿನಲ್ಲಿ ಎಲ್ಲರಿಗೂ ಬೆಳಕಾಗಿ ಬಾಳುವ ಬಾಳುವೆಯ ಹಾದಿಯಲ್ಲಿ ಹೆಜ್ಜೆಗಳು ತಪ್ಪದಂತೆ, ಸಂಬಂಧಗಳ ಕೊಂಡಿ ಕಳಚದಂತೆ, ಗೆಳೆತನದ ಪ್ರೀತಿ ಗೌಣವಾಗದಂತೆ ಇರಬೇಕಾದುದು ಇಂದಿನ ಅಗತ್ಯ ಕೂಡ ಹೌದು. ಅಂತಹ ಪ್ರಾಮಾಣಿಕ ಪ್ರಯತ್ನ ನಮ್ಮೆಲ್ಲರದೂ ಆಗಿರಲಿ.
2: ಇದುವರೆಗೆ ನಾಗೇಶ್ ನಾಯಕ್ ಅವರಿಂದ ಚಿಂತನ ಕೇಳಿದಿರಿ, ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆಗಳನ್ನು.
4: ರೈತ ಬಾಂಧವರೇ ನಮಸ್ಕಾರ. ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬೇಸಿಗೆಯಲ್ಲಿ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಬೇಸಿಗೆಯಲ್ಲಿ ಬೀಳುವ ರಭಸದ ಅಡ್ಡಮಳೆ ನೀರು ಪೋಲಾಗಲು ಬಿಡದೆ ಕೃಷಿ ಹೊಂಡಗಳಲ್ಲಿ ಶೇಖರಿಸಬೇಕು. ಕೊಳವೆ ಬಾವಿ ಸುತ್ತಲಿನ ಭೂಮಿಯಲ್ಲಿ ನೀರು ಇಂಗುವ ವ್ಯವಸ್ಥೆಯನ್ನು ಮಾಡಬೇಕು. ಮಣ್ಣಿನ ಮಾದರಿಗೆ ಅನುಗುಣವಾಗಿ ಸೂಕ್ತವಾದ ಮತ್ತು ನೀರು ಸಂರಕ್ಷಣಾ ವಿಧಾನಗಳನ್ನು ಅನುಸರಿಸಬೇಕು. ಬಿದ್ದ ಮಳೆ ನೀರು ಭೂಮಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇಂಗಲು ಸೂಕ್ತ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು. ಬಿದ್ದಂಥ ಮಳೆ ನೀರನ್ನು ಇಂಗಿಸಲು ಚೌಕು ಮಡಿಗಳನ್ನು ಮಣ್ಣಿನ ಮಾದರಿಗೆ ಅನುಗುಣವಾಗಿ

0: ಸಮಾನವಾಗಿ 4 ಮೀಟರ್ ಗುಂಡ್ಲೆ 4 ಮೀಟರ್ ಅಂತರದಲ್ಲಿ ನಿರ್ಮಿಸಬೇಕು. ಎರಡು ಬದುಗಳ ಮಧ್ಯಂತರ ಭೂಮಿಯಲ್ಲಿ ಉಬ್ಬು ತಗ್ಗುಗಳನ್ನು ಸರಿಪಡಿಸಿ ಸಮಾನಾದ ಇಳಿಜಾರಿಗೆ ತರಬೇಕು. ಹರಿದು ಹೋಗುವ ಹೆಚ್ಚುವರಿ ನೀರನ್ನು ಸೂಕ್ತ ಕ್ಷೇತ್ರ ಹೊಂಡಗಳಲ್ಲಿ ಶೇಖರಿಸಿ ಬೆಳೆಗಳ ಸಂರಕ್ಷಿತ ನೀರಾವರಿಗಾಗಿ ಉಪಯೋಗಿಸಬೇಕು. ಇನ್ನು ಕರಿಕೆ ನಿಯಂತ್ರಣ. ಕರಿಕೆಯು ಸಮಸ್ಯಾತ್ಮಕ ಬಹುವಾರ್ಷಿಕ ಕಳೆಯಾಗಿದೆ. ಈ ಕಳೆಯನ್ನು ಬೀಜಗಳಿಂದ ಹಾಗೂ ನೆಲದೊಳಗಿನ ಕಾಂಡದ ತುಂಡುಗಳಿಂದಲೂ ಸಹ ವೃದ್ಧಿಸುವುದು ಸಾಮಾನ್ಯ. ಆದ್ದರಿಂದ ಭೌತಿಕ ಹಾಗೂ ಬೇಸಾಯ ಕ್ರಮಗಳಿಂದ ಪರಿಣಾಮಕಾರಿಯಾಗಿ ಹತೋಟಿ ಮಾಡುವುದು ಕಷ್ಟ. ಗ್ಲೈಫೋಸೇಟ್ ಕಳೆನಾಶಕವನ್ನು ಸರಿಯಾದ ಪ್ರಮಾಣದಲ್ಲಿ ಕರಿಕೆ ಹೆಚ್ಚು ಹಸುರಾಗಿದ್ದಾಗ ಸಿಂಪಡಿಸಿದರೆ ಕರಿಕೆ ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ಮಾಡಬಹುದು. ಇನ್ನು ಇದರ ನಿರ್ವಹಣೆ ಹೇಗಪ್ಪ ಅಂದರೆ, ಪ್ರತಿ ಲೀಟರ್ ನೀರಿಗೆ 12-15 ಮಿಲಿಲೀಟರ್ ಗ್ಲೈಫೋಸೇಟ್ 41 SL ಹಾಗೂ 20 ಗ್ರಾಂ ಯೂರಿಯಾ ಅಥವಾ 6 ಗ್ರಾಂ ಅಮೋನಿಯಂ ಸಲ್ಫೇಟನ್ನು ಬೆರೆಸಿ 3 ಬಾರಿ ಸಿಂಪರಣೆ ಮಾಡಬೇಕು. ಮೊದಲನೆಯ ಸಿಂಪರಣೆಯನ್ನು ಮುಂಗಾರು ಮಳೆಯಾದ ನಂತರ ಕರಿಕೆಯು 10-15 ಸೆಂಟಿಮೀಟರ್ ಎತ್ತರವಾಗಿ ಬೆಳೆದು ಹಚ್ಚು ಹಸಿರಾಗಿದ್ದಾಗ ಕರಿಕೆ ಮಾತ್ರ ತೊಯ್ಯುವಂತೆ ಚೆನ್ನಾಗಿ ಸಿಂಪರಣೆ ಮಾಡಬೇಕು. ಇನ್ನು ಎರಡನೇ ಸಿಂಪರಣೆಯನ್ನು ಮೊದಲನೆಯ ಸಿಂಪರಣೆಯ 90 ದಿನಗಳ ನಂತರ ಪುನಃ ಚಿಗುರಿ ಹುಲುಸಾಗಿ ಬೆಳೆದ ಕರಿಕೆಯ ಮೇಲೆ ಮಾತ್ರ ಸಿಂಪರಣೆ ಮಾಡಬೇಕು. ಇನ್ನು ಮೂರನೆಯ ಹಾಗೂ ಕೊನೆಯ ಸಿಂಪರಣೆಯನ್ನು ಎಲ್ಲೆಲ್ಲಿ ಕರಿಕೆ ಚಿಗುರಿ ಹುಲುಸಾಗಿ ಬೆಳೆದಿದೆಯೋ ಅಲ್ಲಷ್ಟೇ ಮಾತ್ರ ಈ ಕಳೆನಾಶಕವನ್ನು ತಿಳಿಸಿದ ಪ್ರಮಾಣದಂತೆ ಸಿಂಪರಣೆ ಮಾಡಬೇಕು. ಗ್ಲೈಫೋಸೇಟ್ 41 SL ಬದಲಾಗಿ ಗ್ಲೈಫೋಸೇಟ್ 71 SG ಸಿಂಪರಣೆ ಮಾಡಬೇಕು. ಇದರಿಂದ ಕರಿಕೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ. ಸಿಂಪರಣೆ ಮಾಡಿದ 15-20 ದಿನಗಳ ನಂತರ ಬೇಕಾದ ಯಾವುದೇ ಬೆಳೆಗಳನ್ನು ಬೆಳಿಬಹುದು. ಈ ಕಳೆನಾಶಕವನ್ನು ಕರಿಕೆಗೆ ಮಾತ್ರ ಸಿಂಪಡಿಸುವುದರಿಂದ ಭೂಮಿಯಲ್ಲಿ ಇದರ ಅಂಶವಿರಲಿಕ್ಕೆ ಅವಕಾಶ ಇರೋದಿಲ್ಲ. ವಿಶೇಷವಾಗಿ ಗಮನಿಸಬೇಕಾದ ಅಂಶಗಳು ಏನಪ್ಪ ಅಂದರೆ, ಗ್ಲೈಫೋಸೇಟ್ ಕಳೆನಾಶಕ ಕೇವಲ ಹಸಿರು ಎಲೆಗಳ ಮುಖಾಂತರ ಚಲಿಸಿ ನಂತರ ಪರಿಣಾಮಕಾರಿಯಾಗುವುದರಿಂದ ಕರಿಕೆ ಹಚ್ಚು ಹಸಿರಾಗಿ 10-15 ಸೆಂಟಿಮೀಟರ್ ಬೆಳೆದಾಗ ಮಾತ್ರ ಸಿಂಪರಣೆ ಮಾಡಬೇಕು. ಈ ಕಳೆನಾಶಕವನ್ನು ಬಳಸುವಾಗ WFN 40 ಅಥವಾ VLV 200 ನಾಜಿಲನ್ನು ಕೈಚಾಲಿತ ಸಿಂಪರಣೆ ಪಂಪಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಗ್ಲೈಫೋಸೇಟ್ ಸಿಂಪರಣೆಯು ಯಾವುದೇ ಬೆಳೆಗಳಿಗೆ ತಗಲದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ರೈತ ಬಾಂಧವರೇ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಮಾಡೋದು ಹೇಗಪ್ಪ ಅಂದರೆ, ವಿವಿಧ ಬೆಳೆಗಳಿಗೆ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ 2 ಅಂಶಗಳನ್ನು ಅವಲಂಬಿಸಿರ್ತದೆ. ಒಂದು, ಬೆಳೆ ಉಪಯೋಗಿಸಿಕೊಳ್ಳುವ ಸಸ್ಯ ಪೋಷಕಾಂಶಗಳ ಪ್ರಮಾಣ, ಇನ್ನೊಂದು ಮಣ್ಣಿನಲ್ಲಿರುವ ಸಸ್ಯ ಪೋಷಕಾಂಶಗಳ ಮಟ್ಟ ಅಥವಾ ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ. ಹೈಬ್ರಿಡ್ ಮತ್ತು ಅಧಿಕ ಇಳುವರಿ ಕೊಡುವ ಸುಧಾರಿತ ತಳಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳನ್ನು ಬಳಸಿಕೊಳ್ಳುವ ಸಾಮರ್ಥ್ಯವಿದೆ. ಸಂಶೋಧನೆ ಆಧಾರದ ಮೇಲೆ ವಿವಿಧ ಬೆಳೆಗಳಿಗೆ ಸಾಧಾರಣ ಫಲವತ್ತತೆಯ ಸನ್ನಿವೇಶದಲ್ಲಿ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸಿ ಶಿಫಾರಸು ಮಾಡಲಾಗಿದೆ. ಆದರೆ ಈ ಶಿಫಾರಸುಗಳನ್ನು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಬದಲಾವಣೆ ಮಾಡಿಕೊಳ್ಳುವುದು ಅವಶ್ಯಕವಾಗಿರ್ತದೆ. ಮಣ್ಣಿನ ಪರೀಕ್ಷೆ ಮಾಡಿಸದೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದರಿಂದ ಅವಶ್ಯಕತೆಗಿಂತ ಹೆಚ್ಚಿಗೆ ಖರ್ಚು ಮಾಡುವುದರಿಂದ ಭೂಮಿಯ ಗುಣಮಟ್ಟವನ್ನು ಹಾಳು ಮಾಡಿದಂತಾಗುತ್ತದೆ. ರಾಸಾಯನಿಕ ಗೊಬ್ಬರಗಳ ಬೆಲೆ ಅಧಿಕವಾಗಿರುವ ಈ ದಿನಗಳಲ್ಲಿ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಅವಶ್ಯವಿದ್ದಷ್ಟು ಗೊಬ್ಬರಗಳನ್ನು ಕೊಡುವುದು ಸೂಕ್ತ. ಇಳುವರಿ ಹಾಗೂ ಆರ್ಥಿಕ ದೃಷ್ಟಿಯಿಂದ ಸೂಕ್ತ ಪದ್ಧತಿ ಮಣ್ಣು ಪರೀಕ್ಷೆಯಿಂದ ಮಣ್ಣಿನಲ್ಲಿ ಲಘು ಪೋಷಕಾಂಶಗಳ ಕೊರತೆ ಇದ್ದಲ್ಲಿ ಇವುಗಳನ್ನು ನೀಗಿಸುವ ಕ್ರಮ ತೆಗೆದುಕೊಳ್ಳಬಹುದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.

0: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
1: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಕೇಳುಗರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಆತ್ಮೀಯತೆ ಈ ಕುರಿತು ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
3: ಸುಬೋಧ ಸಮಾಲೋಚನೆಯ ಕೇಳುಗರಿಗೆಲ್ಲ ಬೆಳಗಿನ ನಮಸ್ಕಾರ. ಕೇಳುಗರೆ, ಮೊನ್ನೆ ಒಂದು ಸಣ್ಣ ಘಟನೆ ಆಯ್ತು. ಸಣ್ಣ ಪುಟ್ಟ ಕೆಲ್ಸಕ್ಕ ಅಂತೇಳಿ ಮನೆಗೆ ಬರೋರಿಗೆ ನಾವು ಏ ಅಲ್ಲದ ನೋಡು ತಗೋ ಆ ಕೆಲ್ಸ ಮಾಡ ಕೂತಿಯಲ್ಲ ಹಂಗ ಏಳ ನೀರ್ ಕುಡಿಲಿ ಕೂತ್ರು ಕೂತ ಬಿಡುದ ಏನ್ ಇಡೀ ದಿವಸ ಕೂಲಿ ಏನ್ ಪುಕ್ಷಟೆ ಕೊಡ್ತೀವೇನು ಅಂತ ಅನ್ನೂ ಜನ ಒಂದ್ ಕಡೆ,

0: ಆದ್ರೆ ಇನ್ನೊಂದ್ ಕಡೆ ಅಪ್ಪ ನೀರ್ ಕುಡಿಲಿಕ್ಕೆ ಹತ್ತಿಯ ಕುಡಿ, ಇನ್ನೊಂದ್ ಸ್ವಲ್ಪ ನೀರ್ ಕೊಡ್ಲೇನು, ಒಂಚೂರು ಬೆಲ್ಲ ಕೊಡ್ಲೇನು ಅದ್ರ ಜೊತೆ ಅಂತ ಕೇಳೋರು ಇನ್ನೊಂದ್ ಕಡೆ. ಕೆಲಸ ಒಂದ, ಮಾಡ್ಲಿಕ್ ಬಂದವರು ಅವರೇ, ಕೆಲಸ ತಗೊಳ್ಳೋರು ಅವರೇ. ಕೆಲಸವನ್ನ ನಾವು ತಗೊಳ್ಳುವಾಗ ಪ್ರೀತಿಯಿಂದ, ಆತ್ಮೀಯತೆಯಿಂದ, ಮೃದು ಮಾತಿನಿಂದ ಹೇಳಿದಾಗ ಕೆಲಸಗಳು ಸುಲಭವಾಗಿ ಆಗ್ತಾವ. ಅದ ನಾವು ಜೋರ್ ಮಾಡಿದ್ರೆ, ಒಂದು ದಾದಾಗಿರಿ ತೋರಿಸಿದ್ರ, ನಾನು ಮಾಲೀಕ ನೀನು ಗುಲಾಮ ಅನ್ನೋ ಧೋರಣೆಯಿಂದ ಮಾತಾಡಿದ್ರೆ ಯಾವ ಕೆಲಸಗಳು ಆಗುವುದಿಲ್ಲ. ಕೇಳುಗರ ಬಹುಶಃ ಈ ಅನುಭವ ನಿಮಗೂ ಕೂಡ ಆಗಿರಬಹುದು. ಹಂಗಂದ್ರೆ ಬರ್ರಿ ಇವತ್ತಿನ ನಮ್ಮ ಸುಬೋಧ ಸಮಾಲೋಚನೆ ಒಳಗ ನಮ್ಮ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಈ ಆತ್ಮೀಯತೆಯಿಂದ ನಾವು ಜನರನ್ನ ಓಲೈಸಿಕೊಳ್ಳೋದು ಹೆಂಗ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ. ನಮಸ್ಕಾರ ಗುರುರಾಜ್ ಪಾಟೀಲ್ ಅವರು.
1: ನಮಸ್ಕಾರ
0: ಗುರುರಾಜ್ ಪಾಟೀಲ್ ಅವರ, ಕಾರ್ಯಕ್ರಮಕ್ಕೆ ಬಂದಿರಿ, ಬಹಳ ಸಂತೋಷ ಅಂತ ನಾವು ಹೇಳಿದಾಗ ನೀವು ಎಷ್ಟು ನಗು ಮುಗದಿಂದ ನಮಸ್ಕಾರ ರೀ, ಕೇಳಿದವರಿಗೂ ನಮಸ್ಕಾರ, ನಿಮಗೂ ನಮಸ್ಕಾರ ಅಂತೀರಿ. ಏ ಗುರುರಾಜ್ ಪಾಟೀಲ್ರ, ಎಷ್ಟಕ್ ಬರ್ತೀನಿ ಅಂದ್ರೆ ಎಷ್ಟಕ್
1: ಬಂದಿರಿ
0: ಅಂತ ಅಂದಾಗ ನಿಮ್ಮ ಪ್ರತಿಕ್ರಿಯೆ ಬೇರೆನೆ ಆಗಿರ್ತದೆ. ಒಪ್ತಿರಲ್ಲ?
1: ಹೌದು. ಆದ್ರೆ ನೀವು ಹೇಳಿದಂಗ ಬಹಳ ಚಂದ ಪೀಠಿಕೆ ಹಾಕಿದ್ರಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಿಮಗೂ ನಮಸ್ಕಾರ ಮತ್ತು ನಮ್ಮ ಕೇಳುಗರಿಗೂ ನಮಸ್ಕಾರ ಅಂತ.
0: ಪ್ರೀತಿಪೂರ್ವಕ ನಮಸ್ಕಾರ.
1: ಪೂರ್ವಕ ನಮಸ್ಕಾರ. ಯಾಕಂದ್ರ ನೋಡ್ರಿ, ಅವ್ರ ಕೇಳುಗರ ಪ್ರೀತಿ ಎಷ್ಟಂದ್ರ, ನಿಮಗೂ ಪ್ರತಿ ಬುಧವಾರ ಇವತ್ ಮಧ್ಯಾಹ್ನ ಒಂದುವರೆಗೆ ನಿಮ್ಗೆ ಸಾಕಷ್ಟು ಪತ್ರಗಳು ಬರ್ತಾವ.
0: ಆ
1: ಪತ್ರದೊಳಗ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರ, ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರ, ಅದಕ್ಕೆ ನಾವು ಗೌರವ ಕೊಡ್ಲೇಬೇಕು. ಈಗ ನೀವು ಆಗ್ಲೇ ಪೀಠಿಕೆಯೊಳಗೆ ಹೇಳಿಕ್ಕೆ ಹತ್ತಿದ್ರು, ನೀರಿನ ಎಕ್ಸಾಂಪಲ್ ಕೊಟ್ರಿ. ನೀರು ಕೊಡೋದು ಅಥವಾ ಕೇಳೋದು, ಬೆಲ್ಲ ಕೊಟ್ಟು ಬ್ಯಾಸಿಗದ ಸ್ವಲ್ಪ ನೀರು ಕೊಡು ಅಂತ ಹೇಳೋದು ಸಂಸ್ಕಾರ ಸಂಸ್ಕೃತಿ, ನಮ್ಮ ದೇಶದ ಮೂಲ ಪರಂಪರೆ ಅಂತ ನಾವು ಹೇಳ್ತೀವಿ. ಆದ್ರೆ ಇದು ಅವಶ್ಯಕತೆ ಅದ ಪ್ರತಿಯೊಂದು ಕಡೆನು. ಉದಾಹರಣೆ ಹೇಳ್ಬೇಕಂದ್ರೆ ಪ್ರತಿ ಮನೆಯೊಳಗೆ ಇವತ್ತು ಅಟ್ಲೀಸ್ಟ್ ಹೊರಗೆ ಬಾಗಿಲದೊಳಕ್ಕಿನ ಮೊದ್ಲೇಕ್ ಒಳಗೆ ಒಂದು ಬಾಟ್ಲ್ ನೀರು ಇಟ್ಟಿರ್ಬೇಕಂತ ನನ್ನ ಉದ್ದೇಶ. ಅದು ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತೀನಿ, ಬಟ್ ಅದ್ ಹಂಗೆ ಎಲ್ಲರೂ ಮಾಡಬೇಕು ಅಂತ. ನಮ್ಮ ಮನೆಗೆ ಈಗ ಕೊರಿಯರ್ ಕೊಡ್ಲಿಕ್ ಬರ್ತಾರ, ಪೋಸ್ಟ್ ಸರ್ವಿಸ್ ಕೊಡ್ಲಿಕ್ ಬರ್ತಾರ, ಆಮೇಲೆ ಯಾರೊಬ್ರು ಪಾರ್ಸೆಲ್ ಅಂತೂ ಈಗ ಎಲ್ಲರೂ ಪ್ರತಿ ದಿವಸ ಆನ್ಲೈನ್ ಒಳಗೆ ನಾವು ಶಾಪಿಂಗ್ ಮಾಡಿರ್ತೀವಿ, ಬರ್ತಿರ್ತಾವ, ಅವ್ ಬಿಸಿಲಾಗ ಅಡ್ಡಾಡ್ತಿರ್ತಾವ ನೋಡ್ರಿ. ಅವ್ರಿಗೆ ಒಂದ್ ಗ್ಲಾಸ್ ನೀವು ನೀರ್ ಕೊಡೋದ್ರಿಂದ ನಿಮ್ಮೊಳಗಿರುವಂತ ಆತ್ಮದ ಭಾವನೆಯನ್ನ ಏನು ವ್ಯಕ್ತಪಡಿಸ್ತೀರಿ ಅದು ಆತ್ಮೀಯತೆ ಅಂತ. ನೀವು ಹೇಳಿದಂಗ ಪ್ರತಿಯೊಬ್ಬ ಮನುಷ್ಯನೊಳಗೂ ಇದು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತದೆ. ಇದು ಹೆಂಗಂದ್ರ ಆತ್ಮೀಯತೆ ಅನ್ನೋ ಶಬ್ದ ನೀವು ಹೇಳಿದ್ದಕ್ಕ ಅಂಟ್ ನಂಗ್ ಕೆಲಸ ಮಾಡ್ತದ್ರಿ. ದಿಸ್ ಇಸ್ ಕಾಲ್ಡ್ ಆಸ್ ವಹಿಕಲ್ ಅಂತ ಒಂದು ಮೆಡಿಕಲ್ ಸೈನ್ಸ್ ಒಳಗ. ಅದೊಂದು ಪ್ರತಿಯೊಂದ್ರೊಳಗು ಈ ಸಾರಿನೊಳಗು ವಹಿಕಲ್ ಏನಪ್ಪಾ ಅಂದ್ರೆ ನೀರು. ನೀರಿಲ್ಲ ಅಂದ್ರೆ ಸಾರ ಆಗಂಗಿಲ್ಲ. ಆದ್ರೆ ನೀರ್ ಕಾಣಿಸ್ತದೇನು ಸಾರೊಳಗ? ಚಾಕ ನೀರ್ ಕಾರಣ, ಆದ್ರೆ ಚಾದೊಳಗೆ ನೀರ್ ಕಾಣಂಗಿಲ್ಲ, ಆದ್ರೆ ಅದ್ರೊಳಗಿರ್ತದ. ಹಂಗ ಮನುಷ್ಯನ ಪ್ರತಿಯೊಂದು ಪ್ರಕ್ರಿಯೆ ಭಾವನೆ ಒಳಗಡೆ ಆತ್ಮೀಯತೆ ಅನ್ನೋದು ಇದ್ದೇ ಇರ್ತದ. ನನ್ನೊಳಗ ನಿಮ್ಮೊಳಗ ಇದ್ರ ಅದು ನಮ್ಮ ಒಡನಾಟದೊಳಗ ನಮ್ಮ ನಡವಳಿಕೆ ಒಳಗ ಕಾಣಿಸುವುದೇ ಆತ್ಮೀಯತೆ ಅಂತ ನಂಗೆ ಅನಿಸ್ತದೆ.
0: ಹೌದು, ಈಗ ಒಂದು ನಾವು ಗಾದೆ ಮಾತನ್ನ ಅವಾಗ ಅವಾಗ ಕೇಳ್ತಿರ್ತೀವಿ, ತುಂಬಿದ ಕೊಡ ತುಳುಕೋದಿಲ್ಲ ಅಂತ. ಅಂದ್ರೆ ಯಾವ ವ್ಯಕ್ತಿ ಪರಿಪೂರ್ಣವಾಗಿ ಒಂದು ಜೀವನಾನುಭವವನ್ನ ಹೊಂದಿರ್ತಾನ, ಜೀವನವನ್ನ ಒಂದು ಸಕಾರಾತ್ಮಕ ದೃಷ್ಟಿಯಿಂದ ನೋಡ್ಕೊಂಡು ಬಂದಿರ್ತಾನ, ಅನುಭವಿಸಿರ್ತಾನ, ಅಂತವ್ರಲ್ಲಿ ಗೊತ್ತಿಲ್ಲದೆ ಈ ಆತ್ಮೀಯತೆ ಬಂದ್ಬಿಡ್ತದೆ. ಇನ್ನು ಕೆಲವರು ಅರ್ಧಂಬರ್ಧ ಇರ್ತಾರೆ ನೋಡ್ರಿ, ಅಲ್ಪಂಗ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಒಳಗ ಎದ್ದ ಅನ್ನೋ ಮಾತಂಗ. ಹಂಗ ಬಂದವ್ರು ಏನ್ ಮಾಡ್ತಾರ ಅಂದ್ರ, ಒಂದು ಅಧಿಕಾರದ ಮದ ಸೊಕ್ಕು, ಒಂದು ದುರಂಕಾರದಿಂದ ಮಾತಾಡೋದು, ಇವನ್ನ ನಾವು ಮಕ್ಕಳೊಳಗೂ ಕಾಣ್ತಿರ್ತೀವಿ ಪಾಟೀಲ್ ಅವ್ರ.
1: ಎಲ್ಲಾ ಕಡೆ ಇದು ನೋಡ್ಲಿಕ್ಕೆ ಸಿಗ್ತಿರ್ತದ. ಅದಕ್ಕ ನೀವು ಇದು ಪಕ್ಕ ಬ್ಯಾಸಗಿ, ವಂಡರ್ಫುಲ್ ಸೀಸನ್ ಅದ. ಎದ್ರ ಸೀಸನ್ ಅದ ಹೇಳ್ರಿ?
0: ಮಾವಿನ ಹಣ್ಣು,
1: ಮಾವಿನ ಹಣ್ಣು ಸೀಸನ್ ಅದ. ಅದಕ್ಕ ಒಂದು ಎಕ್ಸಾಂಪಲ್ ಕೊಡ್ತೀನಿ. ತುಂಬಿದ ಗಿಡದೊಳಗ ಬಾಗಿರ್ತದಂತ ಗಿಡ.
0: ಹೌದು,
1: ಹೌದಿಲ್ಲ? ಗ್ಯಾ ಗಿಡ ತುಂಬಿರಂಗಿಲ್ಲ, ಅದ್ ನೆಟ್ಟಿಗೆ ನಿಂತಿರ್ತದ. ಯಾ ಗಿಡ ತುಂಬಿರ್ತದ ಅದು ಬಾಗಿರ್ತದ ಅಂತ. ಇದು ಮನೆಯ ವಾತಾವರಣದೊಳಗಡೆ ಮಕ್ಕಳೊಳಗಡೆನು ನೋಡ್ಲಿಕ್ಕೆ ಸಿಗ್ತದೆ. ನೀವು ಕೇಳಿದ್ರಲ್ಲ ಮಕ್ಕಳಿಗೆ ಇದು ಸಾಧ್ಯನಾ ಅಂತ, ಕಾಣ್ಲಿಕ್ಕೆ ಸಿಗ್ತದೆ. ಯಾಕಂದ್ರೆ ನಮ್ಮ ಸುತ್ತಮುತ್ತಲೂ ಇವತ್ತಾಗಿರುವಂತಹ ಕೆಲವೊಂದಿಷ್ಟು ಅನುಭವಗಳನ್ನ ನೋಡಿದ್ರೆ, ಮನೆ ಒಳಗೆ ಯಾವ ಪರಂಪರೆ ಯಾವ ರೀತಿ ಬದುಕನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೋ ಅಂಥ ಬದುಕನ್ನೇ ಮಕ್ಕಳು ನೋಡಿ ಕಲಿತಿರ್ತಾರ, ಅದನ್ನೇ ಅನುಸರಿಸ್ತಿರ್ತಾರ.
0: ಅದಕ್ಕೆ ಅಲ್ಲೇನು, ನಾವು ಒಳ್ಳೆ ಮಕ್ಕಳು, ಒಳ್ಳೆ ಮಾತು, ಒಳ್ಳೆ ಪ್ರೀತಿಯಿಂದ ಮಾತಾಡಿದಾಗ ಎಷ್ಟು ಸಂಸ್ಕಾರವಂತ ಮಕ್ಕಳವ ಅಂತ ನಾವು ಮೆಚ್ಚುಗೆ
1: ಮಾತಾಡ್ತೀವಿ. ಸಿ ಇದ್ ಹೆಂಗದ ಅಂದ್ರೆ, ಡಿಫ್ಯೂಸಸ್ ಅಂತ ಅಂದ್ರ ಆತ್ಮೀಯತೆ, ಆ ಒಳ ಗುಡ್ನೆಸ್ ಅನ್ನೋದೇನದಲ್ಲ, ಅದೊಂಥರ ಹಿಂಗ ನಿಮ್ಮಿಂದ ಚಿಮ್ಮತಾ ಇರ್ತದ, ಹರಿತಾ ಇರ್ತದ. ನಾವು ಅದನ್ನ ಪ್ರತಿ ಸಲ ವ್ಯಕ್ತಪಡಿಸಬೇಕು ಅಂತಿಲ್ಲ, ಆದ್ರೆ ಅದು ವ್ಯಕ್ತವಾಗ್ತಿರ್ತದ. ನಾನು ಅದಕ್ಕೊಂದ್ ಬಹಳ ಚಂದ ಎಕ್ಸಾಂಪಲ್ ಕೊಡ್ತೀನಿ. ಮತ್ ಸೀಸನ್ ಬಂತು. ಯಾವ ಸೀಸನ್? ಈಗ
0: ಬೇಸಿಗೆ ಕಾಲ.
1: ಯಾವ ಹಣ್ಣಿನ ಸೀಸನ್?
0: ಮಾವಿನ ಹಣ್ಣು.
1: ಈಗ ಎರಡು ಹಣ್ಣು ಉದಾಹರಣೆ ತಗೊಂಡ್ಬಿಡಂತ, ಒಂದ್ ಕೈಯಾಗ ಮಾವಿನ ಹಣ್ಣದ, ಒಂದ್ ಕೈಯಾಗ ಕಿತ್ಲೆ ಹಣ್ಣದ. ನಾ ಎರಡೂ ಹಣ್ಣು ಹಿಂಡತೀನಿ. ಹಿಂಡಿದ ತಕ್ಷಣ ಮಾವಿನ ಹಣ್ಣು ಅಂದ್ರೆ ಬಲಗೈಯಾಗ, ಎಡಗೈಯಾಗ ಕಿತ್ಲೆ ಹಣ್ಣದ. ಈಗ ಹಿಂಡಿದ್ರೆ ಯಾರ ರಸ ಬೀಳ್ತದ?
0: ಮಾವಿನ ರಸ.
1: ಈ ಕೈಯಾಗಿಂದ
0: ಕಿತ್ತಳೆ ಹಣ್ಣಿನ ರಸ ಬೀಳ್ತದ?
1: ಇಲ್ಲ, ನನಗ್ ಬೇರೆ ರಸ ಬೇಕಂದ್ರ
0: ಹೆಂಗ್ ಸಿಗ್ಲಿಕ್ಕೆ ಸಾಧ್ಯ?
1: ಯಾಕಂದ್ರ
0: ಅದ್ರ ಔಷಧ ಇರ್ತದ.
1: ಮತ್ತ ಅದ್ರ ಒಳಗೆ ಏನಿರ್ತದೋ ಅದೇ ಹೊರಗೆ ಬರ್ತದೆ.

0: ಹೌದು.
1: ಅಂದ್ರ ನನ್ನ ಒಳಗೆ ಏನು ಭಾವನೆಗಳವನೋ ಅದೇ ಭಾವನೆಗಳು ಹೊರಗೆ ಬರ್ತದೆ.
0: ನಿಜ.
1: ಹಾ, ಈಗ ನಾವು ಮಕ್ಕಳು ಅಂತಾನೆ ಒಂದಿರಲ್ಲ, ಈ ಮಕ್ಕಳು ಯಾಕೆ ಹಂಗೆ ವರ್ತನೆ ಮಾಡ್ತಿರ್ತಾರಂದ್ರೆ ಬಹಳ ಆ ಪರಂಪರೆ ಒಳಗಡೆ ಅಂಥ ವಿಚಾರಗಳೇ ಅವ್ರ ಒಳಗಡೆ ಇಂಜೆಕ್ಟ್ ಆಗಿದ್ರೆ, ಆ ವಿಚಾರಗಳಿದ್ರೆ ಅದೇ ಹೊರಗಡೆ ಅವ್ರು ಬರ್ಲಿಕ್ಕೆ ಸಾಧ್ಯ.
0: ಹೌದು. ಅಂದ್ರೆ ಇಲ್ಲೇ ಮನೆಯೊಳಗ ಇರುವಂತ ಪಾಲಕರು ಹಿರಿಯರು ಉತ್ತಮ ಸಂಸ್ಕಾರಗಳನ್ನ ಒಳ್ಳೆ ರೀತಿಯಲ್ಲಿ ಮಾತಾಡೋದು, ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳೋದು, ಇಂಥದನ್ನೇ ಪಾಲಿಸ್ಕೊಂಡು ಬಂದ್ರೆ ಅವರನ್ನ ನೋಡಿ ಮಕ್ಕಳು ಅದನ್ನೇ ಕಲಿತಾವ. ಇದಕ್ಕೆ ಮತ್ತೊಂದು ಕಥೆ ನಂಗೆ ನೆನಪಾಗ್ತದೆ ಗುರುರಾಜ್ ಪಟೇಲ್ ಅವರು, ಆ ಗಿಳಿ ಕಥೆ. ಕಟುಕನ ಮನೆಯ ಗಿಳಿ ಮತ್ತ ಋಷಿಯ ಮನೆಯ ಗಿಳಿ, ಅದ ಹೆಂಗ ಹೇಳ್ತದ ನೋಡ್ರಿ, ಇದು ಬರೇ ಹೊಡಿ ಬಡಿ ಕಡಿ ಅಂತದ, ಅದು ಬನ್ನಿ ಕುಳಿತುಕೊಳ್ಳಿ ವಿಶ್ರಮಿಸಿಕೊಳ್ಳಿ, ದಣಿದಿದ್ದೀರಾ ನೀರು ಕುಡಿಯಿರಿ ಹಣ್ಣು ತಿನ್ನಿರಿ ಅಂತದ. ಅಂದ್ರೆ ಇದು ಮತ್ತೆ ನಮ್ಮ ಕುಟುಂಬದ ಒಂದು ಸಾಮರಸ್ಯ.
1: ಸಾಮರಸ್ಯ ಅದಕ್ಕ ಈಗ ನೋಡ್ರಿ, ತತ್ವದೊಳಗ ಪರಂಪರೆ ಒಳಗ ಕೆಲವೊಂದ್ಸಲ ಮಾತಾಡ್ತಾರೆ ಏನಂದ್ರ, ಅಜ್ಜ ಮಾಡಿದ ಪುಣ್ಯ ಮೊಮ್ಮಗ್ಗ ಅಂತ. ಏನ್ ಅಜ್ಜ ಮಾಡಿದ ಪುಣ್ಯ ಮೊಮ್ಮಗ್ಗ ಅಂದ್ರೆ ಏನು, ಅದ್ ಹೆಂಗ ರೇಡಿಯೇಟ್ ಆಗ್ತದೆ, ಅದ್ ಹೆಂಗ ಆ ಪರಂಪರಾಗತ ಬರ್ತದೆ ಅನ್ಲಿಕ್ಕೆ ಏನಿಲ್ರಿ. ಅಜ್ಜ ಏನೇನು ತನ್ನ ಜೀವನದೊಳಗ ಎಂಥ ವಿಚಾರಗಳನ್ನ ರೂಢಿ ಮಾಡ್ಕೊಂಡಿರ್ತಾನ, ಆ ರೂಢಿ ಮಾಡ್ಕೊಂಡಿರುವಂತ ವಿಚಾರ ಅದು ಜೆನೆಟಿಕಲಿ ಅಥವಾ ಅನುಕರಣೆಯಿಂದ ಅವನ ಮಗ ಪಾಲಿಸ್ತಾನ, ಅವನ ಮಗ ಪಾಲಿಸಿದ್ದು ನಾಳೆ ಮೊಮ್ಮಗ ಪಾಲಿಸ್ತಾನ. ಅವಾಗ ಅಜ್ಜ ಒಳ್ಳೆ ಭಾವನೆಗಳನ್ನಿಟ್ಕೊಂಡು ಬದುಕನ್ನ ಬದುಕಿದ್ರೆ ಅಥವಾ ಆತ್ಮೀಯವಾದಂತಹದ್ದನ್ನೇ ವಿಚಾರ ಮಾಡೋಣಂತ, ಅಂಥ ವಿಚಾರಗಳನ್ನ ಇಟ್ಕೊಂಡು ಬದುಕಿದ್ದೆ ಆದ್ರೆ ಅದು ಮೂರನೇ ತಲೆಮಾರಿಗೂ ಅದೇ ಪರಿಣಾಮಗಳು ಬೀರ್ತವೆ. ಹಂಗಂದ್ರೆ ಇವತ್ತು ಆ ಮೊಮ್ಮಗನ್ ನೋಡಿದಾಗ ನಿಮಗೊಂದು ಒಳ್ಳೆ ಅನುಭವ ಬರ್ತದೆ ಅಂತ ಹೇಳಿದ್ರೆ ಖುಷಿ ಅನಿಸ್ತದೆ ಅವ್ನು ನೋಡಿದ್ರೆ ಅಂತಂದ್ರೆ, ಅದಕ್ಕೆ ಕಾರಣ ಆ ಕುಟುಂಬದ ಪರಂಪರೆ. ಅದನ್ನ ನೀವು ಆಗ್ಲೇ ಹೇಳಲಿಕ್ಕೆತ್ತಿದ್ರಿ ಅಂದ್ರೆ, ಯಾವಾಗ ಒಂದು ಒಳ್ಳೆತನ ಅನ್ನೋದೇನಿದೆ ಮಕ್ಕಳೊಳಗಡೆ ಅದು ಡಿಫ್ಯೂಸ್ ಆಗ್ಬೇಕು, ಮಕ್ಕಳೊಳಗಡೆ ಅದು ಕಾಣಿಸ್ಬೇಕು ಅಂತಂದ್ರೆ ಅವ್ರ ಪರಂಪರೆ ಒಳಗಿಂದ ಬಂದಿರಬೇಕು ಅಂತ. ಆದ್ರೆ ಇವತ್ತಿನ ದಿವಸದೊಳಗೆ ನೀವು ಏನಂದ್ರೆ ಆತ್ಮೀಯತೆ ಅನ್ನೋದು ನಿಮ್ಗೆ ಅನಿವಾರ್ಯತೆ ಆಗ್ತಾ ಇದೆ ದಿವಸದೊಳಗೆ. ಯಾಕೆ ಹೇಳ್ತೀನಿ ನಾನು, ಎಲ್ಲಾ ಕಡೆ ಬೆಳವಣಿಗೆ ಅನಿವಾರ್ಯವಾಯ್ತು, ಸಾಕಷ್ಟು ಎಲ್ಲಾ ಕ್ಷೇತ್ರದೊಳಗೂ ಎಲ್ಲರೂ ಇವತ್ತ ಮಾಹಿರಾಗ್ಯಾರ. ನಿಮ್ ಕೈಯಾಗ ಏನದನೋ ಅದೇ ನನ್ನ ಕೈಯೊಳಗೂ ಅದ. ಇಷ್ಟು ಪ್ರಪಂಚ ಎಲ್ಲಾ ಎತ್ತರಕ್ಕೆ ಬಂದಾಗ ಇವತ್ತಿನ ನೀವು ಎಲ್ಲಾ ಕ್ಷೇತ್ರದೊಳಗೂ ನೋಡಬಹುದು, ರೀಸೆಂಟ್ ಆಗಿರುವಂತ ಎಲೆಕ್ಷನ್ಸ್ ಇರ್ಬೋದು, ರಿಸಲ್ಟ್ಸ್ ಇರ್ಬೋದು, ಅದರ ಪರಿಣಾಮಗಳಿರ್ಬೋದು, ಎಲ್ಲವನ್ನೂ ಕೂಲಂಕುಷವಾಗಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ನಿಮಗೆ ಏನ್ ಗೊತ್ತಾಗ್ತದೆ ಅಂತಂದ್ರೆ, ಒಳ್ಳೆತನಕ್ಕೆ ಇವತ್ತು ನಿಮಗೆ ಅವಕಾಶಗಳಿದೆ, ಒಳ್ಳೆತನಕ್ಕೆ ಇವತ್ತು ಹಾದಿ ಇದೆ, ಒಳ್ಳೆತನಕ್ಕೆ ಬೆಂಬಲ ಇದೆ, ಒಳ್ಳೆತನಕ್ಕೆ ಜನ ಗುರುತಿಸ್ತಾರೆ ನಿಮ್ಮನ್ನ. ಇವತ್ತು ನಮ್ಗೆ ಅದರದ್ದು ನೋವಾಗಿರ್ಬೋದು, ಆದ್ರೆ ನಮ್ಮ ಹತ್ರ ಇರುವಂತಹ ಒಳ್ಳೆತನ ಜೀವನದೊಳಗೆ ನಿಜವಾಗ್ಲೂ ಅದನ್ನ ಗುರುತಿಸಲ್ಪಡ್ತದೆ.
0: ಹಂಗಾಗಿನೇ ಇವತ್ತು ನಾವು ಮಕ್ಕಳಲ್ಲಿ ನಾವು ಯಾವ ಬೀಜವನ್ನ ಬಿತ್ತತೀವಿ ಆ ಬೀಜ ಬೆಳೀತದ ಫಲ ಕೊಡ್ತದ ಅಂತ.
1: ಹೌದು.
0: ಹಂಗಾಗಿ ನಾವು ಉತ್ತಮ ರೀತಿಯಲ್ಲಿ ಮನೆಯಲ್ಲಿ ಹಿರಿಯರಾಗ್ಲಿ ಅಂದ್ರೆ, ಈಗ ನಾವೇನ್ ಮಾಡ್ತೀವಿ ನಮ್ಮ ಮಕ್ಕಳು ನಮ್ಮನ್ನು ಅನುಸರಿಸ್ತಾರೆ, ಅನುಕರಣೆ ಅನ್ನೋದು ಕೂಡ ನಮ್ಮ ಜೀವನದಲ್ಲಿ ನಿರಂತರವಾಗಿ ನಡೆಯುವಂತ ಒಂದು ಕ್ರಿಯೆ.
1: ಹೌದು.
0: ಈಗ ನಾನು ಉತ್ತಮ ಮಾರ್ಗ ಅನುಕರಣೆ ಮಾಡ್ಕೊಂಡು ಹೋದ್ರೆ ನನ್ನ ಮಕ್ಕಳು ಕೂಡ ಅದನ್ನೇ ಅನುಕರಣೆ
1: ಮುಂದುವರೆದು.
0: ಈ ನಿಟ್ಟಿನಲ್ಲಿ ಮನೆಯ ಹಿರಿಯರು ಪಾಲಕರು ಒಂದು ಹೆಚ್ಚು ಕಾಳಜಿ ಮಾಡಬೇಕು.
1: ಈಗ ಆತ್ಮೀಯತೆ ಬರಲಿಕ್ಕೆ ಇದಕ್ಕೊಂದು ಬೀಜ, ಆ ಬೀಜವನ್ನ ನಮ್ಮ ಜೀವನದಲ್ಲಿ ರೂಢಿ ಮಾಡಿಕೊಂಡ್ರೆ ಆತ್ಮೀಯತೆ ಸ್ವಾಭಾವಿಕವಾಗಿ ಮನುಷ್ಯನಲ್ಲಿ ಬರ್ತದೆ. ಅಂದ್ರೆ ಆತ್ಮೀಯತೆ ಬೆಳಿಬೇಕು ಅಂದ್ರೆ ನಮ್ಮೊಳಗಡೆ ಯಾವ ಬೀಜ ಬೇಕು ಅಂದ್ರೆ ಜನರಾಸಿಟಿ ಅಂತ. ಜನರಾಸಿಟಿ ಅಂತಂದ್ರೆ
0: ಹೃದಯ ವೈಶಾಲ್ಯತೆ.
1: ಹೃದಯ ವೈಶಾಲ್ಯತೆ ನಮ್ಮಲ್ಲಿ ಅನುಕಂಪ, ಕರುಣೆ, ಯಾವುದೇ ಒಂದು ವಿಷಯ ನೀವು ಶುರು ಮಾಡೋಕೆ ನಮ್ಮದ್ಲಿಕ್ಕೆ ನೀವು ಆ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಡ್ರಿ. ಎಂಪತಿ, ಸಿಂಪತಿ ಅಂತ, ಎಂಪತಿ ಅಂತ ಏನದ, ಆ ವ್ಯಕ್ತಿನ ಅರ್ಥ ಮಾಡ್ಕೊಡ್ರಿ. ಈಗ ನಾನು ನಿಮ್ ಜೊತೆ ಮಾತಾಡ್ಲಿಕ್ಕೆ ನಾ ನಿಮ್ ಜಾಗದೊಳಗಿದ್ರ ನಾ ನಿಮಗೆ ಏನು ಅನುಭವಿಸ್ತಿರೋ ಅದನ್ನ ನಾನು ಅನುಭವಿಸಿದಾಗ ಆಗುವಂತ ಸಮಸ್ಯೆ. ಈಗ ಒಂದು ನೀರಿರ್ಬೋದು, ಯಾವಾಗೋ ಒಂದ್ಸರಿ ನಾವು ಟೂ ವೀಲರ್ ಗಾಡಿ ಮೇಲೆ ಹೋಗ್ಬೇಕಾರೆ ಯಾರೋ ಒಬ್ರು ಕೈ ಮಾಡ್ತಾರೆ, ವಯಸ್ಸಾದ ಅಜ್ಜ ಕೈ ಮಾಡ್ತಾನೆ ಅಂತ ತಿಳಿರಿ. ನಾವು ಎರಡು ಆಪ್ಷನ್, ಒಂದು ನಿಲ್ಸ್ಕೊಂಡು ಕರ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಹಂಗೆ ಸುಮ್ಮನೆ ನಮ್ಮ ಪಾಡಿ ನಾವು ಹೋಗ್ಬೋದು. ಒಂದ್ಸರಿ ನಾವು ವಿಚಾರ ಮಾಡಿದಾಗ ನಾನು ಹಿಂಗಿದ್ದಾಗ ಯಾರಾದರೂ ನಾನು ಕೈ ಮಾಡಿದ್ರೆ ಆ ವ್ಯಕ್ತಿಯ ಮೇಲೆ ಏನು ಅಲ್ಲಿ ಬಂದಿದ್ದ ಕರುಣೆ, ಅನುಕಂಪ, ಹೃದಯ ವೈಶಾಲ್ಯತೆ ಅದಿದ್ರೆ ನ್ಯಾಚುರಲ್ ಆಗಿ ನಿಮ್ಮಲ್ಲಿ ಆತ್ಮೀಯತೆ ಅನ್ನೋದು ಬಂದೇ ಬರ್ತದೆ ಅಂತ.
0: ಈಗ ಎಷ್ಟೋ ಸತಿ ಗುರುರಾಜ್ ಪಾಟೀಲ್ ಅವರ, ಬಸ್ಸಿನೊಳಗೆ ನಾವು ಓಡಾಡ್ತಿರ್ತೀವಿ, ಬಸ್ಸಿನಾಗ ನಾವು ಕೂತಿರ್ತೀವಿ, ವಯಸ್ಸಾದ ಹಿರಿಯರು ನಿಂತಿರ್ತಾರ, ಗರ್ಭಿಣಿಯರು ನಿಂತಿರ್ತಾರ, ಮಗುವನ್ನು ಎತ್ಕೊಂಡಂತ ತಾಯಿ ನಿಂತಿರ್ತಾಳ, ರೋಗಿಗಳು ನಿಂತಿರ್ತಾರ, ನಾವು ನೋಡಿನೂ ಒಂದೊಂದ್ ಸತಿ ನಮ್ಗೇನೂ ಸಂಬಂಧ ಇಲ್ಲ ಅನ್ನೋರಂಗ ಕೂತಿರ್ತೀವಿ. ಅಂತ ಜನರು ಇದ್ದಾರೆ ಇವತ್ತಿನ ದಿನದೊಳಗ. ಆದ್ರೆ ಇನ್ನು ಕೆಲವರು ಏನು ಅಂದ್ರೆ, ಪಟ್ನ ನೋಡಿದ ತಕ್ಷಣ ಬರ್ರಿ ಅಜ್ಜ ಅವರ ಕೂಡ್ರಿ, ಅಮ್ಮ ನೀವು ಕೂಡ್ರಿ, ಮಗುನ ಎತ್ಕೊಂಡಿರಿ, ಹಿಂಗೆ ಹೇಳುವಂತ ಜನ ಕೂಡ ಇದ್ದಾರೆ. ಅಂದ್ರೆ ಈ ತರದಲ್ಲಿ ಅವರು ಸಮಾಜವನ್ನ ನಮ್ಮ ಇತರ ಸಮಾಜದ ಪ್ರಜೆಗಳನ್ನ ನೋಡಿದಾಗ ಅವರು ಎಷ್ಟು ಮನದುಂಬಿ ಹರಿಸ್ತಾರೆ, ಥ್ಯಾಂಕ್ಸ್ ಅಪ್ಪ ಅಂತಾರೆ. ನಮಗೊಂದು ಒಳ್ಳೆ ಆಶೀರ್ವಾದ.
1: ಆಶೀರ್ವಾದ ಅದು ಆಶೀರ್ವಾದ ನಿಮಗೆ ಎಲ್ಲಿ ಗೊತ್ತೇನ್ರಿ, ಆಲ್ರೆಡಿ ನಿಮಗೆ ಅದು ಸಿಕ್ಕಿಬಿಟ್ಟದ. ನೀವು ಹಂಗೆ

0: ಇದ್ದಿದ್ದಕ್ಕೆ ನಿಮ್ಗೆ ಆ ಸ್ವಭಾವ ಬಂತು. ಅದಕ್ಕೆ ನೀವು ಹೇಳಿದಂಗೆ ಆ ಜನರಾಸಿಟಿ, ಹೃದಯ ವೈಶಾಲ್ಯತೆ ಅಥವಾ ಆತ್ಮೀಯತೆ, ಅನುಕಂಪ ಅನ್ನುವಂಥದ್ದು ಏನದಲ್ಲ, ಇದು ಪ್ರತಿಯೊಂದು ಸ್ಥಿತಿಗತಿ ಒಳಗೆ ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ಎಲ್ಲ ತಾಯಂದರು ಮಕ್ಕಳಿಗೆ ಒಂದು ಪಾಠ ಹೇಳ್ಕೊಡ್ತಿರ್ತಾರೆ, ಶೇರ್ ಅಂಡ್ ಕೇರ್ ಅಂತ. ಶೇರ್ ಮತ್ತು ಕೇರ್ ಬಗ್ಗೆ ಭಾಳ ಮಾತು ಇವತ್ತು ಎಲ್ಲರಿಗೂ, ಮಕ್ಕಳಿಗೆ ಹಂಚಿ ತಿನ್ಬೇಕು ಅಂತ ನಾನು ಒಪ್ತೀನಿ. ಅದನ್ನೇ ಕಲಿಸ್ಬೇಕಾಗಿದೆ ನಾವು. ಅದು ಕೇವಲ ಶಾಲೆ ಒಳಗೆ ಕಟ್ಟಿರೋ ಡಬ್ಬಿ ಒಳಗಿಂದು ಮಾತ್ರ ಶೇರಿಂಗ್ ಅಲ್ಲ, ನಾನು ತಟ್ಟೆ ಒಳಗಿದ್ದಂಥ ಕೇಕ್ ಅನ್ನ ಶೇರಿಂಗ್ ಅಲ್ಲ, ಬಂದಂಥ ಪಿಜ್ಜಾ ಶೇರಿಂಗ್ ಅಷ್ಟೇ ಅಲ್ಲ, ಎಲ್ಲವೂ ಶೇರ್ ಅಂಡ್ ಕೇರ್ ಆಗ್ಬೇಕು. ಅಜ್ಜನ ಕೈ ಹಿಡ್ಕೊಂಡು ಬಾತ್ರೂಮ್ ಕರ್ಕೊಂಡು ಹೋಗೋದು ಸಹ ಅದು ಕೇರ್ ಅಂಡ್ ಶೇರ್, ಅದು ಆತ್ಮೀಯತೆ. ಇಲ್ಲಿಂದ ಪ್ರಾರಂಭ ಆಗುವಂಥ ಆತ್ಮೀಯತೆ, ಮನೆಯಿಂದ ಪ್ರಾರಂಭ ಆಗುವ ಆತ್ಮೀಯತೆ ಪರಿಸರದಲ್ಲಿ, ಶಾಲೆಯಲ್ಲಿ, ಮಕ್ಕಳಲ್ಲಿ, ಸಮಾಜದಲ್ಲಿ, ಕಚೇರಿಗಳಲ್ಲಿಯೂ ಸಹ ಅದು ಎದ್ದು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವ ವ್ಯಕ್ತಿ ಅದನ್ನ ಇಟ್ಕೊಂಡು ಬೆಳೆಸಿಕೊಂಡು ತನ್ನ ಸಿಗ್ನೇಚರ್, ತನ್ನ ಐಡೆಂಟಿಟಿ ಆಗಿ ಇವತ್ತು ಇಟ್ಕೊಂಡಿದ್ನೋ, ಅವರೆಲ್ಲರೂ ಇವತ್ತು ಪ್ರತಿಯೊಂದು ಸರ್ಕಲ್ ಒಳಗಡೆ ಮಧ್ಯೆ ನಿಂತಿದ್ದಾರೆ. ಅವರು
1: ಮಹಾನ್ ವ್ಯಕ್ತಿಗಳು ಅಂತ ಅನ್ನಿಸ್ಕೊಂಡ್ರೆ,
0: ಮಹಾನ್ ವ್ಯಕ್ತಿಗಳಾದ್ರವರು ಯಾರೋ ವಿಶ್ವೇಶ್ವರಯ್ಯ ಅವ್ರ ಕಡೆ ಹೋದಾಗ ಅವ್ರು ನೋಡೋ ದೃಷ್ಟಿ, ಅವನ ಅಡಿಗೆ ಅವರಿಗೆ ಕೊಟ್ಟಿರುವಂತಹ ಪ್ರೀತಿ ಏನಿದೆ ಅಲ್ಲ, ಇದನ್ನ ಸಮಾಜ ಇವತ್ತಿಗೂ ನೆನಪಿಡ್ತದೆ. ಅವ್ರ ಎಲ್ಲಾ ಪುಸ್ತಕದಲ್ಲಿನೂ ಓದ್ಲಿಕ್ಕೆ ಸಿಗ್ತದೆ. ಒಂದು ಉದಾಹರಣೆ ಕೊಟ್ಟೆ, ಅಬ್ದುಲ್ ಕಲಾಂಜಿ ಆಗಿರಬಹುದು, ವಿವೇಕಾನಂದ ಅವರಾಗಿರ್ಬೋದು, ಇವೆಲ್ಲಾ ಮಹನೀಯರನ್ನ ನಾವು ನೆನೆಸಿದಾಗ ಅವರಲ್ಲಿರುವಂತಹ ಆ ಹೃದಯ ವೈಶಾಲ್ಯತೆನೆ ಇವತ್ತು ಪ್ರಪಂಚವನ್ನ ಗುರುತಿಸಲ್ಪಟ್ಟಿರುವಂತಹದ್ದು ಅಂತ.
1: ಖಂಡಿತವಾಗಿಯೂ. ಈಗ ನಾನು ಪೆನ್ನು ಹಾಳಿ ಇಟ್ಕೊಂಡು ಕೂತೀನಿ.
0: ನನಗೆ ಗೊತ್ತಿತ್ತು ನೀವು ಪೆನ್ನು ಹಾಳಿ ಇಟ್ಕೊಂಡಿರ್ತೀರಂತ, ಅದಕ್ಕೆ ನಾನು ರೆಡಿಯಾಗೇ ಬಂದೀನಿ. ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಮಕ್ಕಳಲ್ಲಿ ಈ ಆತ್ಮೀಯತೆಯನ್ನ, ನಮ್ಮ ಜೀವನದಲ್ಲಿ ನಾವು ಸಹ ಆತ್ಮೀಯತೆಯನ್ನ ರೂಢಿಸಿಕೊಳ್ಬೇಕಂದ್ರೆ ಏನ್ ಮಾಡಬೇಕು, ಅಥವಾ ನೀವೇನ್ ಮಾಡಿರಿ ಅನ್ನೋದನ್ನ ನಮಗ್ ಬರೆದು ಕಳಿಸಿ.
1: ಅವರ ಸ್ವ ಅನುಭವ ಕೂಡ
0: ಆಗಿರಬಹುದು.
1: ಆಯ್ತು ಗುರುರಾಜ್ ಪಾಟೀಲ್ ಅವರೇ, ಆತ್ಮೀಯತೆಯ ಬಗ್ಗೆ ನಾವು ನಮ್ಮ ಕೇಳುಗರಿಗೆ ಒಂದ್ ಸ್ವಲ್ಪ ಚರ್ಚೆ ಮೂಲಕ ತಿಳಿಸಿವಿ. ಇದು ಕೇವಲ 15 ನಿಮಿಷದಲ್ಲಿ ಹೇಳಿಕೊಡುವಂತ
0: ವಿಷಯ
1: ಅಲ್ಲ. ಆದ್ರೂ ಕೂಡ ನಾವು ಆತ್ಮೀಯತೆಯಿಂದ ಆರಂಭಿಸಿ ಆತ್ಮೀಯತೆಯಿಂದನೇ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
0: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ. 580030. ಇದುವರೆಗೆ ಆತ್ಮೀಯತೆ ಈ ಕುರಿತು ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
4: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಕೇಳುವರೆ ಈ ಬೆಳಗ್ಗೆ 7:15 ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಎಂಟು 8:30 ಬಾನುಲಿ ಭಿತ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಶ್ರೀಪಾದ ಹೆಗಡೆ ಅವರೊಡನೆ ಸಂದರ್ಶನ. ಒಂಬತ್ತು 9:05 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಗೀತಾ ಎಸ್ ಹೆಬ್ಳಿಕರ್ ಅವರಿಂದ ಸುಗಮ ಸಂಗೀತ.
1: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸ್ವಯಂ ಚಾಲಿತ ವಾಹನ ಈ ಬಗ್ಗೆ ಮಾತನಾಡುತ್ತಾರೆ ಟ್ರೈನಿಂಗ್ ಹಾಗೂ ಪ್ಲೇಸ್ಮೆಂಟ್ ಆಫೀಸರ್ ಪ್ರೊಫೆಸರ್ ನವೀನ್ ಹಿರೇಮಠ್.
2: ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ನೀವು ಕಾರಿನಲ್ಲಿ ಕುಳಿತುಕೊಳ್ಳುತ್ತೀರಿ, ಆದರೆ ಕಾರಿನಲ್ಲಿ ಚಾಲಕನಿಲ್ಲ. ನೀವು ಕೇವಲ ನಿಮ್ಮ ತಲುಪಬೇಕಾದ ಸ್ಥಳವನ್ನು ಹೇಳುತ್ತೀರಿ. ಕಾರು ರಸ್ತೆ ನೋಡುತ್ತದೆ, ಸಿಗ್ನಲ್ ಗುರುತಿಸುತ್ತದೆ, ಪಾದಚಾರಿಗಳನ್ನು ಗಮನಿಸುತ್ತದೆ, ಸರಿಯಾದ ದಾರಿಯನ್ನು ಆಯ್ಕೆ ಮಾಡುತ್ತದೆ ಮತ್ತು ನಿಮ್ಮನ್ನು ಸುರಕ್ಷಿತವಾಗಿ ತಲುಪಬೇಕಾದ ಸ್ಥಳಕ್ಕೆ ತಲುಪಿಸುತ್ತದೆ. ಇದು ಕೇವಲ

0: ಕಲ್ಪನೆಯಲ್ಲ, ಇದೇ ಇಂದಿನ ಆಧುನಿಕ ತಂತ್ರಜ್ಞಾನಗಳಲ್ಲಿ ಒಂದಾದ ಸ್ವಯಂಚಾಲಿತ ವಾಹನ ತಂತ್ರಜ್ಞಾನ, ಅಂದರೆ ಆಟೋನಮಸ್ ವೆಹಿಕಲ್ ಟೆಕ್ನಾಲಜಿ. ಸ್ವಯಂಚಾಲಿತ ವಾಹನ ಎಂದರೆ ಮಾನವ ಚಾಲಕನ ಸಹಾಯವಿಲ್ಲದೆ ತನ್ನ ಸುತ್ತಲಿನ ಪರಿಸರವನ್ನು ಗುರುತಿಸಿ ನಿರ್ಧಾರ ತೆಗೆದುಕೊಂಡು ಸ್ವತಃ ಚಲಿಸುವ ವಾಹನ. ಸಾಮಾನ್ಯ ವಾಹನದಲ್ಲಿ ಚಾಲಕನು ನೋಡುತ್ತಾನೆ, ಯೋಚಿಸುತ್ತಾನೆ ಮತ್ತು ವಾಹನವನ್ನು ನಿಯಂತ್ರಿಸುತ್ತಾನೆ. ಆದರೆ ಸ್ವಯಂಚಾಲಿತ ವಾಹನದಲ್ಲಿ ಈ ಮೂರೂ ಕೆಲಸಗಳನ್ನು ಕ್ಯಾಮರಾ, ಸೆನ್ಸರ್ಗಳು, ಕಂಪ್ಯೂಟರ್ ಮತ್ತು ಕೃತಕ ಬುದ್ಧಿಮತ್ತೆ ಒಟ್ಟಿಗೆ ಮಾಡುತ್ತವೆ. ಈ ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಸ್ವಯಂಚಾಲಿತ ವಾಹನದ ಕೆಲಸವನ್ನು ಮುಖ್ಯವಾಗಿ ನಾಲ್ಕು ಹಂತಗಳಲ್ಲಿ ವಿವರಿಸಬಹುದು. ಮೊದಲ ಹಂತ ನೋಡುವುದು, ಅಂದರೆ ಸೆನ್ಸಿಂಗ್. ವಾಹನದ ಸುತ್ತಲೂ ಕ್ಯಾಮರಾಗಳು, ಲೈಡಾರ್ ಮತ್ತು ಇತರ ಸೆನ್ಸರ್ಗಳನ್ನು ಅಳವಡಿಸಲಾಗುತ್ತದೆ. ಇವುಗಳೆಲ್ಲ ಸೇರಿ ವಾಹನಕ್ಕೆ ಸುತ್ತಮುತ್ತಲಿನ ಪರಿಸರದ ಸಂಪೂರ್ಣ ಮಾಹಿತಿ ನೀಡುತ್ತವೆ. ಎರಡನೇ ಹಂತ ಅರ್ಥ ಮಾಡಿಕೊಳ್ಳುವುದು, ಅಂದರೆ ಪರ್ಸೆಪ್ಷನ್. ಸೆನ್ಸರ್ಗಳಿಂದ ಬಂದ ಮಾಹಿತಿಯನ್ನು ವಾಹನದ ಕಂಪ್ಯೂಟರ್ ವ್ಯವಸ್ಥೆ ವಿಶ್ಲೇಷಿಸುತ್ತದೆ. ರಸ್ತೆ ಖಾಲಿ ಇದೆಯೇ, ಸಿಗ್ನಲ್ ಕೆಂಪಾಗಿದೆಯೇ, ರಸ್ತೆ ತಿರುವು ಇದೆಯೇ, ಇಂತಹ ಪ್ರಶ್ನೆಗಳಿಗೆ ಕಂಪ್ಯೂಟರ್ ಉತ್ತರ ಕಂಡುಹಿಡಿಯುತ್ತದೆ. ಇಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ AI ಪ್ರಮುಖ ಪಾತ್ರ ವಹಿಸುತ್ತದೆ. ಮೂರನೇ ಹಂತ ನಿರ್ಧಾರ ತೆಗೆದುಕೊಳ್ಳುವುದು, ಅಂದರೆ ಡಿಸಿಷನ್ ಮೇಕಿಂಗ್. ಉದಾಹರಣೆಗೆ, ಮುಂದೆ ಪಾದಚಾರಿ ರಸ್ತೆ ದಾಟುತ್ತಿದ್ದರೆ ವಾಹನ ನಿಲ್ಲಬೇಕು, ಸಿಗ್ನಲ್ ಹಸಿರಾಗಿದ್ದರೂ ಅದು ರಸ್ತೆ ಸುರಕ್ಷಿತವಾಗಿದೆಯೇ ಎಂದು ಪರಿಶೀಲಿಸಿ ನಂತರ ಮುಂದೆ ಹೋಗಬೇಕು. ಈ ನಿರ್ಧಾರಗಳನ್ನು AI ವ್ಯವಸ್ಥೆ ಕ್ಷಣಾರ್ಧದಲ್ಲಿ ತೆಗೆದುಕೊಳ್ಳುತ್ತದೆ. ನಾಲ್ಕನೇ ಹಂತ ನಿಯಂತ್ರಿಸುವುದು, ಅಂದರೆ ಕಂಟ್ರೋಲ್. ಕಂಪ್ಯೂಟರ್ ತೆಗೆದುಕೊಂಡ ನಿರ್ಧಾರದ ಆಧಾರದ ಮೇಲೆ ಸ್ಟೇರಿಂಗ್ ತಿರುಗುತ್ತದೆ, ಬ್ರೇಕ್ ಹಾಕಲಾಗುತ್ತದೆ, ವೇಗ ಹೆಚ್ಚುತ್ತದೆ ಅಥವಾ ಕಡಿಮೆಯಾಗುತ್ತದೆ. ಸ್ವಯಂಚಾಲಿತ ವಾಹನದಲ್ಲಿ ಕ್ಯಾಮರಾ ಅದರ ಕಣ್ಣು, ಸೆನ್ಸರ್ಗಳು ಅದರ ಇಂದ್ರಿಯಗಳು, GPS ಅದರ ದಾರಿದೀಪ ಹಾಗೂ AI ಅದರ ಮೆದುಳು ಮತ್ತು ಸ್ಟೇರಿಂಗ್, ಬ್ರೇಕ್, ಮೋಟಾರ್ ವ್ಯವಸ್ಥೆಗಳು ಅದರ ಕೈಕಾಲುಗಳಂತೆ ಕೆಲಸ ಮಾಡುತ್ತವೆ. ಈ ತಂತ್ರಜ್ಞಾನದಿಂದ ಹಲವು ಲಾಭಗಳು ಸಾಧ್ಯ. ಆದರೆ ಈ ತಂತ್ರಜ್ಞಾನಕ್ಕೆ ಕೆಲವು ಸವಾಲುಗಳೂ ಇವೆ. ವಿಶೇಷವಾಗಿ ಭಾರತದ ರಸ್ತೆ ಪರಿಸ್ಥಿತಿ ವೈವಿಧ್ಯಮಯವಾಗಿದೆ. ಒಂದೇ ರಸ್ತೆಯಲ್ಲಿ ಕಾರ್, ಬಸ್, ಬೈಕ್, ಸೈಕಲ್, ಪಾದಚಾರಿಗಳು ಮತ್ತು ಕೆಲವೊಮ್ಮೆ ಪ್ರಾಣಿಗಳೂ ಸಂಚರಿಸುತ್ತವೆ. ರಸ್ತೆ ಗುರುತುಗಳ ಅಸ್ಪಷ್ಟತೆ, ಅಚಾನಕ್ ರಸ್ತೆ ದಾಟುವವರು, ಅನಿರೀಕ್ಷಿತ ತಿರುವುಗಳು ಮತ್ತು ಅಸಂಘಟಿತ ಸಂಚಾರವನ್ನು ಸ್ವಯಂಚಾಲಿತ ವಾಹನಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ದೊಡ್ಡ ಸವಾಲಾಗಿದೆ. ಒಟ್ಟಿನಲ್ಲಿ ಸ್ವಯಂಚಾಲಿತ ವಾಹನ ತಂತ್ರಜ್ಞಾನವು ಕೇವಲ ಚಾಲಕರಹಿತ ವಾಹನದ ಕಲ್ಪನೆಯಲ್ಲ, ಅದು ಸುರಕ್ಷಿತ, ಬುದ್ಧಿವಂತ ಮತ್ತು ಭವಿಷ್ಯದ ಸಾರಿಗೆಯತ್ತ ಸಾಗುವ ಶಕ್ತಿಶಾಲಿ ಹೆಜ್ಜೆ. ಇಂದು ನಾವು ವಾಹನವನ್ನು ಓಡಿಸುತ್ತೇವೆ, ಆದರೆ ನಾಳೆ ವಾಹನವೇ ನಮ್ಮ ದಾರಿಯನ್ನು ಅರಿತು ಅಪಾಯಗಳನ್ನು ಮುಂಚಿತವಾಗಿ ಗುರುತಿಸಿ ನಮ್ಮನ್ನು ಸುರಕ್ಷಿತವಾಗಿ ತಲುಪಬೇಕಾದ ಸ್ಥಳಕ್ಕೆ ಕೊರೆದೊಯ್ಯಬಹುದು. ಅಂದು ಸಾರಿಗೆ ಕೇವಲ ಪ್ರಯಾಣವಾಗಿರುವುದಿಲ್ಲ, ಅದು ತಂತ್ರಜ್ಞಾನ, ಬುದ್ಧಿವಂತಿಕೆ ಮತ್ತು ಸುರಕ್ಷತೆಯ ಹೊಸ ಯುಗವಾಗಿರುತ್ತದೆ.
1: ಸ್ವಯಂಚಾಲಿತ ವಾಹನ, ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ನವೀನ್ ಹಿರೇಮಠ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಸ್ವಯಂಚಾಲಿತ ವಾಹನ ಎಷ್ಟು ಹಂತಗಳಲ್ಲಿ ಕೆಲಸ ಮಾಡುತ್ತದೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ಕೇಳುವಿರಿ. ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
3: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಯುಕ್ತ ಅರಬ್ ಅಮಿರಾತ ದೇಶಸ್ಯ ಅಲ್ಪಕಾಲಾವಧಿಕಾಂ ಯಾತ್ರಾಂ ಸಂಪೂರ್ಯ ಯುರೋಪ ದೇಶೈಃ ಸಹ ಭಾರತಸ್ಯ ಸಾಮರಿಕ ಆರ್ಥಿಕ ಸಂಬಂಧಾನ್ ಪ್ರಗಾಢತರಂ ಕರ್ತುಂ ಪಂಚರಾಷ್ಟ್ರಾಣಾಂ ಭ್ರಮಣಸ್ಯ ದ್ವಿತೀಯ ಚರಣೆ ಗತರಾತ್ರೌ ನೀದರ್ಲೆಂಡ್ ದೇಶಂ ಪ್ರಾಪ್ತವಾನ್. ಆಮ್ಸ್ಟರ್ಡಮ್ ಇತಿ ವಿಮಾನಸ್ಥಾನಕೆ ಡಚ್ ದೇಶಸ್ಯ ವಿದೇಶಮಂತ್ರಿಣಾ ಟಾಮ್ ಬೆರೆಂಡ್ಸನ್ ಇತ್ಯನೇನ ಶ್ರೀಮೋದಿನಃ ಸ್ವಾಗತಂ ಕೃತಂ. ಇತಃ ಪೂರ್ವಂ ಸಹ ಅಬುಧಾಬಿನಗರೆ UAE ದೇಶಸ್ಯ ರಾಷ್ಟ್ರಪತಿನಾ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಾಹಿಯಾನ್ ಇತ್ಯನೇನ ಸಹ ಚರ್ಚಾಂ ಕೃತವಾನ್ ಆಸೀತ್. ಡಚ್ ದೇಶಸ್ಯೋ

0: ಇಂಜಿನಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ, ಜೊತೆಗೆ
1: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ.
0: ಎಸ್ಎಸ್ಎಲ್ಸಿಯಲ್ಲಿ 618 ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
1: ಸಂಪರ್ಕಿಸಿ
0: 9880452226,
1: 9845356442.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:02 ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

0: ಕಲಿಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারা এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुन.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राग्रम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
4: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರ್ಮಾಲಾ ಯೋಜನೆ, ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಈಗ ವಾರ್ತೆಗಳ ವಿವರ. ಆಕಾಶವಾಣಿ ಕಳೆದ 90 ವರ್ಷಗಳಲ್ಲಿ ಕೇಳಿಸಿಕೊಳ್ಳುವ ವಿವೇಕ ಸಂಸ್ಕೃತಿ ಹಾಗೂ ಕೇಳುಗರ ದೊಡ್ಡ ಪರಂಪರೆಯನ್ನು ಬೆಳೆಸಿದೆ. ನಮ್ಮ ಕಲ್ಪನೆ ಹಾಗೂ ಆಲೋಚನೆಯನ್ನು

0: ಶ್ರಾವ್ಯ ಮಾಧ್ಯಮ ಹೃದಯ ಸ್ಪರ್ಶಿಯಾಗಿಸುತ್ತದೆ ಎಂದು ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದ್ದ ಆಕಾಶವಾಣಿ 90 ಸಂಧ್ಯಾ ಸುಧೆ ಉದ್ಘಾಟಿಸಿ ಅವರು ಮಾತನಾಡಿದರು.
1: ಸಂಗೀತ ಲೋಕದ ದಿಗ್ಗಜರನ್ನ ಪ್ರತಿ ಜನಸಾಮಾನ್ಯರಿಗೆ ತಲುಪಿಸೋದು ಇದು ಆಕಾಶವಾಣಿ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅತ್ಯಂತ ವೈಯಕ್ತಿಕವಾದ ಒಂದು ಸಂಗಾತಿ. ಮತ್ತೆ ಜಗತ್ತಿನ ಯಾವುದೇ ಒಂದು ಸಂಗೀತ ಲೋಕದ ತಾರೆಗಳಿರ್ತಾರೆ, ಅವರನ್ನ ನಮ್ಮ ಪಕ್ಕದಲ್ಲಿ ಕೂತು ಹಾಡೋ ತರ ಒಂದು ಭಾವನೆ ತರಿಸೋದು ಈ ಆಕಾಶವಾಣಿ. ಹಿಂಗಾಗಿ ಸಂಗೀತಕ್ಕೂ ಸಾಹಿತ್ಯಕ್ಕೂ ಮಾಹಿತಿಗೂ ಜ್ಞಾನಕ್ಕೂ ಆಕಾಶವಾಣಿ ಬಿಟ್ಟರೆ ಅದಕ್ಕೆ ಬೇರೆ ಯಾವ ಸಾಟಿ ಇಲ್ಲ. ನಾವೆಲ್ಲ ಅದರ ಅಭಿಮಾನಿಗಳು, ಅದರ ಅನುಯಾಯಿಗಳು. ಹೀಗೆ ಆಕಾಶವಾಣಿ 90 ವರ್ಷ ಏನ್ ದಾಟಿದೆ, 100 ವರ್ಷ ಶತಕದತ್ತ ಮುನ್ನುಗ್ಗಲಿ, ಮತ್ತೆ ಹೀಗೆ ಎಲ್ಲರಿಗೂ ಅದೊಂದು ಸಂಗಾತಿಯಾಗಿರಲಿ ಅಂತ ನಮ್ಮ ಹಾರೈಕೆ.
0: ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಗಾಯನ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನಮಠ್ ಕೊಳಲು ವಾದನ ಪ್ರಸ್ತುತಪಡಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ವಿಶೇಷ ಆಹ್ವಾನಿತರು ಪಾಲ್ಗೊಂಡಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅಧ್ಯಯನ ಪೀಠ ಮತ್ತು ಸಮಾಜ ಕಾರ್ಯ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ ಆಯೋಜಿಸಿದೆ. 110 ಕಿಲೋಮೀಟರ್ ಉದ್ದ ಹರಿಯುವ ಜಯಮಂಗಲಿ ನದಿ ತಟದಲ್ಲಿ ಮಧುಗಿರಿ ತಾಲೂಕಿನ ಮೈದನಹಳ್ಳಿಯಲ್ಲಿ ಪ್ರಸಿದ್ಧ ಜಯಮಂಗಲಿ ಕೃಷ್ಣಮೃಗ ಸಂರಕ್ಷಣಾ ಮೀಸಲು ಅರಣ್ಯ ಪ್ರದೇಶವಿದ್ದು ಸಮೃದ್ಧ 798 ಎಕರೆ ಹುಲ್ಲುಗಾವಲಿದೆ. ಜಯಮಂಗಲಿ ನದಿ ಪುನಶ್ಚೇತನ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತುಮಕೂರಿನ ಜಲಸಂರಕ್ಷಣೆ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: ಜಯಮಂಗಲಿ ತುಮಕೂರು ಜಿಲ್ಲೆಯ ಪ್ರಮುಖ ನದಿ. ದೇವರಾಯನದುರ್ಗದಲ್ಲಿ ಹುಟ್ಟಿ ಆಂಧ್ರಪ್ರದೇಶದ ಸಂಗಮೇಶ್ವರದಲ್ಲಿ ಉತ್ತರ ಪಿನಾಕಿನಿಯನ್ನ ಸೇರಿಕೊಳ್ಳುತ್ತೆ. ಸುಮಾರು 110 ಕಿಲೋಮೀಟರ್ ಹರಿತದೆ. ಅದು ತುಮಕೂರು ತಾಲೂಕು, ಕೊರಟಗೆರೆ, ಮಧುಗಿರಿ ಮತ್ತೆ ಆಂಧ್ರದ ಮಡಕ್ಷಿರಾ ತಾಲೂಕಲ್ಲಿ ಇದರ ಹರಿವು ಹಲವಾರು ಕೆರೆ ಕಟ್ಟೆ ತಳಪರಿಗೆಗಳನ್ನ ತುಂಬಿಸ್ತಾ ಇತ್ತು. ಅದರ ಮರಳಲ್ಲಿ ಚಿಲುಮೆ ತೆಗೆದು ನೀರು ಕುಡಿತಾ ಇದ್ರು. ಮರಳು ಗಣಿಗಾರಿಕೆ, ಒತ್ತುವರಿ, ಕಾಡನಾಶ ಮುಂತಾದ ಅನೇಕ ಸಮಸ್ಯೆಗಳಿಗೆ ತುತ್ತಾಗಿ ಅಸ್ಥಿ ಪಂಜರ ಆಗ್ತಾ ಇದೆ. ಮತ್ತೆ ಯುವಕರಿಗೆ ಅದರ ನೆನಪುಗಳು ಕೂಡ ಈಗ ಅಷ್ಟಾಗಿ ಇಲ್ಲ, ವಿಸ್ಮೃತಿಗೆ ಸರಿತಾ ಇರುವಂತ ನದಿ. ಇದನ್ನ ಮನಸ್ಸಲ್ಲಿಟ್ಕೊಂಡು ತುಮಕೂರು ವಿಶ್ವವಿದ್ಯಾಲಯ, ಅಲ್ಲಿನ ಪ್ರೊಫೆಸರ್ ನಂಜುಂಡಸ್ವಾಮಿ ಅಧ್ಯಯನ ಪೀಠ, ಸಮಾಜ ಕಾರ್ಯ ಮತ್ತು ಸಂಶೋಧನಾ ವಿಭಾಗ ಹಾಗೆ ಆರ್ಡರ್ ಮತ್ತು ಧಾನ್ಯ ಸಂಸ್ಥೆಗಳು ಒಂದು ದಿನದ ಕಾರ್ಯಾಗಾರವನ್ನ ತುಮಕೂರಲ್ಲಿ ಹಮ್ಮಿಕೊಂಡಿದ್ದಾವೆ. ಅದರ ಪುನಶ್ಚೇತನಕ್ಕೆ ಮುಂದೆ ಏನೇನು ಕಾರ್ಯತಂತ್ರ ರೂಪಿಸಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ. ಪ್ರಖ್ಯಾತ ಪರಿಸರ ಕಾರ್ಯಕರ್ತರು ಶಿರಸಿಯ ಶಿವಾನಂದ ಕಳವೆ ಅವರು ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಮಾತುಗಳನ್ನು ಆಡ್ತಾ ಇದ್ದಾರೆ.
0: ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ 50 ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಮಗುಚಿದ ಪರಿಣಾಮ ಪ್ರಯಾಣಿಸುತ್ತಿದ್ದ 19 ಜನರ ಪೈಕಿ 7 ಜನ ಮೃತಪಟ್ಟು 12 ಜನ ಗಾಯಗೊಂಡಿದ್ದಾರೆ. ಸಂಡೂರು ಮತ್ತು ಕೂಡ್ಲಿಗಿಯ 12 ಜನರನ್ನು ಹೊಸಪೇಟೆ ಮತ್ತು ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಳ್ಳಾರಿಯ ಸಂಸದ ಇ ತುಕಾರಾಂ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸಂಸದರ ನಿಧಿಯಿಂದ ಭರಿಸುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕು ಮೊರಟಗಿ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 4 ಜನ ಸಾವಿಗೀಡಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು. ಮೃತರ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಬಾಲಕ ವೀರೇಶ್ ಬಡಗೇರ್ಗೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು, ವಿದ್ಯಾಭ್ಯಾಸಕ್ಕೆ ನೆರವು ಒದಗಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

ಇಂದು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಮಾವು ಮತ್ತು ಹಲಸಿನ ಹಬ್ಬವನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕಿಸಾನ್ ಮಾಲ್ ಹಾಗೂ ಸಹಜ ಸಮೃದ್ಧ ಆಯೋಜಿಸಿವೆ. ಬೆಂಗಳೂರಿನ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಕಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್ ಮಾವು ಹಲಸಿನ ಹಬ್ಬವನ್ನು ಬೆಳಗ್ಗೆ 11:30ಕ್ಕೆ ಉದ್ಘಾಟಿಸಲಿದ್ದಾರೆ. ದೇಸಿ ಮಾವು ತಳಿ ಸಂರಕ್ಷಕ ಕಿರುಗಾವಲು ಸೈಯದ್ ಘನಿ ಖಾನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ.

0: ಹಲಸಿನ ಹಬ್ಬವನ್ನು ಬೆಳಗ್ಗೆ 11:30ಕ್ಕೆ ಉದ್ಘಾಟಿಸಲಿದ್ದಾರೆ. ದೇಸಿ ಮಾವುತಳಿ ಸಂರಕ್ಷಕ ಕಿರುಗಾವಲು ಸೈಯದ್ ಘನಿ ಖಾನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಲಸು ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಟಿಎನ್ ದೇವರಾಜ್.
1: ನಮ್ಮ ಕದಳಿವನದ ಕ್ಷೇತ್ರ ತಾಕಗಳಲ್ಲಿ ವೈವಿಧ್ಯಮಯವಾದಂತಹ ಹಣ್ಣಿನ ತಳಿಗಳನ್ನ ನಾವು ಕಳೆದ 10 ವರ್ಷಗಳಿಂದ ಬೆಳೆದು ಪ್ರಾತ್ಯಕ್ಷಿಕೆ ಮುಖಾಂತರ ರೈತರಿಗೆ ತೋರಿಸ್ತಾ ಇದ್ದೇವೆ. ಹಲಸಿನ ತಳಿಗಳನ್ನ 23ಕ್ಕೂ ಹೆಚ್ಚು ತಳಿಗಳು ನಮ್ಮಲ್ಲಿ ಪ್ರದರ್ಶನಗೊಳ್ತಾ ಇದ್ದಾವೆ. ಅವುಗಳಲ್ಲಿ ರೆಡ್ ಮೂನ್, ಥೈಲ್ಯಾಂಡ್ ರೆಡ್, ಕನಕ, ಸಿಂಧೂರ, ತೂಬ್ಗೆರೆ ರೆಡ್, ಶ್ರೀವಿಜಯ, ಲಾಲ್ಬಾಗ್ ಮಧುರ, ವರಶ್ರೀ, ಪ್ರಕಾಶ್ ಚಂದ್ರ ಇತ್ಯಾದಿ ತಳಿಗಳು, ಕೆಂಪು, ಹಳದಿ ಈ ತರ ತೊಳೆಗಳನ್ನ ತಾವು ನೋಡಿದ್ದೀರಿ. ಅವುಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ರೈತರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದೇವೆ. ಇದರಿಂದ ಆದಾಯ ಕೂಡ ಹೆಚ್ಚಾಗ್ತದೆ. ಈ ತಳಿಗಳು ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಪ್ರತಿಕೂಲ ಸನ್ನಿವೇಶದಲ್ಲಿ ಹೆಚ್ಚು ಉಷ್ಣತೆ ಇರುವಂತಹ ಕಾಲಘಟ್ಟದಲ್ಲೂ ಕೂಡ ಕಡಿಮೆ ನೀರನ್ನು ಬಯಸಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ತಳಿಗಳಾಗಿವೆ. ಇಂದು ಮತ್ತು ನಾಳೆ ಹಲಸು ಮೇಳ ಮೈಸೂರಿನಲ್ಲಿ ನಡೀತಾ ಇದೆ. ಅಲ್ಲಿ ಇವುಗಳು ಪ್ರದರ್ಶನಗೊಳ್ಳುತ್ತವೆ. ಆಸಕ್ತ ರೈತರು ಮತ್ತು ನಾಗರಿಕರು ಇದರ ಸದುಪಯೋಗ ಪಡಿಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೇವೆ.
0: ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ನಾಳೆ ಮತ್ತು ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ರಾಜ್ಯಮಟ್ಟದ ಗೇರುಮೇಳ ಮತ್ತು ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷೆ ಡಿಎಸ್ ಮಮತಾ ಗಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ನಾಳೆ ಬೆಳಗ್ಗೆ 11 ಗಂಟೆಗೆ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಗೇರುಮೇಳವನ್ನು ಉದ್ಘಾಟಿಸಲಿದ್ದು 70ಕ್ಕೂ ಅಧಿಕ ಮಳಿಗೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ತಜ್ಞರಿಂದ ಗೋಡಂಬಿ ಕೃಷಿಯ ಬಗ್ಗೆ ತಾಂತ್ರಿಕ ಕಾರ್ಯಾಗಾರ ನಡೆಯಲಿದೆ ಎಂದರು. ಸಾಗರಮಾಲಾ ಯೋಜನೆ ಅಡಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಹೆರಕಲ್ದಿಂದ ಆಲಮಟ್ಟಿವರೆಗೆ ಕೃಷ್ಣಾ ಹಿನ್ನೀರಿನಲ್ಲಿ ಜಲಸಾಹಸ ಕ್ರೀಡೆ ಅಭಿವೃದ್ಧಿಗೆ ಯೋಜಿಸಲಾಗಿದೆ ಎಂದು ಬೀಳಗಿ ಶಾಸಕ ಜೆಟಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ ಅವರು, 12.20 ಕೋಟಿ ವೆಚ್ಚದಲ್ಲಿ ರಿವರ್ ಕ್ರೂಸ್ ಪ್ರವಾಸೋದ್ಯಮ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಚಿಕ್ಕ ಸಂಗಮಕ್ಕೆ ಆಗಮಿಸುವ 84 ಪ್ರಜಾತಿಯ ವಲಸೆ ಪಕ್ಷಿಗಳಿಗೆ ಅನುಕೂಲ ಕಲ್ಪಿಸಲು 50,000 ಸಸಿಗಳನ್ನು ನೆಡಲು ಅರಣ್ಯ ಇಲಾಖೆ ಯೋಜಿಸಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸೀಮಾ ಸುಂಕ ಕಸ್ಟಮ್ಸ್ ಅಧಿಕಾರಿಗಳು ವನ್ಯಜೀವಿಗಳ ಕಳ್ಳಸಾಗಣೆ ಪತ್ತೆ ಹಚ್ಚಿದ್ದಾರೆ. ರೆಡ್ ಫುಟೆಡ್ ಹಾಗೂ ಆಫ್ರಿಕನ್ ಸ್ಪರ್ಡ್ ಆಮೆಗಳು ಸೇರಿದಂತೆ ಅಪರೂಪದ 47 ವನ್ಯಜೀವಿಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಏರ್ಪಡಿಸಿದೆ. ಇಂದು ಪುತ್ತೂರು ತಾಲೂಕು ಪಾಣಾಜಿಯಲ್ಲಿ ಶಿಬಿರ ನಡೆಯಲಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಕಾಡುಕೋಣಗಳ ಸೆರೆ ಕಾರ್ಯಾಚರಣೆ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಆರಂಭವಾಗಿದೆ. ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮ 2026 ಜಾರಿಗೊಂಡಿದ್ದು, ಪ್ರತಿಯೊಬ್ಬರೂ ಕಸವನ್ನು 4 ಹಂತಗಳಲ್ಲಿ ಬೇರ್ಪಡಿಸುವುದು ಕಡ್ಡಾಯವಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾ ಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರಮಾಲಾ ಯೋಜನೆ ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಧಾರವಾಡ.
3: ಅಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ಅಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಧಾರವಾಡ. ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಶ್ರೀನಗರ ಸರ್ಕಲ್ ಧಾರವಾಡ. ನೀಟ್, ಜೆಡಬ್ಲ್ಯೂ, ಎನ್ಡಿಎ, ಕೆಸಿಇಟಿ ಹಾಗೂ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸಿಎ ಫೌಂಡೇಶನ್ ಕೋರ್ಸ್, ಜೊತೆಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ 8762822 2

9976. ನಿಡುವಣಿ ಪಿಯುಸಿ ಆರ್ಟ್ಸ್ ಕಾಮರ್ಸ್ ಹಾಗೂ ಬಿಕಾಂ ಕಾಲೇಜು, ಹೆಡ್ ಪೋಸ್ಟ್ ಹತ್ತಿರ, ರೈಲ್ವೆ ಸ್ಟೇಷನ್ ರೋಡ್, ಧಾರವಾಡ. ಇಂಡಸ್ಟ್ರಿಯಲ್ ವಿಸಿಟ್, ಷೇರು ಮಾರುಕಟ್ಟೆಯ ಜ್ಞಾನ, ಎಂಎನ್ಸಿಗಳಿಂದ ಜಾಬ್ ಡ್ರೈವ್, ಉಚಿತ ಸ್ಪರ್ಧಾತ್ಮಕ ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ತರಬೇತಿ, ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದ ಆಟಗಾರರನ್ನು ಹೊಂದಿದ ಕಾಲೇಜಿಗೆ ಪ್ರವೇಶ ಪಡೆಯಲು ಸಂಪರ್ಕಿಸಿ 8762929876. ನಿಡುವಣಿ 8th, 9th ಹಾಗೂ 10th ಬೇಸಿಗೆ ರಜೆಯ ಕೋಚಿಂಗ್ ಕ್ಲಾಸಸ್, ಶ್ರೀನಗರ ಸರ್ಕಲ್, ಧಾರವಾಡ. ಪ್ರವೇಶಕ್ಕಾಗಿ ಸಂಪರ್ಕಿಸಿ 8762050376. ನಿಡುವಣಿ ಕಂಪ್ಯೂಟರ್ ಹಾಗೂ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್, ಜುಬಿಲಿ ಸರ್ಕಲ್ ಹಾಗೂ ಶ್ರೀನಗರ ಸರ್ಕಲ್, ಧಾರವಾಡ. ಸಂಪರ್ಕಿಸಿ 8762829876.

0: ಮನಸ್ಸು.
1: ಕೇಳುಗ್ರೆ, ಆಲಯ ಗಣಿತ ಪ್ರಯೋಗಾಲಯದಲ್ಲಿ ಆಡ್ತಾ ಆಡ್ತಾ ಗಣಿತವನ್ನ ಹೇಗೆ ಕಲಿಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಮಾತಾಡ್ತಾ ಬಂದಿದ್ದೀವಿ. ಎಷ್ಟೋ ಸಂದರ್ಭದಲ್ಲಿ ನಾವು ಹೊಸ ಹೊಸ ಮನೆಗಳನ್ನ ನೋಡಿದಾಗ, ಗೃಹ ವಿನ್ಯಾಸಗಳನ್ನ ನೋಡಿದಾಗ, ಆ ಮನೆಯ ಹಾಲ್ಗಳಾಗ್ಲಿ ಅಥವಾ ಸಿಟ್ಟಿಂಗ್ ರೂಮು, ಡೈನಿಂಗ್ ರೂಮು ಬಹಳಷ್ಟು ಕಲಾತ್ಮಕವಾಗಿ ಸಿದ್ಧಪಡಿಸಿರ್ತಾರೆ. ಅಲ್ಲಿಯ ಶೋಕೇಸ್ ಆಗ್ಬಹುದು, ಟಿಪೋಯ್ ಆಗ್ಬಹುದು, ಡೈನಿಂಗ್ ಟೇಬಲ್ಗಳಾಗ್ಬಹುದು, ಅಥವಾ ಗೋಡೆಯ ಮೇಲೆ ಕೂಡ ಈ ಕಟ್ಟಿಗೆಯಿಂದ ವಿವಿಧ ರೀತಿಯ ವಿನ್ಯಾಸಗಳನ್ನ ಮಾಡಿರ್ತಾರೆ. ಸುಮ್ಮನೆ ನಾವು ಕಣ್ಣರಳಿಸಿ ನೋಡ್ತಾ ಹೋದಾಗ ಅದರಲ್ಲಿ ಆಯತಾಕಾರಗಳು ಕಾಣ್ತವೆ, ಟ್ರಯಾಂಗಲ್ಗಳು ಕಾಣ್ತವೆ, ವೃತ್ತಗಳು ಕಾಣ್ತವೆ. ಅಂದ್ರೆ ನಾವು ನಮ್ಮ ಮನೆಯ ಇಂಟೀರಿಯರ್ ಡೆಕೋರೇಷನ್ ನಲ್ಲಿ ಕೂಡ ಈ ಗಣಿತವನ್ನ ಬಳಸ್ಕೊಳ್ತಾ ಇದ್ದೀವೇನು? ನಮ್ ಗೊತ್ತಿಲ್ದೇನೆ ನಾವು ಈ ಉದ್ದೇಶ ಇಟ್ಕೊಂಡಿರುವುದಿಲ್ಲ. ಆದ್ರೆ ನೋಡ್ತಾ ನೋಡ್ತಾ, ಓ ಇದು ಚೌಕ ಇದೆ, ಅಷ್ಟೇ ಮೇಜರ್ಮೆಂಟ್ ಗಳಿದೆ ಅಂತ ನಮಗೆ ಭಾಸ ಆಗ್ತದೆ. ನಮ್ಮ ಇವತ್ತಿನ ಆಲಯ ಗಣಿತ ಪ್ರಯೋಗಾಲಯ ಕಾರ್ಯಕ್ರಮದಲ್ಲಿ ನಾವು ಡೆಕೋರೇಟಿವ್ ಜಾಮೆಟ್ರಿ ಅಂದ್ರೆ ಅಲಂಕಾರಿಕ ಜಾಮಿತಿ, ಇದ್ರ ಬಗ್ಗೆ ನಾವು ಪರಿಚಯ ಮಾಡಿಕೊಳ್ಳೋಣ. ಕೇಳುಗ್ರೆ, ಗಣಿತ ಅಂದ್ರೆ ನಾವೇನ್ ಅನ್ಕೋತೀವಿ? ಬರೀ ಅಂಕಿ ಸಂಖ್ಯೆಗಳು, ಸೂತ್ರಗಳು, ಅದನ್ನ ಬಾಯಾಟ್ ಹಾಕ್ಬೇಕು, ಇದಕ್ಕೆ ಈ ಸೂತ್ರ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಬೇಕು, ಮಾರ್ಕ್ಸ್ ತಗೊಳ್ಬೇಕು, ಗಣಿತಕ್ಕೆ 100ಕ್ಕೆ 100 ಅಂಕ ಬರಬೇಕು ಅನ್ನೋದು ಮಾತ್ರ ಒಂದು ಸಿದ್ಧಾಂತ ಅದ. ಆದ್ರೆ ಅದು ತಪ್ಪು. ಈ ಗಣಿತವನ್ನ ನಾವು ಅಲಂಕಾರಿಕವಾಗಿ ಕೂಡ ಬಳಸ್ಕೋಬಹುದು, ಅದರಲ್ಲೂ ವಿಶೇಷವಾಗಿ ಜಾಮೆಟ್ರಿಯನ್ನ. ಇದರಲ್ಲಿ ಕಂಡು ಬರುವಂತಹ ಬಿಂದುಗಳು, ರೇಖೆಗಳು, ವೃತ್ತಗಳು ಮತ್ತೆ ಬೇರೆ ಬೇರೆ ಆಕಾರಗಳನ್ನ ಬಳಸಿ ನಾವು ವಿವಿಧ ರೀತಿಯ ವಿನ್ಯಾಸಗಳನ್ನ ಸೃಷ್ಟಿಸಿಕೊಳ್ಳಬಹುದು ಅಂತ ಹೇಳ್ತಾರೆ ಡಾಕ್ಟರ್ ಬೋಳಿಶೆಟ್ಟಿಯವರು ಹಾಗೂ ಕೀರ್ತಿ ನಾಗಾವಿಯವರು. ಹಂಗಂದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಡೆಕೋರೇಟಿವ್ ಜಾಮೆಟ್ರಿ, ಅಲಂಕಾರಿಕ ಜಾಮಿತಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಬೋಳಿಶೆಟ್ಟಿಯವರೇ ಹಾಗೂ ಕೀರ್ತಿಯವರೇ.
2: ನಮಸ್ಕಾರ.
1: ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಹೋಗಿ ನೋಡಿದಾಗ ಬೋಳಿಶೆಟ್ಟಿ ಸರ್, ವಿವಿಧ ರೀತಿಯ ಡೆಕೋರೇಷನ್ ಗಳನ್ನ ಮಾಡಿರ್ತಾರೆ. ಕಲಾತ್ಮಕವಾದ ಟೀಪಾಯ್ಗಳಿರ್ತದೆ, ಅದು ಟೀಪಾಯ್ನ ಮೇಲಿನ ಭಾಗ ವೃತ್ತಾಕಾರ ಆಗಿರ್ತದೆ, ಕೆಳಗಡೆ ಕಾಲುಗಳು ಟ್ರಯಾಂಗಲ್ ಶೇಪ್ ಅಲ್ಲಿ ಇರ್ತವೆ. ಅಂದ್ರೆ ಇಲ್ಲಿ ಈ ಜಾಮೆಟ್ರಿಯನ್ನು ಕೂಡ ನಾವು ಅಲಂಕಾರಿಕವಾಗಿ ಬಳಸಬಹುದು ಅಂತ ಹೇಳ್ತೀರಾ?
3: ಹಾ, ಈಗ ಡೆಕೋರೇಟಿವ್ ಜಾಮೆಟ್ರಿ ಅಂದ್ರೆ ಇದು ಒಂದು ಆರ್ಟ್. ಈ ಆರ್ಟ್ ನಲ್ಲಿ ಜಾಮಿತಿಯ ವಿವಿಧ ಶೇಪ್ಗಳನ್ನ ಬಳಸಿ ಅಲಂಕಾರಿಕ ವಸ್ತುಗಳನ್ನು ತಯಾರು ಮಾಡೋದನ್ನ ನಾವು ಡೆಕೋರೇಟಿವ್ ಜಾಮೆಟ್ರಿ ಅಂತ ಕರಿತೀವಿ. ಬಹಳ ವಿಶಿಷ್ಟ ಆದಂತದ್ದು, ಮನಸ್ಸಿಗೆ ಬಹಳಷ್ಟು ಮುದ ಕೊಡುವಂತಹ ಜಾಮಿತಿಯ ಆಕೃತಿಗಳನ್ನು ಬಳಸಿ ಏನು ಡಿಸೈನ್ ಮಾಡೋದಿದೆಯಲ್ಲ, ಅದಕ್ಕೆ ನಾವು ಡೆಕೋರೇಟಿವ್ ಜಾಮೆಟ್ರಿ ಅಂತ ಕರಿತೀವಿ. ಇದರಲ್ಲಿ ಸರ್ಕಲ್ ಬರ್ತದ, ಟ್ರಯಾಂಗಲ್ ಬರ್ತದ, ಶೇಪ್ಸ್ ಬರ್ತತಿ, ಆಮೇಲೆ ಹೆಕ್ಸಾಗಾನ್ ಬರ್ತದ, ಆಮೇಲೆ ಆಕ್ಟಾಗಾನ್ ಬರ್ತತಿ. ಈ ಶೇಪ್ಸ್ಗಳನ್ನ ತಮ್ಮ ಗೋಡೆಗೆ ತಕ್ಕಂತೆ ಅಲಂಕಾರ ಆಗುತ್ತೋ ಅವುಗಳನ್ನ ಬೇರೆ ಬೇರೆ ತರಹದ ಮಟೀರಿಯಲ್ ಯೂಸ್ ಮಾಡಿ ಮಾಡುವಂತಹದ್ದನ್ನ ನಾವು ಡೆಕೋರೇಟಿವ್ ಜಾಮೆಟ್ರಿ ಅಂತ ಕರಿತೀವಿ. ಕೆಲವೊಂದ್ಸಲ ವುಡ್ ಯೂಸ್ ಮಾಡ್ತೀವಿ, ಕೆಲವೊಂದ್ಸಲ ಮೆಟಲ್ ಯೂಸ್ ಮಾಡ್ತೀವಿ, ಕೆಲವೊಂದ್ಸಲ ಫೋಮ್ ಯೂಸ್ ಮಾಡ್ತೀವಿ. ಪರ್ಮನೆಂಟ್ ಆಗಿ ಉಳಿಲಿಕ್ಕೆ ಅಂತವುಗಳನ್ನ ಬಳಸಿ ಮಾಡೋದನ್ನ ನಾವು ಡೆಕೋರೇಟಿವ್ ಜಾಮೆಟ್ರಿ ಅಂತ ಕರಿತೀವಿ.
1: ಇನ್ನು ನಾನು ಕಂಡ ಹಾಗೆ ನೆಲಕ್ಕೆ ಈ ಟೈಲ್ಸ್ ಗಳನ್ನೇನು ಜೋಡಿಸಿರ್ತಾರಲ್ಲ, ಅಲ್ಲೂ ಕೂಡ ಈ ತರದ ವಿನ್ಯಾಸಗಳನ್ನ ನಾವು ನೋಡಬಹುದು. ಅದರಲ್ಲೂ ಕೂಡ ಟೈಲ್ಸ್ ಅಲ್ಲಿ ಡಿಸೈನ್ ಗಳನ್ನ ಮಾಡಿರ್ತಾರೆ, ಅದು ಕೂಡ ಇರ್ತದೆ. ಈಗ ಅಂದ್ರೆ ಕೀರ್ತಿ ಅವರ, ಈ ತರ ಒಂದು ಡೆಕೋರೇಟಿವ್ ಜಾಮೆಟ್ರಿ ಅನ್ನೋದು ಇದನ್ನ ಒಂದು ಕಲೆ ಅಂತೀರಾ ಅಥವಾ ಇದು ಗಣಿತ ಅಂತ ಹೇಳ್ತೀರಾ?
2: ಇದೊಂಥರ ಕಲೆ ಮತ್ತು ಗಣಿತದ ಸಮ್ಮಿಲನ, ಎರಡು ಸಮ್ಮಿಲನ ಆದಾಗ ಅದು ಇನ್ನೂ ಅಂದವಾಗಿ ಕಾಣಿಸ್ಬೋದು. ಮ್ಯಾಮ್, ಕಲೆಗೆ ಗಣಿತನ ಬೇಕು, ಗಣಿತ ಕಲೆ ಇದ್ರೆ ಮಾತ್ರ ಗಣಿತ ಕಲೀಲಿಕ್ಕೂ ಸಾಧ್ಯ ಅಂದ್ರೂ ತಪ್ಪೇನಿಲ್ಲ. ಈಗ ಮನೆ ಹೆಣ್ಮಕ್ಳು ನಾವು ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕ್ತಿವಿ, ಸೊ ಅದು ಕೂಡ ಡೆಕೋರೇಟಿವ್ ಜಾಮೆಟ್ರಿ ಅಲ್ಲೇ ಬರ್ತದೆ. ರಂಗೋಲಿ ಹಾಕ್ಬೇಕಂದಾಗ ನಂಗೆ ಕಲೆ ಗೊತ್ತಿರಬೇಕು, ಎಷ್ಟು ಅಕ್ಕಿಗಳನ್ನ ಇಡಬೇಕು ಅಂದಾಗ ಗಣಿತ ಗೊತ್ತಿರಬೇಕು. ಈಗ ಯೂಶ್ವಲಿ ನಾವು ಹಾಕೋದು ಅಕ್ಕಿಗಳನ್ನ 9-10, ನೆಕ್ಸ್ಟ್ 1-8, ನೆಕ್ಸ್ಟ್ 7 ನಡಕ್ ಹಾಕೊಂಡ್ ಬರ್ತೀವಿ ಅಂದ್ರೆ ಅದು ಷಡ್ಭುಜಾಕೃತಿ ಆಕಾರದಲ್ಲಿ ಬರುತ್ತೆ, ಸೊ ಅಲ್ಲೂ ಕೂಡ ಗಣಿತ ಬಂತು.

0: ಗಣಿತ ಮತ್ತು ಕಲೆಯ ಸಮ್ಮಿಲನವೇ ಈ ಡೆಕೋರೇಟಿವ್ ಜಾಮೆಟ್ರಿ.
1: ಅಂದ್ರೆ ಇದನ್ನ ಮಕ್ಕಳು ಒಂದು ರೀತಿಯಲ್ಲಿ ಉತ್ಸಾಹದಿಂದ ಕಲಿತಾರೆ, ಕಲೀಲಿಕ್ಕೆ ಒಂದು ಕ್ಯೂರಿಯಾಸಿಟಿ ಇರ್ತದೆ. ಇದು ಹೆಂಗೆ ಅದೇ ನೀವು ಹೇಳುವಾಗ ಅಕ್ಕಿ ಇಡುವಾಗ ಒಂದೆಲ್ಲಾದ್ರೂ ತಪ್ಪಿ ಬಿಟ್ರೆ ಅದರ ಆಕಾರನೇ
0: ಬದಲಾಗುತ್ತೆ.
1: ಆ ತರದಲ್ಲಿ ಅವರು ಬಹಳ ಲಕ್ಷ್ಯ ಕೊಟ್ಟು ಗಮನದಿಂದ ಇದನ್ನು ಕಲಿಬೇಕು ಅಂತ ತಾವು ಹೇಳ್ತೀರಿ. ಈಗ ಬೋಳಿಶೆಟ್ಟಿ ಸರ್ ಅವರೇ, ಈ ಒಂದು ಡೆಕೋರೇಟಿವ್ ಜಾಮೆಟ್ರಿಯನ್ನ ನಮ್ಮ ನಿತ್ಯ ಜೀವನದೊಳಗೆ ಹೆಂಗ್ ಹೆಂಗ್ ಬಳಸ್ಕೊಳ್ಬಹುದು ಅಂತ ಹೇಳ್ತೀರಿ?
2: ಮೊದಲನೇದಾಗಿ ಇವುಗಳಲ್ಲಿ ಒಂದು ನಾಲ್ಕು ವಿಧಗಳು ಬರ್ತದೆ ಮೇಡಮ್, ಟೈಪ್ಸ್ ಆಫ್ ಡೆಕೋರೇಟಿವ್ ಜಾಮೆಟ್ರಿ ಅಂತೀವಿ. ಮಾಡರ್ನ್ ಇಂಟೀರಿಯರ್ ಡಿಸೈನ್ ಅಂತ ಬರ್ತದೆ, ಅದರಲ್ಲಿ ಮನೆಯಲ್ಲಿ ವಾಲ್ ಪೇಪರ್ ಅನ್ನ ಮಾಡೋದು, ವಾಲ್ ಪೇಪರ್ ಕೂಡ ನೀವು ನೋಡ್ತೀರಿ ಆನ್ಲೈನ್ ಮೇಲೆ ವಾಲ್ ಪೇಪರ್ ತರಿಸಿ ಅದನ್ನ ಡೆಕೋರೇಟಿವ್ ಮಾಡ್ತಾರ. ಆಮೇಲೆ ಕಾರ್ಪೆಟ್ಸ್, ಕಾರ್ಪೆಟ್ಸ್ ಕೂಡ ಒಂದೊಂದು ಬೇರೆ ಬೇರೆ ಡಿಸೈನ್ನಲ್ಲಿ ನಾವು ಹಾಕ್ತೀವಿ, ಇದು ಇಂಟೀರಿಯರ್ ಡೆಕೋರೇಟಿವ್ದಲ್ಲಿ ಬರ್ತದೆ. ಮತ್ತು ಫರ್ನಿಚರ್ ಕೂಡ, ಈಗ ಒಂದು ಟಿಪಾಯನ್ನು ಒಂದು ಟ್ರಯಾಂಗಲ್ ಶೇಪ್ನಲ್ಲಿ ವಿವಿಧ ಆಕೃತಿಗಳಲ್ಲಿ ಒಂದು ಜ್ಯಾಮಿತೀಯ ಬೇಸ್ಗಳನ್ನು ಯೂಸ್ ಮಾಡಿ ಮಾಡುವಂಥದ್ದು. ಇನ್ನು ಎರಡನೇದಾಗಿ ಸೆಕ್ರೆಟ್ ಜಾಮೆಟ್ರಿ ಅಂತ ಬರ್ತದೆ, ಅಂದರೆ ಸಿಂಬಾಲ್ಗಳು ಅದರಲ್ಲಿ ಬರ್ತದೆ, ಸ್ಪಿರಿಚುವಲ್ ಕಾಸ್ಮಿಕ್ ಸಿಗ್ನಿಫಿಕೆನ್ಸ್ ಬರ್ತದೆ, ಆಮೇಲೆ ಫ್ಲವರ್ ಆಫ್ ಲೈಫ್, ಇವೆಲ್ಲ ಸೇರಿ ಒಂದು ಸೆಕ್ರೆಟ್ ಜಾಮೆಟ್ರಿ ಅಂತಂದರೆ ಬೇರೆ ಬೇರೆ ಈಗ ಪ್ಲಾಂಟ್ಸು ಇಂಥವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಸಿಮೆಟ್ರಿ ಆಕಾರದಲ್ಲಿ ಯೂಸ್ ಮಾಡಿಕೊಂಡು ಸೆಕ್ರೆಟಿ ಡೆಕೋರೇಟಿವ್ ಜಾಮೆಟ್ರಿ ಅಂತ ಕರಿತೀವಿ. ಇನ್ನು ಇಟಾಲಿಕ್ ಆರ್ ಇಸ್ಲಾಮಿಕ್ ಆರ್ಟ್ ಅಂತ ಬರ್ತದೆ, ಅಂದರೆ ಇಸ್ಲಾಮಿಕ್ ಕಂಟ್ರಿ ಒಳಗೆ ಇದನ್ನು ಡೆಕೋರೇಟಿವ್ ಅನ್ನು ಬೇರೆ ಬೇರೆ ಫ್ಲವರ್ ಮೂಲಕ ಮತ್ತು ಶೇಪ್ಸ್ ಎಲ್ಲ ಜಾಮೆಟ್ರಿ ತತ್ವನೇ ಇರ್ತದೆ, ಆದರೆ ಅದನ್ನು ತಮ್ಮ ಒಂದು ಮೊಸಾಯಿಕ್ ಡಿಸೈನ್ಸ್ ಮೇಲೆ, ಅದನ್ನು ಟೈಲ್ಸ್ ಮೇಲೆ, ಆರ್ಕಿಟೆಕ್ಚರ್ ಮೇಲೆ ಕೂಡ ಯೂಸ್ ಮಾಡ್ತಾರೆ. ಅದಕ್ಕೆ ನಾವು ಇಟಾಲಿಕ್ ಆರ್ ಇಸ್ಲಾಮಿಕ್ ಆರ್ಟ್ ಅಂತ ಕರಿತೀವಿ ಡೆಕೋರೇಟಿವಲ್ಲಿ. ಇನ್ನು ಕೊನೆಯದಾಗಿ ಮಿನಿಮಲೈಸ್ಡ್ ಪ್ಯಾಟರ್ನ್ ಅಂತ ಕರಿತೀವಿ, ಅಂದರೆ ಬೇರೆ ಬೇರೆ ಸ್ಯಾಂಪಲ್ಗಳನ್ನು ಶೇಪ್ಸ್ಗಳನ್ನು ಈ ಟೆಕ್ಸ್ಟೈಲ್ನಲ್ಲಿ ನಾವು ನೋಡ್ತೀವಿ.
1: ಹೌದು ಹೌದು,
2: ಟೆಕ್ಸ್ಟೈಲ್ನಲ್ಲಿ
1: ಬಟ್ಟೆಗಳಲ್ಲಿ ಕೂಡ ನಾವು ನೋಡ್ತಿರ್ತೀವಿ, ಅದರಲ್ಲಿ ಟ್ರಯಾಂಗಲ್ ಡಿಸೈನ್ ಇರ್ತದೆ, ಸರ್ಕಲ್ಗಳಿರ್ತದೆ, ಆಮೇಲೆ ನೀವು ಹೇಳಿದಂಗೆ ಸ್ಟ್ರೇಟ್ ನೇರವಾದಂತ ಡಿಸೈನ್ಗಳು ಕೂಡ ಇರ್ತದೆ. ಮತ್ತೆ ಈ ಕಲಾಕೃತಿಗಳಲ್ಲಿ ಕೂಡ ನಾವು ಕಾಣಬಹುದು,
0: ಕಲಾಕೃತಿ ಒಳಗೂ ಕಾಣ್ತೀವಿ ಮೇಡಮ್. ಆಮೇಲೆ ಶಾಲಾ ಪ್ರಾಜೆಕ್ಟ್ ಮಾಡ್ಬೇಕಂತಂದ್ರೆ ಹುಡುಗರ ಈಗ ಯಾವ್ದೋ ಒಂದು ಪ್ರಾಜೆಕ್ಟ್ ಕೊಟ್ಟರೆ ಮೇನ್ ಪೇಪರ್ ಎಲ್ಲ ಡಿಸೈನ್ ಮಾಡಿ ಎಲ್ಲ ಮಾಡ್ತಿರ್ತಾರೆ. ಸೊ ಆ ಡಿಸೈನ್ ಮಾಡ್ಬೇಕಂದ್ರೆ ಅವ್ನಿಗೆ ಏನೂ ಗೊತ್ತಿಲ್ಲಪ್ಪ, ಗಣಿತ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಡಿಸೈನ್ ಮಾಡುವಾಗ ಈ ಜ್ಯಾಮಿತಿಯ ಈ ಡೆಕೋರೇಟಿವ್ ಯೂಸ್ ಇದು ಮಾಡ್ಕೊಂಡೇನೆ ಜ್ಯಾಮಿತಿ ಆಕಾರಗಳನ್ನ ತೆಗಿತಾ ಹೋಗಿ ಡೆಕೋರೇಷನ್ ಫುಲ್ ಚಂದ ಮಾಡ್ಕೊಡ್ತಾನೆ. ಸೊ ಅಂದ್ರೆ ಡೆಕೋರೇಟಿವ್ ಜಾಮೆಟ್ರಿ ಗೊತ್ತಿದೆ ಆ ಹುಡುಗನಿಗೆ ಅಂತ ನಾವು ಗೊತ್ತಾಗ್ಬೋದು ಇದರಿಂದ.
2: ಇದರಲ್ಲಿ ಒಂದು ಏನಂದ್ರೆ ಮೇಡಮ್, ಯಾರಿಗೆ ಜ್ಯಾಮಿತಿ ಗೊತ್ತಿರ್ತದೋ ಕಲ್ಪನೆ ಆರಾಮಾಗಿ ದುಡ್ಡು ಗಳಿಸಬಹುದು ಅವರು.
1: ವೃತ್ತಿನ
2: ಮಾಡ್ಕೊಳ್ಬಹುದು, ಇದು ವೃತ್ತಿನ ಮಾಡಿಕೊಂಡು ಡೆಕೋರೇಟಿವ್ ಮಾಡಿ ಬರ್ಬೋದು, ಪೇಂಟ್ ನಲ್ಲಿ ಆಗ್ಲಿ, ಆಮೇಲೆ ವುಡ್ ನಲ್ಲಿ ಆಗ್ಲಿ, ಯಾವ್ದ್ರಲ್ಲಿ ಆದ್ರೂ ಕೂಡ ಮನೆಯಲ್ಲಿ ಹೋಗಿ ಮಾಡಿ ಬರ್ತಾನೋ ಒಂದು ಅವ್ರಿಗೆ ಇದು ಇರ್ತದೆ,
1: ಧೈರ್ಯ ಇರ್ತದೆ. ಈಗ ಸರ್ ನಾವು ಇಂಟೀರಿಯರ್ ಡಿಸೈನರ್ಸ್ ಅಂತ ನಾವು ಏನು ನೋಡ್ತೀವಲ್ಲ, ಅವರು ಈ ಮನೆಯ ಒಳಗಿನ ಅಲಂಕಾರವನ್ನ ಮಾಡಬೇಕಾದಾಗ ಈ ವಿತ್ ದ ಹೆಲ್ಪ್ ಆಫ್ ಜಾಮೆಟ್ರಿನೇ ಅಲ್ಲಿ ವಿನ್ಯಾಸಗಳನ್ನ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ಬೇಸಿಕ್ ಆಗಿ ಜಾಮೆಟ್ರಿ ಜ್ಞಾನ ಇದ್ದೇ ಇರ್ತದೆ ಅಂತ. ಈಗ ಕೀರ್ತಿ ಅವರ, ನಾವು ನೋಡ್ತಾ ಇರುವಂತ ಈ ವಿನ್ಯಾಸಗಳ ಹಿಂದೆ ಒಂದು ಜಾಮೆಟ್ರಿಯ ಜ್ಞಾನ ಅದ ಅಂತಂದ್ವಿ. ಈಗ ನಮ್ಮ ಕೇಳುಗರು ಸುಲಭವಾಗಿ ಯಾವ್ಯಾವ ಒಂದು ಮಾಡೆಲ್ಗಳನ್ನ ಮನೆಯಲ್ಲಿ ಮಾಡಬಹುದು ಅಂತ ಹೇಳ್ತೀರಿ?
0: ಮನೆಯಲ್ಲಿ ಮಾಡಬಹುದು ಅಂತಂದ್ರೆ ಮೇಡಮ್, ನಾವು ಇದನ್ನ ದೀಪಾವಳಿ ಸಮಯದಲ್ಲಿ ಡೆಕೋರೇಷನ್ಗೆ ಪೇಪರ್ ಕಟಿಂಗ್ಸ್ ಎಲ್ಲ
1: ಮಾಡ್ತಿರ್ತೀವಿ.
0: ಪರ್ಪರಿ ಕಟ್ಟುವುದಾಯ್ತು, ಪರ್ಪರಿ ಅವೆಲ್ಲ ನಾವು ಅಂಗಡಿಯಲ್ಲಿ ತರೋದಕ್ಕಿನ ಅದೇ ನಾವು ಕಲರ್ ಪೇಪರ್ ತಗೊಂಬಂದು ಮಡಿಚಿ ಬಿಟ್ಟು ಅದನ್ನ ನಾವು ಮಿಡಲ್ ಅಲ್ಲಿ ಏನ್ ಡಿಸೈನ್ ಬೇಕು, ಇಲ್ಲ ಸಮಮಿತಿನೂ ಬರ್ತದೆ, ಸಮಮಿತಿ ಒಂದು ಕಾನ್ಸೆಪ್ಟ್ ಬರ್ತದೆ. ಅವ್ರಿಗೆ ಗೊತ್ತಿಲ್ಲ ಸಮಮಿತಿ ಅಂದ್ರೆ ಏನು ಅಂತಂದ್ ಹೇಳಿ. ಸಮಮಿತಿ ಅಂದ್ರೆ ಎಡಭಾಗದಲ್ಲಿ ಕಾಣುವಂತಹ ಚಿತ್ರ ಸೇಮ್ ಬಲಭಾಗದಲ್ಲಿ ಕಂಡ್ರೆ ಅದು ಸಮಮಿತಿ, ಎಡಕ್ಕೂ ಬಲಕ್ಕೂ ಸೇಮ್ ಇರ್ತದೆ ಅದು ಸಮಮಿತಿ. ಅದು ಗೊತ್ತಿಲ್ಲದೇನೆ ಆ ಕಾನ್ಸೆಪ್ಟ್ ಮೇಲೆ ಅವರು ಪೇಪರ್ ಕಟಿಂಗ್ಸ್ ಎಲ್ಲ ಮಾಡ್ತಿರ್ತಾರೆ. ಇಲ್ಲಿ ಕೂಡ ಡೆಕೋರೇಟಿವ್ ಜಾಮೆಟ್ರಿ ಯೂಸ್ ಆಯ್ತು ಇದು ಒಂದು. ನೆಕ್ಸ್ಟ್ ರಂಗೋಲಿ ತಂತ್ರ ಆಗಲೇ ಮೆನ್ಷನ್ ಮಾಡಿದ್ವಿ ಮೇಡಮ್. ಆಮೇಲೆ ವಾಲ್ ಡಿಸೈನ್ ಅಂತಂದ ಹೇಳಿ ಈಗೆಲ್ಲ ಪೇಂಟಿಂಗ್ಸ್ ಎಲ್ಲ ಈಗ ಒಂದ್ ಸ್ವಲ್ಪ ಶಾಕ್ ಆಗಿದೆ, ಏನಂದ್ರೆ ಮೊದ್ಲಿಗೆ ಪೇಂಟಿಂಗ್ಸ್ ಎಲ್ಲ ಕರೀದಿಲ್ಲ, ಈಗ ತಾವೇ ಪೇಂಟಿಂಗ್ ಮಾಡಿ ತಾವೇ ವಾಲ್ ಪೇಂಟ್ ಡಿಸೈನ್ ಎಲ್ಲ ಮಾಡ್ತಿರ್ತಾರೆ. ಅವಾಗ ಏನಾದ್ರೂ ಇದ್ರ ಬಗ್ಗೆ ಗೊತ್ತಿತ್ತಪ್ಪ ಅಂದ್ರೆ ಅವರೇ ತಮ್ದು ಓನ್ ಡಿಸೈನ್ ಕೂಡ ಕ್ರಿಯೇಟ್ ಮಾಡ್ಬೋದು ಅಲ್ಲಿ. ಯಾವ ಎಲ್ಲಾ ಜಾಮಿತಿ ಶೇಪ್ ಹಾರನ ಹಾಕಿ ಏನೋ ಒಂದ್ ಡಿಸೈನ್ ಮಾಡಿದ್ರು ಕೂಡ ಅಲ್ಲೊಂದು ಸುಂದರವಾದ ಚಿತ್ರ ಹೊರಬೀಳ್ತೈತಿ. ಸೊ ಈ ರೀತಿ ಮನೆಯಲ್ಲಿ ಅವರು ಟ್ರೈ ಮಾಡಬಹುದು ಮೇಡಮ್.
1: ಈಗ ಸರ್ ಪೇಪರ್ ಫೋಲ್ಡ್ ಮಾಡಿ ಒಂದಿಷ್ಟು ಆಕೃತಿಗಳನ್ನ ಮಾಡ್ತಾರೆ ಮಕ್ಕಳು, ಅದು ನಾವು ಈ ಸ್ಕೂಲ್ಗಳಲ್ಲಿ ಹ್ಯಾಂಡಿಕ್ರಾಫ್ಟ್ ಕರಕುಶಲ ಕಲೆ ಅಂತದ್ರಲ್ಲಿ ಕೂಡ ಇದನ್ನ ಬಳಸಬಹುದು. ಅಂದ್ರೆ ಬೇಸಿಕ್ ನಾಲೆಜ್ ಆಫ್ ಜಾಮೆಟ್ರಿ ಇದ್ದಾಗ
2: ಅದನ್ನ ಬಳಸ್ಕೋಬಹುದು ಮೇಡಮ್.
1: ಅಂದ್ರೆ ಈ ಪೇಪರ್ ಕಟಿಂಗ್ ಮೂಲಕ ಹೂಗಳನ್ನ ತಯಾರಿಸೋದು, ಫ್ಲವರ್ ಪಾಟ್ ಮಾಡೋದು, ಈ ತರ ಕೂಡ ಮಾಡಬಹುದು. ಅಂದ್ರೆ ಇದನ್ನ ಒಂದು ಕಲೆಯಾಗಿ ಕೂಡ ನೋಡಬಹುದು.
2: ಕಲೆಯಾಗಿ ನೋಡಿ, ಡೆಫಿನೆಟ್ಲಿ ಕಲೆಯಾಗಿ ನೋಡಿ ಅದನ್ನ ನಿತ್ಯ ಜೀವನದಲ್ಲಿ ಅದನ್ನ ಬಳಸ್ಕೊಳ್ಳಿಕ್ಕೆ ಅವರು ವೃತ್ತಿಯಾಗಿನೂ ಸ್ವೀಕರಿಸ್ಕೋಬಹುದು.
0: ಸೊ ಇಲ್ಲಿ ಬೇಸಿಕ್ ಜಾಮೆಟ್ರಿಕಲ್ ಶೇಪ್ ಟ್ರಾನ್ಸಿಸ್ಟೆಡ್ ಟು ಪ್ರೊಫೆಷನಲ್ ಡೆಕೋರೇಟಿವ್ ಪರ್ಪಸ್. ಈ ಜಾಮೆಟ್ರಿ ಶೇಪ್ ಬೇಸಿಕ್ ಗೊತ್ತಿತ್ತಂದ್ರೆ ಅವ್ರ ಆರಾಮ್ಸೆ ಆ ಕಲೆಯನ್ನ ಕರಗತ ಮಾಡಿಕೊಳ್ಳಕ್ಕೂ ಸಿದ್ಧರಿರ್ತಾರೆ ಅವಾಗ.
1: ಡಾಕ್ಟರ್ ಬೋಳಿಶೆಟ್ಟಿ ಅವರ

0: ಒಂದು ಡೆಕೋರೇಟಿವ್ ಜಾಮೆಟ್ರಿಯನ್ನ ತಾವ್ ಹೇಳಿದ್ರಿ ಮಾತಾಡ್ತಾ ಇದನ್ನ ಒಂದು ವೃತ್ತಿಯನ್ನಾಗಿ ಮಾಡ್ಕೊಳ್ಬಹುದು, ಅಂದ್ರೆ ಇದ್ರ ಮೇಲೇನೆ ಒಬ್ಬ ವ್ಯಕ್ತಿ ಬದುಕನ್ನು ಕೂಡ ಕಟ್ಕೊಳ್ಬಹುದು ಅನ್ನೋ ಮಾತನ್ನ ತಾವ್ ಹೇಳಿದ್ರಿ. ಅಂದ್ರೆ ಈಗ ನಾವು ಸಾಕಷ್ಟು ಟೆಕ್ನಿಕಲಿ ಕೂಡ ಬೆಳೀತಾ ಇದ್ದೀವಿ, ಅಂದ್ರೆ ಈ ವಿನ್ಯಾಸವನ್ನ 3D ಕೂಡ ಮಾಡಬಹುದಾ?
1: ಹಾ, 3D ಮಾಡಬಹುದು ಮೇಡಮ್. ಇದನ್ನ ಅದರಲ್ಲಿ ಶೇಪ್ಸ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು, ಟ್ರಯಾಂಗಲ್ ಇರ್ಬೋದು, ರೆಕ್ಟ್ಯಾಂಗಲ್ ಇರ್ಬೋದು, ಮತ್ತೆ ಅದರಲ್ಲಿ ವಿವಿಧ ಸರ್ಕಲ್ ಗಳನ್ನು ತಗೊಂಡು ಅದನ್ನ 3D ಮಷಿನ್ ನಲ್ಲಿ ಕಟ್ ಮಾಡಿಕೊಂಡು ಅದನ್ನ ಗೋಡೆಯಲ್ಲಿ ಅಂಟಿಸಿದ್ರು ಕೂಡ ಅದು ಡೆಕೋರೇಟಿಯಲ್ಲಿ ಬರ್ತದೆ. ಅದು ವೃತ್ತಿಪರತೆಯಲ್ಲಿ ಅವ್ರಿಗೆ ಒಂದು ಹೆಚ್ಚಿನ ಒಂದು ಮೌಲ್ಯವನ್ನು ಕೊಡ್ತದೆ. ಮತ್ತೆ ಈಗ ಹೆಚ್ಚಿನ ಸ್ಥಿತಿವಂತರು ಅವ್ರಿಗೆ 2D 3D ಹೋಗ್ಬೇಕು ಅನಿಸ್ತದೆ. 3D ಇದು ಸಾಧ್ಯತೆ ಇದೆ ಡೆಕೋರೇಟಿವ್ ಜಾಮೆಟ್ರಿ ಮಾಡ್ಲಿಕ್ಕೆ. ಬಟ್ ಆದ್ರೆ ಅದು ಮ್ಯಾನುವಲ್ ಕಿಂತ ಅದು ಮಷಿನ್ ನಲ್ಲಿನ ಈಗಿನ ಒಂದು ಇದರಲ್ಲಿ ಬಂದಿದೆ, ಅದನ್ನು ಕೂಡ ಮಾಡಬಹುದು ಮೇಡಮ್.
0: ಈಗ ಇದರಿಂದ ವಿದ್ಯಾರ್ಥಿಗಳಿಗೆ ಏನ್ ಲಾಭ ಆಗ್ತದೆ ಅಂತೀರಿ? ಈ ಡೆಕೋರೇಟಿವ್ ಜಾಮೆಟ್ರಿಯನ್ನ ಪಠ್ಯ ವಿಷಯವಾಗಿ ಅಲ್ಲ, ಒಂದು ಹಾಬಿಯಾಗಿ ಕಲಿಯೋದ್ರಿಂದ ಏನಾಗ್ತದೆ ಅಂತೀರಿ?
1: ಒಂದು ಏನಂದ್ರೆ ಅವರು ಮುಂದೆ ತಮ್ಮ ಪ್ರೊಫೆಷನ್ ಅನ್ನು ಆರಿಸಿಕೊಳ್ಳಿಕ್ಕೆ, ಆರ್ಕಿಟೆಕ್ಚರ್ ಇಂಜಿನಿಯರ್ ಆದ್ರು, ಸಿವಿಲ್ ಇಂಜಿನಿಯರ್ ಆದ್ರು, ಅವ್ರಿಗೆ ಬಹಳಷ್ಟು ಲಾಭ ಇದೆ ಇದರಿಂದ. ಅವರು ಒಂದು ಮನೆಯನ್ನು ಕಟ್ಟಬೇಕಾದಾಗ ಒಂದು ಡೆಕೋರೇಷನ್ ಮಾಡ್ರಿ ಅಂತೇಳಿ ಎಂಟೈರ್ ಅವರಿಗೆ ಕೊಟ್ಟಾಗ ಈ ಎಲ್ಲ ಕಾನ್ಸೆಪ್ಟ್ ಗಳನ್ನು ಬಳಸಿಕೊಳ್ಳೋದು ಅವರು 8, 9, 10 ತರಗತಿಯಲ್ಲೇನೆ ಶಿಕ್ಷಕರು ತಿಳಿಸಿದ್ದೆ ಆದ್ರೆ ಅವರು ತಮ್ಮ ಪ್ರೊಫೆಷನ್ ದಲ್ಲಿ ಇದನ್ನೇ ಒಂದು ಪ್ರೊಫೆಷನ್ ಆಗಿ ಸ್ವೀಕರಿಸಬಹುದು. ಆರ್ಕಿಟೆಕ್ಚರ್ ಆಗಲಿ, ಸಿವಿಲ್ ಆಗಲಿ, ಅದು ನೀವು ಕೇಳಿದ ಬಹಳಷ್ಟು ಉತ್ತಮ. ಇದನ್ನ ಈ ಒಂದು ಹಂತದಲ್ಲಿ ಇದನ್ನು ನಾವು ಅವರಿಗೆ ತಿಳಿಸಿ ಹೇಳೋದು, ಮತ್ತು ಇದನ್ನ ಅವರಿಗೆ ಗಣಿತ ಪ್ರಯೋಗಾಲಯದಲ್ಲಿ ಇಂತಹ ಮಾದರಿಗಳನ್ನ ಇಡೋದೇನಿದೆಯಲ್ಲ, ಅದು ಶಿಕ್ಷಕರ ಜವಾಬ್ದಾರಿ ಮತ್ತು ಅದೊಂದು ಒಳ್ಳೆ ಹವ್ಯಾಸ.
0: ಕೀರ್ತಿ ಅವರೇನ್ ಹೇಳ್ತೀರಿ?
2: ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಲಾಭಗಳಂದ್ರೆ ಮಾಮ, ಗಣಿತ ಎಲ್ಲೆಲ್ಲಿ ಯೂಸ್ ಆಗ್ತದೆ ಅಂದಾಗ ಅವ್ರಿಗೆ ಇಂಟ್ರೆಸ್ಟ್ ಬರ್ತೈತಿ, ಸೊ ಗಣಿತದ ಭಯ ಕಡಿಮೆ ಆಗ್ತೈತಿ. ಕಲಾತ್ಮಕತೆ ಮತ್ತು ಸೃಜನಶೀಲತೆಯನ್ನ ಹೆಚ್ಚಿಸಬಹುದು ನಾವು. ಯಾವ ಮಕ್ಕಳ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಅಂತ ತಿಳ್ಕೊಬಹುದು ಆ ಚಟುವಟಿಕೆ ಮೂಲಕ. ಈ ಮಗು ಜಾಣ ನಿಲ್ಪ ಅಂದ್ರೂ ಹಿ ಕ್ಯಾನ್ ಬಿ ಆರ್ಕಿಟೆಕ್ಟಲ್ ಇಂಜಿನಿಯರ್ ಇಫ್ ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ದಟ್ ಸಬ್ಜೆಕ್ಟ್. ನೆಕ್ಸ್ಟ್ ಮತ್ತೆ ಅವ್ರ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ, ಸಹನ ಪೇಷನ್ಸ್ ಬೆಳೀತದೆ ನಾವು. ಯಾಕಂದ್ರೆ ಅದು ಪಟ್ಟಂತ ಮಾಡುವುದಂತಲ್ಲ, ತತ್ಕ್ಷಣ ಮಾಡಕ್ ಆಗಂಗಿಲ್ಲ, ಸೊ ಅದಕ್ಕೆ ಪೇಷನ್ಸ್ ಬೇಕು. ಪೇಷನ್ಸ್ ಜಾಸ್ತಿ ಆಗ್ತದೆ, ಗಮನ ಜಾಸ್ತಿ ಕೊಡ್ತಾರೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ. ಈ ಒಂದು ಕಾನ್ಸೆಪ್ಟ್ ಇಂದ ಸಮಸ್ಯೆ ಪರಿಹಾರ ಕೌಶಲ್ಯ ಕೂಡ ನಾವು ಬೆಳೆಸಬಹುದು ಮಕ್ಕಳಲ್ಲಿ.
0: ಅಂದ್ರೆ ಇದರಿಂದ ಮಗುವಿನ ಸರ್ವತೋಮುಖ ಅಭಿವೃದ್ಧಿನೂ ಆಗ್ತದೆ ಅಂತ ತಾವು ಹೇಳ್ತೀರಿ. ಅಂದ್ರೆ ಗಣಿತ ಅಂದ್ರೆ ಒಂದು ಕಲೆ, ಕಲೆ ಅಂದ್ರೆ ಗಣಿತ, ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಕೇಳುಗ್ರೆ ಇದನ್ನ ಕೇಳಿದ್ರಿ ಅಲ್ಲ, ಬಹಳ ಸುಲಭವಾಗಿ ನಮ್ಮಲ್ಲಿ ಇರುವಂತ ಕ್ರಿಯೇಟಿವಿಟಿ ಅಂದ್ರೆ ಸೃಜನಶೀಲತೆಯನ್ನ ಬಳಸಿಕೊಂಡು ಈ ಜಾಮೆಟ್ರಿಯ ಜ್ಞಾನದೊಂದಿಗೆ ನಾವು ಹೇಗೆ ವಿವಿಧ ವಿನ್ಯಾಸಗಳನ್ನ ಮಾಡಬಹುದು, ಇದನ್ನೇ ಒಂದು ಬದುಕಿಗೆ ವೃತ್ತಿಯನ್ನಾಗಿ ಮಾಡಿಕೊಳ್ಬಹುದು ಅನ್ನೋ ವಿಷಯದ ಬಗ್ಗೆ ಇಷ್ಟೊತ್ತಿನವರೆಗೂ ಡಾಕ್ಟರ್ ಬೋಳಿಶೆಟ್ಟಿ ಅವರು ಹಾಗೂ ಕೀರ್ತಿ ಅವರು ನಮಗೆ ವಿವರವಾದ ಮಾಹಿತಿಯನ್ನ ನೀಡಿದ್ರು. ಇನ್ ಯಾಕೆ ತಡ ಮಾಡ್ತೀರಿ, ಇದರ ಪ್ರಯೋಗ ನೀವು ಕೂಡ ಶುರು ಮಾಡ್ರಿ ಅಂತ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಮತ್ತೆ ಬರುವ ವಾರ ಭೇಟಿ ಮಾಡೋಣ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
3: ನಮಸ್ಕಾರ ಮೇಡಮ್. ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ.
4: ಆತ್ಮೀಯ ಕೇಳುಗರೆ, ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಈ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ತಿಳಿಸಿ. ವಿಳಾಸ: ಯೂನಿವರ್ಸಿಯಲ್ ಸೈಂಟಿಫಿಕ್ ಕಂಪನಿ, ಭಾವಸಾಗರ ಮಂಗಲ ಕಾರ್ಯಾಲಯ, ಓಲ್ಡ್ DSP ಆಫೀಸ್ ಹತ್ತಿರ, ಧಾರವಾಡ 580008. ಮೊಬೈಲ್ ಸಂಖ್ಯೆ 83106880071. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8310688071.
3: ನೋಡುತ್ತ ನೋಡುತ್ತ ಮಾಡುತ್ತ ಮಾಡುತ್ತ ಗಣಿತವ ಕಲಿತು ತಿಳಿಯುವುದ ಸೊಗಸು.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಡುವಣಿ PUC ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಧಾರವಾಡ.
3: ಗಣಿತವ ಕಲಿತು ತಿಳಿಯುವುದ ಸೊಗಸು.
5: ಇದುವರೆಗೆ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ.
6: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್,
5: ಪ್ರಸ್ತುತಿ ನೆರವು ಸುಮಾ ಸುರೇಶ್ ಹಾಗೂ ತ್ರಿವೇಣಿ ಬೆಟಗೇರಿ.
6: ಆಕಾಶವಾಣಿ ಧಾರವಾಡ.
4: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ PUC ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
7: ಕಾಲೇಜಿನ ವಿಶೇಷತೆ, PU ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
4: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
7: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
4: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
7: ವಸತಿ ನಿಲಯದ ವ್ಯವಸ್ಥೆ, CET, JEE, NEET ಮತ್ತು BSc ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
4: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
7: ಸಂಪರ್ಕಿಸಿ
4: 8277583580.

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ, ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.
2: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್.
3: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಇದು ಆಕಾಶವಾಣಿ. ಸಮಯ 7:35. ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಐದು ರಾಷ್ಟಗಳ ಪ್ರವಾಸದಲ್ಲಿ ಎರಡನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಖನೌ ಸೂಪರ್ ಜೈಂಟ್ಸ್. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢವಾಗಿಸುವ ಗುರಿ ಹೊಂದಿರುವ ಐದು ರಾಷ್ಟಗಳ ಪ್ರವಾಸದ ಎರಡನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ತಡರಾತ್ರಿ ನೆದರ್ಲ್ಯಾಂಡ್ಸ್ಗೆ ಆಗಮಿಸಿದ್ದಾರೆ. ಆಮ್ಸ್ಟರ್ಡಾಮ್ ವಿಮಾನ ನಿಲ್ದಾಣದಲ್ಲಿ ಮೋದಿಯವರನ್ನು ಡಚ್ ವಿದೇಶಾಂಗ ಸಚಿವ ಟಾಮ್ ಬೆರೆಂಟ್ ಸೆನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಸಂಕ್ಷಿಪ್ತ ವಾಸ್ತವ್ಯದ ನಂತರ ಪ್ರಧಾನಿ ನೆದರ್ಲ್ಯಾಂಡ್ಸ್ ತಲುಪಿದರು. ಇದಕ್ಕೂ ಮುನ್ನ ಅವರು ಅಬುಧಾಬಿಯಲ್ಲಿ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ಹೇಗ್ ಹೋಟೆಲ್ನಲ್ಲಿ ಭಾರತೀಯ ಮೂಲವಾಸಿಗಳು

0: ಪ್ರಧಾನಿಯವರನ್ನು ಸಾಂಸ್ಕೃತಿಕ ಮತ್ತು ಸಂಗೀತದ ಪ್ರದರ್ಶನದೊಂದಿಗೆ ಭವ್ಯವಾಗಿ ಸ್ವಾಗತಿಸಿದರು. ಡಚ್ ಪಡೆಗಳು ಸಹ ಪ್ರಧಾನಿಯವರನ್ನು ವೇದ್ಯುಕ್ತವಾಗಿ ಬರಮಾಡಿಕೊಂಡವು. ತಮ್ಮ ಪ್ರವಾಸದ ಸಮಯದಲ್ಲಿ ಪ್ರಧಾನಿಯವರು ಡಚ್ ಪ್ರಧಾನಿ ರಾಬ್ ಜೆಟನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಅಲ್ಲಿನ ದೊರೆ ಮತ್ತು ರಾಣಿಯನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮೀರಿ ಮಹತ್ವದ್ದಾಗಿದೆ ಮತ್ತು ಇತ್ತೀಚೆಗೆ ಮುಕ್ತಾಯಗೊಂಡ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದದ ನಂತರ ವಿಶಾಲವಾದ ಭಾರತ ಯುರೋಪ್ ಸಂಬಂಧಗಳನ್ನು ರೂಪಿಸುವ ನಿರೀಕ್ಷೆ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದಂತಹ ಇಂಧನ, ಹಸಿರು ಜಲಜನಕ, ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋತೆನ್ಬರ್ಗ್ಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಸ್ವೀಡಿಷ್ನ ಉಲ್ಫ್ ಕ್ರಿಸ್ಟನ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆಜಿಯನ್ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ. ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರೆಸ್ಟುನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದಂತಹ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿಯವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯೋ ಮೆಲೋನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ದೇಶವಾಸಿಗಳಿಗೆ ಸುಲಭ ವ್ಯಾಪಾರ ಮತ್ತು ಸುಲಭ ಜೀವನವನ್ನು ಸುಧಾರಿಸುವ ಸರ್ಕಾರದ ಬದ್ದತೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿದೇಶ ಪ್ರಯಾಣದ ಮೇಲೆ ಸೆಸ್ ತೆರಿಗೆ ಅಥವಾ ಸರ್ಚಾರ್ಜ್ ವಿಧಿಸುವ ಕುರಿತಾದಂತಹ ಮಾಧ್ಯಮ ವರದಿಯನ್ನು ನರೇಂದ್ರ ಮೋದಿಯವರು ತಳ್ಳಿಹಾಕಿದ್ದಾರೆ. ಈ ವರದಿ ಸಂಪೂರ್ಣವಾಗಿ ಅವಾಸ್ತವದಿಂದ ಕೂಡಿದೆ, ಅದರಲ್ಲಿ ಸ್ವಲ್ಪವೂ ಸತ್ಯವಿಲ್ಲ. ವಿದೇಶ ಪ್ರಯಾಣದ ಮೇಲೆ ಅಂತಹ ಯಾವುದೇ ನಿರ್ಬಂಧಗಳನ್ನು ವಿಧಿಸುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ಭದ್ರತಾ ಸಂಸ್ಥೆಗಳು ಮಾದಕ ದ್ರವ್ಯ ಜಾಲಗಳನ್ನು ನಿರ್ಮೂಲನೆ ಮಾಡಲು ಮಾರ್ಗಸೂಚಿ ಸಿದ್ದಪಡಿಸಿವೆ. ಈ ಉದ್ದೇಶಕ್ಕಾಗಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದಿದ್ದಾರೆ. ನವದೆಹಲಿಯಲ್ಲಿ ಆರ್ಎನ್ ಕಾವು ಸ್ಮಾರಕ ಉಪನ್ಯಾಸ ನೀಡಿದ ಗೃಹ ಸಚಿವರು, ಮಾದಕ ವಸ್ತು ಕಳ್ಳ ಸಾಗಣೆ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಯಲ್ಲ, ಬದಲಾಗಿ ಸಮಾಜ ಮತ್ತು ಭವಿಷ್ಯದ ಪೀಳಿಗೆಯ ಮೇಲೆ ದೀರ್ಘಕಾಲೀನ

0: ಪರಿಣಾಮ ಬೀರುವ ಸಮಸ್ಯೆಯಾಗಿದೆ ಎಂದು ಹೇಳಿದ್ದಾರೆ. ಭಯೋತ್ಪಾದಕ ಮತ್ತು ಅಪರಾಧ ಜಾಲಗಳಿಗೆ ಹಣಕಾಸು ಒದಗಿಸಲು ಮಾದಕ ವಸ್ತುಗಳ ಹಣವನ್ನು ಬಳಸಲಾಗುತ್ತಿದೆ. ಮಾದಕ ವಸ್ತು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ಹಾನಿ ಹೆಚ್ಚಾಗಿ ಗಮನಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಸ್ನೇಹಪರ ರಾಷ್ಟಗಳ ಸಹಕಾರದೊಂದಿಗೆ ಭಾರತವು 40ಕ್ಕೂ ಹೆಚ್ಚು ಅಂತಾರಾಷ್ಟೀಯ ಅಪರಾಧಿಗಳನ್ನು ಯಶಸ್ವಿಯಾಗಿ ಮರಳಿ ಸ್ವದೇಶಕ್ಕೆ ಕರೆತಂದಿದೆ. ಮಾದಕ ವಸ್ತುಗಳ ವಿರುದ್ದದ ಹೋರಾಟವು ರಾಷ್ಟೀಯ ಭದ್ರತೆಗೆ ಅಪಾಯ ಎಂದು ಹೇಳಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸಿಕ್ಕಿಂಗೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊದಲ ಸಿಕ್ಕಿಂ ಭೇಟಿ ಇದಾಗಿದೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟಪತಿಯವರು ಗ್ಯಾಂಗ್ಟಾಕ್ನ ಮನನ್ ಕೇಂದ್ರದಲ್ಲಿ ನಡೆಯಲಿರುವ ಸಿಕ್ಕಿಂ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಕ್ಕಿಂನ ರಾಜ್ಯಪಾಲರು, ಮುಖ್ಯಮಂತ್ರಿ ಸೇರಿದಂತೆ ಕೇಂದ್ರ ಸಚಿವರು ಭಾಗಿಯಾಗುವ ನಿರೀಕ್ಷೆ ಇದೆ. ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳು ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಪ್ರತಿ ಲೀಟರ್ಗೆ 3 ರೂಪಾಯಿನಷ್ಟು ಹೆಚ್ಚಿಸಿದ್ದು ಪರಿಷ್ಕೃತ ದರಗಳು ನಿನ್ನೆಯಿಂದ ಜಾರಿಯಾಗಿವೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಳವನ್ನು ಕಂಡಿದೆ. ಉತ್ಪಾದನಾ ವೆಚ್ಚ ಏರಿಕೆಯಿಂದ ಸರ್ಕಾರಿ ತೈಲ ಕಂಪನಿಗಳು ನಷ್ಟ ಅನುಭವಿಸುತ್ತಿರುವ ಕಾರಣ ದರ ಪರಿಷ್ಕರಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಪೆಟ್ರೋಲ್ ದರ ಲೀಟರ್ಗೆ 106.21 ರೂಪಾಯಿ ಆಗಿದೆ ಹಾಗೂ ಡೀಸೆಲ್ ದರ 94.10 ರೂಪಾಯಿಗೆ ಏರಿಕೆಯಾಗಿದೆ. ಸಿಎನ್ಜಿ ದರ ಕೆಜಿಗೆ 94 ರೂಪಾಯಿ ಹೆಚ್ಚಳವಾಗಿದೆ. ಲೋಕಸಭೆ ಸ್ವೀಕರ್ ಓಂ ಬಿರ್ಲಾ ಅವರು ಸಂಸತ್ತಿನ ಮಹಿಳಾ ಸಬಲೀಕರಣ ಸಮಿತಿಯನ್ನು ರಚಿಸಿದ್ದಾರೆ. ಲೋಕಸಭೆಯ ಬಿಜೆಪಿ ಸಂಸದೆ ಡಾ ದಗ್ಗುಬಾಟಿ ಪುರಂದೇಶ್ವರಿ ಅವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಲೋಕಸಭೆಯಿಂದ 18 ಸದಸ್ಯರು ಮತ್ತು ರಾಜ್ಯಸಭೆಯಿಂದ 10 ಸದಸ್ಯರನ್ನು ಈ ಸಮಿತಿ ಒಳಗೊಂಡಿದೆ. ಕೆಳಮನೆಯ ಸದಸ್ಯರಲ್ಲಿ ಹೇಮಾಮಾಲಿನಿ, ಹರ್ಸಿಪ್ರೀತ್ ಕೌರ್ ಬಾದಲ್ ಮತ್ತು ಇಕ್ರಾ ಚೌಧರಿ ಸಮಿತಿಯ ಸದಸ್ಯರಾಗಿದ್ದಾರೆ. ರಾಜ್ಯಸಭೆಯಿಂದ ಸುಧಾಮೂರ್ತಿ, ಪಿಟಿ ಉಷಾ ಮತ್ತು ಸ್ವಾತಿ ಮಲಿವಾಲ್ ಅವರಿಗೆ ಅವಕಾಶ ದೊರೆತಿದೆ. ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಆತಿಥೇಯ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 188 ರನ್ಗಳ ಗುರಿ ಬೆನ್ ಹತ್ತಿದಂತಹ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು 3 ವಿಕೆಟ್ಗಳನ್ನು ಕಳೆದುಕೊಂಡು ಗೆಲುವಿನ ನಗೆಯನ್ನು ಬೀರಿತು. ಮಿಚೆಲ್ ಮಾರ್ಷ್ ಅವರು ಕೇವಲ 38 ಎಸೆತಗಳಲ್ಲಿ 90 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ನೆರವಿನಿಂದ 16.4 ಓವರ್ಗಳಲ್ಲಿ ಗೆಲುವಿನ ಗಡಿಯನ್ನು ತಲುಪಿದರು. ಮಾರ್ಷ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 187 ರನ್ ಗಳಿಸಿದ್ದು ಕಾರ್ತಿಕ್ ಶರ್ಮಾ 71 ರನ್ ಗಳಿಸಿದರು. ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಕಾಶ್ ಮಹಾರಾಜ್ ಸಿಂಗ್ 3 ವಿಕೆಟ್ಗಳನ್ನು ಉರುಳಿಸಿದರು. ಈ ಗೆಲುವಿನ ನಂತರವೂ ಲಕ್ನೋ ಸೂಪರ್ ಜೈಂಟ್ಸ್ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಮತ್ತು ಈಗಾಗಲೇ ಪ್ಲೇ ಆಫ್ನಿಂದ ಹೊರಬಿದ್ದಿದೆ. ಮತ್ತೊಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ 6ನೇ ಸ್ಥಾನದಲ್ಲಿದೆ ಮತ್ತು ಅಗ್ರ 4ನೇ ಸ್ಥಾನಕ್ಕೆ ಪ್ರವೇಶಿಸುವ ಉತ್ಸುಕದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ರಾಷ್ಟಗಳ ಪ್ರವಾಸದಲ್ಲಿ 2ನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047ರ ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.
1: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೈಲಾಶ್ ಖೇರ್ ಅವರ ಸ್ವರದಲ್ಲಿ ಕೇಳಿ ಬಜರಂಗಿ ಚಿತ್ರದ ಗೀತೆಯನ್ನ.

0: ಬಾನುಲಿಯ ಭಿತ್ತಿಯಿಂದ
1: ಆತ್ಮೀಯ ಕೆಳುಗರೆ, ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಈ ದಿನ ಆಕಾಶವಾಣಿಯ ಧಾರವಾಡ ಕೇಂದ್ರದ ನಿವೃತ್ತ ಸಂಗೀತ ಕಲಾವಿದರಾದ ಶ್ರೀಪಾದ್ ಹೆಗಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದೊಳಗ ಸಾಕಷ್ಟು ಸಲ ನಾವು ಬರೀ ಮಾತುಗಳ ನೆನಪಿನ ಬುತ್ತಿಯನ್ನ ಬಿಚ್ಚಿಕೊಂಡು ಬರ್ತಾ ಇದ್ದೀವಿ. ಆದ್ರೆ ಕೇಳುಗರೆ, ಈ ಮಾತಿನ ಬುತ್ತಿಯೊಂದಿಗೆ ನಾವು ಸಂಗೀತದ ಒಂದು ಸವಿಯನ್ನ ಉಣಬಡಿಸಿದ್ರೆ ಅದು ಕೇಳಲಿಕ್ಕೆ ಇನ್ನಷ್ಟು ಅಪ್ಯಾಯಮಾನವಾಗಿರ್ತದೆ.

ನಮ್ಮ ಇವತ್ತಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಸಂಗೀತ ಸುಧೆಯ ಮೂಲಕ, ತಮ್ಮ ಸಂಗೀತ ಸೇವೆಯ ಮೂಲಕ ಆಕಾಶವಾಣಿಯಲ್ಲಿ ಬಹಳ ಚಿರಪರಿಚಿತರಾದಂಥ ಹಿರಿಯ ಸಂಗೀತ ಕಲಾವಿದರು ಶ್ರೀಪಾದ್ ಹೆಗಡೆ ಅವರು ತಮ್ಮ ಒಂದು ಆಕಾಶವಾಣಿ ಸಂಗೀತ ಇದರ ಬಗ್ಗೆ ನೆನಪಿನ ಸುರುಳಿಯನ್ನ ಹಂಚಿಕೊಳ್ಳಿಕ್ಕೆ ಇವತ್ತು

0: ನಮ್ಮ ಜೊತೆ ಸ್ಟುಡಿಯೋನಲ್ಲಿದ್ದಾರೆ. ನಮಸ್ಕಾರ ಶ್ರೀಪಾದ್ ಹೆಗಡೆ ಅವರು.
1: ನಮಸ್ಕಾರ.
0: ಶ್ರೀಪಾದ್ ಹೆಗಡೆ ಅವರ ಭಾವಗೀತೆಗಳನ್ನ ಕೇಳದ ಕಿವಿಗಳಿಲ್ಲ ಅಂದ್ರೆ ಅದು ಉತ್ಪ್ರೇಕ್ಷೆಯ ಮಾತಾಗಲಾರದು. ಅಷ್ಟು ಸುಶ್ರಾವ್ಯವಾಗಿ ಭಾವಗೀತೆಯ ಭಾವವನ್ನ ಎಳೆ ಎಳೆಯಾಗಿ ಬಿಚ್ಚುತ್ತಾ ಭಾವ ತುಂಬಿ ಹಾಡಿದಂತ ನಿಮ್ಮ ಭಾವಗೀತೆಗಳು ಕೇಳುವುದೇ ಅಂದ್ರೆ ಕರುಣಾನಂದವನ್ನ ಉಂಟು ಮಾಡುತ್ತದೆ.

0: ಜೊತೆಗೆ ಶ್ರೀಪಾದ್ ಅವರ ತಾವು ಒಬ್ಬ ಶಾಸ್ತ್ರೀಯ ಸಂಗೀತ ಕಲಾವಿದರು. ಆಕಾಶವಾಣಿಯಲ್ಲಿ ತಾವು ಸ್ಟಾಫ್ ಆರ್ಟಿಸ್ಟ್ ಆಗಿ ತಮ್ಮ ಸೇವೆಯನ್ನ ಆರಂಭ ಮಾಡಿದ್ರಿ. ತಮ್ಮ ಮೂಲತಃ ಊರು, ತಮ್ಮ ಓದು, ಅಭ್ಯಾಸ, ನಿಮ್ಮ ಸಂಗೀತ ಗುರು, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ?
1: ನಾನು ಕಾರವಾರ ಜಿಲ್ಲೆಯ ಯಲ್ಲಾಪುರ ತಾಲೂಕು ಮಂಚಿಕೇರಿ ಹತ್ರ ಒಂದು ಕಂಪ್ಲಿ ಅಂತ ಒಂದು ಊರಿದೆ. ನಂದು 57ರಲ್ಲಿ ನನ್ನ ಹುಟ್ಟಿದ್ದು. ನಾನು ಬೆಳೆದದ್ದು ಅಲ್ಲಿ, ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು ಅಲ್ಲೇ ಆಗಿತ್ತು. ಅಲ್ಲಿ ಹತ್ರದಲ್ಲಿ ಒಂದು ತುಂಬಿಬೀಡು ಅಂತ ಒಂದು ಊರಿದೆ, ಅಲ್ಲಿ ಶಾಲೆ. ದಿನ ಒಂದ್ 2 ಕಿಲೋಮೀಟರ್ ಹೋಗುದು, 2 ಕಿಲೋಮೀಟರ್ ಮಳೆಗಾಲ ಬೇಸಿಗೆಗಾಲ ಎಲ್ಲ. ಅವಾಗೆಲ್ಲ ನಾವು 2-2 ಸಾರಿ ಹೋಗುದು ಬರೋದು ಇರ್ತಿತ್ತು ಸ್ಕೂಲಿಗೆ. ಹೀಗಾಗಿ ಬೆಳೆದೆ. ಆಮೇಲೆ ಸ್ಕೂಲಲ್ಲಿ ನಾನು ಹಾಡುವುದು, ನನಗೆ ಮೊದಲಿಂದಾನೂ ಅದ್ರ ಬಗ್ಗೆ ಆಸಕ್ತಿ ಬಹಳ ಇತ್ತು. ಒಂದು ಹಾರ್ಮೋನಿಯಂ ಸಿಕ್ತು ಅಂದ್ರೆ ನಾನು ಸುಮ್ಮನೆ ಅದನ್ನ ಪ್ಲೇ ಮಾಡ್ತಾ ಇರೋದು, ಯಾರ ಕಡೆ ಕಲ್ತಿರೋದಲ್ಲ, ಯಾವುದೋ ಒಂದು ಹಾಡನ್ನ ನಾನೇ ಪ್ಲೇ ಮಾಡ್ಕೊಂಡು ಹಾಡ್ತಿದ್ದೆ, ಹಿಂಗೆಲ್ಲ ಮಾಡ್ತಿದ್ದೆ. ಆಮೇಲೆ ಸ್ಕೂಲಲ್ಲಿ ಯಾವುದೇ ರೀತಿ ಕಾಂಪಿಟೇಷನ್ ಬಂದ್ರೆ ನನ್ನ ಮುಂದೆ ಮಾಡಿಬಿಡೋರು, ನನಗೆ ಹಾಡು ಕಲಿಸಿ ನನ್ನ ಕಳಿಸೋರು. ಹೀಗಾಗಿ ನನಗೆ ಅದ್ರ ಬಗ್ಗೆ ಬಹಳ ಸಂಗೀತದ ಬಗ್ಗೆ ಆಸಕ್ತಿ ಶುರುವಾಯಿತು. ಅಲ್ಲಿಂದ ಮುಂದೆ 7th ನಾನು ಹೋದಾವಾಗ ನಮ್ಮ ಗುರುಗಳಾದ ಪಂಡಿತ್ ಗಣಪತಿ ಭಟ್ ಹಾಸಣಿಗೆ ಅವರು ಆಗಷ್ಟೇ ಪಂಡಿತ್ ಬಸವರಾಜ ರಾಜಗುರು ಅವರಲ್ಲಿ ಅಭ್ಯಾಸ ಮಾಡಿ ನಮ್ಮೂರಿಗೆ ಹೋದ್ರು. ಅಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಅಂತ ಹೇಳಿ ಅದರ ವತಿಯಿಂದ ಸಂಗೀತ ಕ್ಲಾಸ್ ಅನ್ನು ಪ್ರಾರಂಭ ಮಾಡಿದ್ರು. ಅವಾಗ ನನಗೆ ಪೂರ್ತಿ ಇದು ಸಿಕ್ಕಂಗಾಯ್ತು. ಓ, ನನಗೆ ಏನೋ ಒಂದು ಈ ಕ್ಷೇತ್ರದಲ್ಲಿ ಏನಾದರೂ ಜೀವನದೊಳಗೆ ಮಾಡಬೇಕು, ಈ ಬಾಕಿ ಎಲ್ಲ ಎಜುಕೇಶನ್ ಇದೆಲ್ಲರೂ ಮಾಡ್ತಾರೆ, ಸಂಗೀತವನ್ನ ಮಾಡಬೇಕು. ಹೀಗಾಗಿ ನಾನು ಆ ಕ್ಲಾಸಿಗೆ ಸೇರಿಕೊಂಡೆ. ಅದು ಕಂಟಿನ್ಯೂ ಆಯ್ತು. ಅವ್ರದ್ದು 1 ವರ್ಷ ಆದ ತಕ್ಷಣ ಕ್ಲಾಸ್ ನಡೀಲಿಲ್ಲ. ಮುಂದೆ ಮನೆಗೆ ಹೋಗಿ ಅವ್ರ ಮನೆಯಲ್ಲೇ ಹೋಗಿ ಅವ್ರ ಕಡೆ ಪಾಠ ಮಾಡಿಸ್ಕೋತಿದ್ದೆ. ಅದು ಹೇಗೆ, ನಮ್ಮಲ್ಲಿಂದ 4 ಕಿಲೋಮೀಟರ್, ಅದು ಹೋಗೋದು ನಾನು ಸಾಯಂಕಾಲ. ನನ್ನ ಕಡೆ ಟಾರ್ಚ್ ಗಿರ್ಚ್ ಇಂಥವು ಏನೂ ಇರಲಿಲ್ಲ. ಆದರೂ ಆ ಸಂದರ್ಭದೊಳಗೆ ಅದು ಓಡಾಡಿದ ಜಾಗದ ಒಂದು ಗುರುತಿನ ಮೇಲೆ ಮಧ್ಯೆ ತೋಟ ಹಾಯಿಸಿ ಹೋಗಬೇಕು, ಹಿಂಗೆಲ್ಲ ಮಾಡಿ ಅದನ್ನೆಲ್ಲ ಇದು ಮಾಡಿಕೊಂಡು ಅಲ್ಲಿಗೆ ಹೋಗಿ ರಾತ್ರಿ ಅವರಲ್ಲಿದ್ದು ಪಾಠ ಮಾಡಿಸ್ಕೊಂಡು ಮತ್ತೆ ಬೆಳಿಗ್ಗೆ ಮತ್ತೆ ಟಿಫಿನಿಗೆ ಮನೆಗೆ ಬಂದ್ಬಿಡೋನು. ಹಾಗೆ ಇರ್ತಿರ್ತ ನಾನು ಒಂದು ರೇಡಿಯೋನು ತಗೊಂಡೆ. ರೇಡಿಯೋ ತಗೊಂಡೆ, ನಾವೇನ್ ಮಾಡೋರು ಅಲ್ಲಿ ಕ್ಲಾಸ್ ಆದವಾಗ ಆಯ್ತು. ಅದು ಇಲ್ಲದೆ ಇರುವಾಗ ರಾತ್ರಿ 11 ತನಕ ಎಲ್ಲ ಸ್ಟೇಷನ್ ಕೇಳೋದು, ಮರಾಠಿ ನಾಟಕೀತ್ ಕೇಳೋದು, ಆಮೇಲೆ ಶಾಸ್ತ್ರೀಯ ಸಂಗೀತ ಕೇಳೋದು, ಪುಣೆ, ಮುಂಬೈ, ಪರಭಣಿ, ಸಾಂಗ್ಲಿ, ಹಿಂಗೆ ಎಲ್ಲ ಸ್ಟೇಷನ್ ಹಚ್ಚು ಕೇಳೋದು. ಬಹಳ ಚೆನ್ನಾಗಿ ಏನು ಕೇಳ್ತಿರ್ಲಿಲ್ಲ, ಆದ್ರೆ ನಮ್ಗೆ ಅಷ್ಟು ಸಾಕಾಗಿತ್ತು, ನಮ್ಮ ಆಸಕ್ತಿಗೆ ಅದು ಅಷ್ಟು ಸಾಕಾಗಿತ್ತು. ಆಕ್ಚುಲಿ ನನಗೆ ಇವತ್ತು ನಾನು ಸುಗಮ ಸಂಗೀತ ಇದರಲ್ಲಿ ಹಾಡ್ತೇನೆ, ಬಹಳ ಚೆನ್ನಾಗಿ ಹಾಡ್ತೇನೆ ಅಂತ ಏನಾದರೂ ಇದ್ರೆ ಅದರಲ್ಲಿ ಬರುವ ಕಟಕ ಮುರುಕಿ ಅಥವಾ ಯಾವುದೇ ಕೆಲಸಗಳು ಮರಾಠಿ ಹಾಡಿನ ಪ್ರಭಾವದಿಂದ ಬಂದಂತವು. ನಾವು ಆವಾಗ ಜಿತೇಂದ್ರ ಅಭಿಷೇಕಿ ಅವರು ಇವರದ್ದೆಲ್ಲ ಬಹಳ, ರಾಮದಾಸ್ ಕಾಮತ್, ಹೀಗೆ ಇವರದೆಲ್ಲ ಕೇಳೋರು ಬಹಳಷ್ಟು ಸಂಗೀತಗಳನ್ನು, ಅದ್ರ ಪ್ರಭಾವ. ಎರಡನೇದ್ದು, ಒಂದು ಭಾವಗೀತೆಗಳಲ್ಲಿ ಶಬ್ದವನ್ನು ಹೇಗೆ ಉಚ್ಚಾರ ಮಾಡಬೇಕು, ಹೇಗೆ ಅದನ್ನು ಹಾಡಬೇಕು ಅಂತ ನನಗೆ ಗೊತ್ತಾದದ್ದು ನಮ್ಮಲ್ಲಿ ಯಕ್ಷಗಾನ ಪ್ರಭಾವ. ಅದರಲ್ಲೂ ನನ್ನ ಮಾಮ ಕೃಷ್ಣ ಭಾಗವತ್ ಅಂತೇಳಿ ಅವರು ಅದರ ಬಗ್ಗೆ ಬಹಳ ಆಸಕ್ತಿದ್ದವರು, ದೊಡ್ಡ ಭಾಗವತರಿದ್ದರು. ಹಾಡಿನಲ್ಲಿ ಬರುವಂತಹ ಶಬ್ದದ ಭಾವವನ್ನು ಹೇಗೆ ಅಭಿಯುಕ್ತಗೊಳಿಸಬೇಕು, ಅದನ್ನು ಯಾವ ರೀತಿ ಏರು ಇಳಿತಗಳನ್ನು ಮಾಡಿದಾಗ ಅದಕ್ಕೆ ಆ ಭಾವನೆ ಸಿಗುತ್ತದೆ ಅನ್ನುವಂಥದ್ದನ್ನೆಲ್ಲ ಅವರು ಬಹಳ ಅದರ ಬಗ್ಗೆ ವಿಚಾರ ಮಾಡಿ ಹಾಡುವಂತವರಾಗಿದ್ದರು. ನನಗೆ ಅವರದು ಪ್ರಭಾವ ಅದರೊಳಗೆ ನನಗೆ ಹೆಚ್ಚಿಗೆ ಸುಗಮ ಸಂಗೀತಗಳು ಸಿಗ್ತವೆ.
0: ಈಗ ಒಂಚೂರು ನೀವು ಹೇಳಿದ್ರಿ, ಭಾವ ತುಂಬಿ ಏರಿಳಿತಗಳು ಎಲ್ಲೆಲ್ಲಿ ಬೇಕು ಅಲ್ಲಿ ಹಾಡಬೇಕು ಅಂತ, ಒಂದು 2 ಲೈನ್ ಯಾವ್ದಾದ್ರು ಒಂದು ಹಾಡು ಹೇಳಬಹುದಾ?
1: ಹಾ, ಅಮೃತೇಶ್ ಥಂಡರ್ ಅವರು ಬರೆದಿದ್ದು ಭಾವ ಸಂಗಮದಲ್ಲಿ ಬಹಳ ಪ್ರಸಿದ್ಧವಾದ ಹಾಡೇ. ಅವಾಗ ಎಲ್ಲರೂ ಇಲ್ಲೆಲ್ಲ ಯೂತ್ ಫೆಸ್ಟಿವಲ್ ಸಹಿತವಾಗಿ ಅದೇ ಹಾಡುಗಳನ್ನು ಬಹಳ ಹಾಡ್ತಿದ್ರು.

0: ನವಿಲು ನರ್ತಿಸಿದಂತೆ ಅನ್ನುವಾಗ ನರ್ತನ ಹೆಂಗಿರ್ಬೇಕು, ಸುಮ್ಮನೆ ಏನೋ ಒಂದು ಶಬ್ದವನ್ನು ಹೇಳ್ಬಿಟ್ಬಿಟ್ರಾಗ್ಲಿಲ್ಲ, ನರ್ತಿಸಿ ಈ ತರ ಶಬ್ದಗಳೆಲ್ಲ ನಾನದೇ ವಿಶೇಷವಾಗಿ ಅದರ ಬಗ್ಗೆ ಆಸಕ್ತಿ ವಹಿಸಿ ಇದನ್ನು ಹೀಗೆ ಹೇಳಿದ್ರೆ ಇದು ಹೀಗೆ ಚೆನ್ನಾಗಿರ್ತದೆ ಅನ್ನುವಂಥದ್ದನ್ನು ಕಂಡುಕೊಂಡು ಅದನ್ನು ಪ್ರಯೋಗ ಮಾಡ್ತಿದ್ದೆ.
1: ಅಂದ್ರೆ ಇದು ಹಾಡು ಕೇಳುವವನು ಕೂಡ ತನ್ನ ಕಣ್ಣನ ಮುಂದೆ ಈ ಕಲ್ಪನೆಯವನ್ನ ಇಟ್ಕೊಳ್ಬಹುದು
0: ಯಾವುದೋ ಒಂದು ಲೋಕದಲ್ಲಿ ಇದ್ದೇನೆ, ಇದೇನು ಇದು ಈ ತರ ಅರ್ಥವನ್ನು ಕೊಡುತ್ತೆ. ನನ್ನೇನು ಒಂದು ಸುಗಮ ಸಂಗೀತವನ್ನು ಹಾಡ್ತಾ ಇರುವಾಗ ಶಬ್ದವನ್ನ ತೆಗೆದಾಗಳು ಆ ಬರೀ ಟ್ಯೂನ್ ಏನಿದೆ ಅದು ಆ ಶಬ್ದ ಏನ್ ಕೊಡ್ತಿದ್ದೋ ಅದೇ ಅರ್ಥವನ್ನ ಕೊಡಬೇಕು. ಅದು ಹಾಡುವವನ ಕಂಠ ಅವನ ಭಾವ ಇದರ ಮೇಲೆ ಅವಲಂಬಿಸಿರ್ತದೆ ಅಂತ ನನ್ನ ಭಾವನೆ.
1: ನಿಮ್ಮದೇ ಒಂದು ಸ್ವಪ್ರಯತ್ನದಿಂದ ನೀವು ಸಂಗೀತ ಕ್ಷೇತ್ರವನ್ನು ಆರಿಸಿಕೊಂಡ್ರಿ, ಇದರಲ್ಲೇ ಒಂದು ಜೀವನವನ್ನ ಮಾಡ್ಕೊಳ್ಬೇಕು, ಇದನ್ನೇ ಕಲಿಬೇಕು ಅಂತ ನಿರ್ಧಾರ ನೀವೇ ಮಾಡಿದ್ರಿ. ಇದಕ್ಕೆ ನಿಮ್ಮ ಮನೆಯ ಒಂದು ಕೌಟುಂಬಿಕ ಹಿನ್ನೆಲೆ, ತಂದೆ ಆಗ್ಲಿ ತಾಯಿ ಆಗ್ಲಿ ಸಂಗೀತಗಾರರಿದ್ದದ್ದು ಆತರ ಏನಿಲ್ಲ?
0: ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತಂದ್ರೆ ಒಂದು ಸಮಯದಲ್ಲಿ ಮನೆಯಲ್ಲಿ ಒಬ್ಬರಾದ್ರೂ ಯಕ್ಷಗಾನ ಕಲಾವಿದರು ಇರ್ತಿದ್ರು. ಹೀಗಾಗಿ ನಮ್ಮ ಅಜ್ಜ ಇದ್ರಂತೆ, ನಾವೇನ್ ನೋಡಿಲ್ಲ, ಅವ್ರು ಬಹಳ ಒಳ್ಳೆ ನೃತ್ಯಗಾರರು ಇದ್ರು, ಮಾತುಗಾರರು ಇದ್ರು ಅಂತ ಹೇಳಿ. ನಮ್ಮ ತಾಯಿ ಚೆನ್ನಾಗಿ ಹಾಡ್ತಿದ್ರು, ಟ್ರೆಡಿಷನಲ್ ಹಾಡುಗಳನ್ನ, ಪರಂಪರಾಯ ಹಾಡುಗಳನ್ನ ಬಹಳ ಅದ್ಭುತವಾಗಿ ಹಾಡ್ತಿದ್ರು. ನಮ್ಮ ಅಕ್ಕಂದಿರಿಬ್ರು ಹಾಡ್ತಿದ್ರು. ಅಲ್ಲಿಂದ ನನಗೂ ಅದು, ನಾನು ನಮ್ಮ ಗುರುಗಳಾದ ಗಣಪತಿ ಭಟ್ ಹಾಸನಿಗೆ ಅವರದ್ದೊಂದು ಹಾಡನ್ನ ಕೇಳಿ ನಾ ಅದರಲ್ಲಿ ಮೊಳ್ಳೆಬಿಟ್ಟೆ. ನಾನು ಜೀವನದೊಳಗೆ ಇನ್ನೇನು ಬಹಳ ಇಷ್ಟ ಸಾಕು, ಅವರ ಮಧುರ ಧ್ವನಿ ಇದೆ ಇದೆಲ್ಲ ಕೇಳ್ಕೊಂಡು ನನಗೆ ಬಹಳ ಪರಿಣಾಮ ಆಯ್ತು. ಅಲ್ಲಿಂದ ನಮ್ಮ ಮನೆಯೊಳಗೆ ಇದಕ್ಕೆ ಬೇಕಾದಂತ ಅನುಕೂಲ ಅನ್ನುವಂಥದ್ದೇನು ಇದ್ದಿದ್ದಿಲ್ಲ. ಅವಾಗ ಆಕ್ಚುಲಿ ನನಗೆ ಆ ಹಾರ್ಮೋನಿಯಂ ಬೇಕಾಗಿತ್ತು. ನಾನು ಅವಾಗ ಸಂಗೀತವನ್ನು ಸ್ಟಾರ್ಟ್ ಮಾಡಿದವಾಗ ಅವಾಗ ನಮ್ಮ ತಾಯಿಯ ಗೆಳತಿಯೊಬ್ಬರು ಕನ್ನಡ ಶಾಲೆ ಟೀಚರ್ ಇದ್ದು, ಪ್ರಿಯಾಗಿ ಬಾಯವರು ಅಂತ ನಾವು ಕರೆಯೋದು, ಅವರನ್ನು ಪ್ರೀತಿಯಿಂದ ಪ್ರಿಯಾಗಿ ಬಾಯರು ಅಂತೇಳಿ, ಅವ್ರ ಹತ್ರ ಒಂದು 125 ಅವಾಗೆಲ್ಲ ಕಡಿಮೆ 125 ರೂಪಾಯಿ ಸಾಲ ತಗೊಂಡು ನನಗೆ ಕೊಟ್ಟು ನಾನು ಹಾರ್ಮೋನಿಯಂ ಅನ್ನ ತಗೊಂಡಿದ್ದೆ. ಈಗ ನಾ ಇವತ್ತಿಗೂ ಅದನ್ನ ನೆನೆಸ್ತೇನೆ, ಇವತ್ತಿಗೂ ಆ ಋಣದಲ್ಲಿ ಇದ್ದೇನೆ. ಆದ್ರೆ ನನಗೆ ಅದ್ರ ಜೊತೆ ಹಾರ್ಮೋನಿಯಂ ಒಂದು ಅಭ್ಯಾಸ. ಹಾಗಾಗಿ ನಾನು ಯಾರು ಹಾಡಿದ್ರು ಒಂದ್ಸರಿ ತತ್ಕ್ಷಣ ನನಗೆ ಅದು ಸ್ವರದ ಜ್ಞಾನನು ಒಂದ್ಸ ಇರೋದ್ರಿಂದ ಅದನ್ನ ಗ್ರಹಿಸಿಕೊಂಡು ಬಾರಿಸಿ ಬಿಡಬಲ್ಲೆ. ಈ ರೀತಿಯಾದಂತ ಒಂದು ವಾತಾವರಣ ನಮ್ಮನೆಯಲ್ಲಿರೋದು.
1: ಈಗ ಶ್ರೀಪಾದ ಹೆಗಡೆ ಅವರೇ, ಆಕಾಶವಾಣಿ ಧಾರವಾಡಕ್ಕೆ ಯಾವಾಗ ಬಂದ್ರಿ, ಇಲ್ಲಿ ಏನಂತ ಕೆಲಸವನ್ನ ಆರಂಭಿಸಿದ್ರಿ?
0: ನಾನು ಕೆಲವೊಂದಿಷ್ಟು ವರ್ಷ ಗುರುಗಳು ಗಣಪತಿ ಭಟ್ ಹಾಸನಿಗೆ ಅವರಲ್ಲಿ ಕಲಿತೆ. ಆಮೇಲೆ ಅವ್ರಿಗೆ ಪ್ರೋಗ್ರಾಮ್ಗಳು ಬಹಳ ಜಾಸ್ತಿ ಸಿಗ್ಲಿಕ್ಕೆ ಹತ್ಕೊಳ್ಳಿ, ಅವ್ರು ನನಗೆ ಸಿಗೋದು ಕಡಿಮೆ ಆಯ್ತು. ಅವಾಗ ನಾನು ಗುರುಗಳನ್ನ ಅರಿಸಿಕೊಂಡಿಲ್ಲ ಬಂದೆ, ಪಂಡಿತ್ ಬಸವರಾಜ್ ರಾಜ್ಗುರು ಅವರಲ್ಲಿ ಬಂದೆ. ಒಂದು ಮುಖ್ಯವಾದ ಸಂಗತಿ ಅಂದ್ರೆ ಅಷ್ಟರೊಳಗೇನೆ ನಾನು ಇಲ್ಲಿ ಸುಗಮ ಸಂಗೀತ ಆಡಿಷನ್ ಪಾಸ್ ಆಗಿದ್ದೆ. ಹೀಗಾಗಿ ನಾನು ರೇಡಿಯೋದಲ್ಲಿ ಹಾಡ್ತಿದ್ದೆ, ಅದನ್ನ ಅವ್ರು ಕೇಳ್ತಿದ್ರು. ನಮ್ಮ ಗುರುಗಳದ ಅದೊಂದು ಅಭ್ಯಾಸ ಇತ್ತು, ಎಲ್ಲರದ್ದು ಕೇಳೋರು, ಅವರು ಕ್ಲಾಸಿಕಲ್ ಇರಲಿ ಲೈಟ್ ಮ್ಯೂಸಿಕ್ ಇರಲಿ ಎಲ್ಲದನ್ನು ಬಸವರಾಜ್ ರಾಜ್ಗುರು ಅವರು. ನಾವು ಹೋಗಿ ಅವರಲ್ಲಿ ಹೇಳಿದಾಗ ಸಹಜವಾಗಿ, ಓ ನಾ ಕೇಳಿದ್ದೀನಿ, ಅಡ್ಡಿಲ್ಲ ಬಾ, ಓ ನೀನು ಇವ್ರ ಶಿಷ್ಯ ಅಲ್ಲ, ಬಾ ಮುಡ್ಡ, ನಾಳೆ ಒಂದಿವ್ಸ ಗುರುವಾರ ಬಂದ್ಬಿಡು, ಒಂದು ತೆಂಗಿನಕಾಯಿ ಚುರುಮುರಿ ತಗೊಂಬಂದ್ಬಿಡು, ಸ್ಟಾರ್ಟ್ ಮಾಡ್ಬಿಡೋಣ ಗುರುಪೂಜೆ ಮಾಡಿ ಅಂತೇಳಿ. ಅಲ್ಲಿಂದ ನನ್ನ ಸಂಗೀತ ಇಲ್ಲಿ ದೊಡ್ಡ ಗುರುಗಳೆಲ್ಲ ಸ್ಟಾರ್ಟ್ ಆಯ್ತು. ಇದು ಒಂದು ವರ್ಷ ನಾನು ಇಲ್ಲಿ ಅದರ ಸಲುವಾಗಿನೇ ಮನೆ ಮಾಡಿದ್ದೆ. ಒಂದಿವ್ಸ ಹೋಗ್ಲಿಲ್ಲ ಅಂತಂದ್ರು ಅವರು ಮಗನಾರು ಕೊಟ್ಟು ಕಳಿಸೋರು ನಮ್ಮ ಮನೆಗೆ, ಅವ್ನು ಕರೆದ್ಬಾ. ಸಣ್ಣ ಹುಡುಗರ ಹಾಡುವಾಗಲೂ ಕೇಳಬೇಕು, ಕೇಳೋದಿರ್ತದ. ಇದು ಅರ್ಧ ಶ್ರವಣವಿದ್ಯೆ, ಶ್ರವಣದಿಂದನೂ ಬರುವಂತಹದ್ದು. 50% ಮಾಡಿದ್ರೆ 50% ಕೇಳಬೇಕು, ಒಳ್ಳೊಳ್ಳೆ ಗಾಯಕರದ್ದು ಕೇಳಬೇಕು. ಅದು ನನಗೆ ಬಹಳ ಸಹಾಯ ಆಯಿತು. ಒಂದು ವರ್ಷ ಆದ್ಮೇಲೆ ನಾನು ಮತ್ತೆ ಪುನಃ ಊರಿಗೆ ಹೋದೆ. ಅದಾದ್ಮೇಲೆ ಅವರು ನನಗೆ ಟೆಲಿಗ್ರಾಮ್ ಕೊಡ್ತಿದ್ರು, ಎಲ್ಲರ ಕಾರ್ಯಕ್ರಮಕ್ಕೆ ಹೋಗೋದಿತ್ತು, ಮುಂಬೈ ಪುಣೆ ಹೀಗೆ ನಾಸಿಕ್ ಅಲ್ಲಿ ಇಲ್ಲಿ, ಇಲ್ಲ ಅಂತಂದ್ರೆ ಮಗನ್ ಕೊಟ್ಟು ಕಳಿಸ್ತಿದ್ರು ಅಲ್ಲಿಗೆ. ಎರಡನೇದ್ದು ಅಂದ್ರೆ ನನಗೆ ಒಂದು ಆತ್ಮೀಯವಾದಂತ ಸಂಗತಿ ಮತ್ತು ಆತ್ಮೀಯವಾದಂತ ಒಂದು ವಾತಾವರಣ ಸಿಕ್ಕಿದ್ದು ನನಗೆ ಪಂಡಿತ್ ವಸಂತ್ ಕನಕಾಪುರ ಅವರ ಪರಿಚಯ. ನಾನು ಅವರ ಪ್ರೊಡಕ್ಷನ್ ಅನ್ನ ಆಗ್ಲೇ ಪ್ರೊಡಕ್ಷನ್ ಹಾಡ್ತಿದ್ದೆ. ಹೀಗಾಗಿ ಅವ್ರ ಜೊತೆಗೆ ನಾನು ಅವ್ರ ಮನೆಯ ಫ್ಯಾಮಿಲಿ ಮೆಂಬರ್ ಆಗಿ ನಾನು ಅವ್ರ ಮನೆಯಲ್ಲೂ ಎಷ್ಟೋ ಸಲ ನಾನು ಇಲ್ಲಿಂದ ಹೋದ್ಮೇಲೆ ಇಲ್ಲಿ ಬಂದ್ ಪ್ರೊಡಕ್ಷನ್, ಯಾವಾಗ ತಿಂಗಳ ಒಂದು ಪ್ರೊಡಕ್ಷನ್ ಇರ್ತಿತ್ತು, ಯಾವ್ದಾದ್ರು ಒಂದು
1: ಸಂದರ್ಭದೊಳಗೆ
0: ಪ್ರೊಡಕ್ಷನ್ ಇರ್ತಿತ್ತು, ನಾವು ಹಾಡ್ತಿದ್ವಿ. ಹೆಚ್ಚುವಾಸಿ ನಾನು ಇನ್ನೊಬ್ಬ ನಮ್ಮ ಫ್ರೆಂಡ್ ಶಿವಾನಂದ್ ಪಾಟೀಲ್ ಗೆಳೆಯ, ಅವ ಕೇಶವ್ ಗುರುಂ ಇದ್ರು, ಕನಕಾಪುರ ಇದ್ರು, ಹೀಗೆ ಅವ್ರ ಮನೆಯಲ್ಲಿ ನನಗೆ ಸಿಕ್ಕಂತ ವಾತಾವರಣ. ಕೊನೆಗೆ ಅವ್ರು ಏನಾಯ್ತು, ಅವರಿಗೆ ಮನೆಯಲ್ಲಿ ಕಂಪೋಸಿಷನ್ ಮಾಡೋದು ಕೆಲವೊಂದು ಸಮಸ್ಯೆ ಆದ್ಮೇಲೆ ನಮ್ಮನೆ ಬಂದು ಮಾಡ್ತಿದ್ರು. ಅವಾಗಂತೂ ಪೂರ್ತಿ ಅವ್ರ ಮನೆಯ ಮನುಷ್ಯ ಆಗಿಬಿಟ್ಟೆ ನಾನು. ಅದೊಂದು ನನಗೆ ಬಹಳ ಸಹಾಯ ಆಯ್ತು. ಆಮೇಲೆ ಆಕಾಶವಾಣಿ 87 ನಾನು ಆಕಾಶವಾಣಿ ಸೇರ್ಕೊಂಡೆ,
1: ನಿಲಯ
0: ಕಲಾವಿದ ಆದೆ. ಅದರ ಮೇಲಂತೂ ಗುರುಗಳು ಹಾಡ್ಲಿಕ್ಕೆ ಬರ್ತಿದ್ರು, ಹುಣಸೂರ್ ಅವ್ರು ಹಾಡ್ಲಿಕ್ಕೆ ಬರ್ತಿದ್ರು, ಗಂಗೂಬಾಯಿ ಹಾಡ್ಲಿಕ್ಕೆ ಬರ್ತಿದ್ರು. ನಮಗೆ ಒಂದೇನು ಈ ತರಹ

ದೊಡ್ಡ ದೊಡ್ಡ ನಮ್ಮ ಮಾದರಿ ಕಲಾವಿದರದ ಸಂಗೀತವನ್ನು ಕೇಳುವಂತಹ ಒಂದು ಅವಕಾಶ, ಕಲಿಯುವಂತ ಅವಕಾಶ, ಕೇಳಿ ಕಲಿಯೋದು, ಇದನ್ನ ನನಗೆ ಬಹಳ ಸಹಾಯ ಆಯ್ತು. ನಾ ಏನು ಬೆಳೆಸ್ಕೋಬಹುದು, ನಾ ಏನ್ ಮಾಡಬಹುದು, ಇದನ್ನ ನಾನು ತಿಳ್ಕೊಳ್ಳಿಕ್ಕೆ ನನಗಿದು ಬಹಳ

0: ಈ ಸಂಗೀತ ಕ್ಷೇತ್ರವನ್ನ ಆರಿಸಿಕೊಂಡು ಗಣಪತಿ ಭಟ್ ಅವರ ಹತ್ರ ಕಲ್ತಿದ್ದಾಗಲಿ, ಪಂಡಿತ್ ಬಸವರಾಜ್ ರಾಜಗುರು ಅವ್ರ ಹತ್ರ ಕಲ್ತಿದ್ದಾಗಲಿ, ಎಂದಾದ್ರೂ ಕನಸು ಕಂಡಿದ್ರ ಒಂದು ದಿನ ನಾನು ಆಕಾಶವಾಣಿಗೆ ಹೋಗ್ತೀನಿ, ನಿಲಯ ಕಲಾವಿದ ಆಗ್ತೀನಿ ಅಂತ?
1: ನಿಜವಾಗಿಯೂ ಇಲ್ಲ. ಕಲಿಯುವ ಉದ್ದೇಶ, ಯಾವುದೇ ಉದ್ದೇಶ ಇಟ್ಟು ಕಲ್ತುಕೊಂಡವನಲ್ಲ. ನನಗೆ ಏನಿತ್ತು, ಹಾಡಬೇಕು, ಜನ ಮೆಚ್ಚಬೇಕು ಅಷ್ಟೇ. ನಾನು ಇಷ್ಟರೊಳಗೆ ಓ ಇದು ಬಹಳ ದೊಡ್ಡ ಸಂಗತಿ, ಇದು ನಾನು ಹಾಡಬೇಕು, ಜನ ಮೆಚ್ಚುವಂಗೆ ನಾನು ಹಾಡಬೇಕು, ಹಾಡನ್ನು ಅಷ್ಟು ಅಭ್ಯಾಸ ಮಾಡಬೇಕು. ಹಾಗಾಗಿ ಬಹಳಷ್ಟು ಪ್ರಾಕ್ಟೀಸ್ ಮಾಡ್ತಿದ್ವಿ, ನಾನು ನನ್ನ ಗೆಳೆಯ ಕೂಡ ಅವ್ರ ಮನೇಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ, ಇದೆಲ್ಲ ಮಾಡ್ತಿದ್ವಿ. ಆದ್ರೆ ಬರ್ತಾ ಹುಷ ಹೇಳ್ತೀವಲ್ಲ, ಯಾರು ಕಲಿಸದೇ ಇರೋ ಪಾಠವನ್ನ ಬದುಕು ಕಲಿಸುತ್ತದೆ ಅಂತ ಒಂದು. ಹಾಗೆ ಬದುಕಿಗಾಗಿ ಏನಾದರೂ ಒಂದು ಮಾಡಬೇಕು ಅಂತ ಬಂದಾಗ ಅವಾಗ ಇದನ್ನು ಆಯ್ಕೆ ಮಾಡಿಕೊಂಡಿದ್ದು. ಇಲ್ಲೊಂದು ಅವಕಾಶ ಇದೆ, ಇಲ್ಲೊಂದು ಈ ತರದ್ದೊಂದು ಸಾಧ್ಯತೆ ಇದೆ ಅಂತ ನನಗೆ ಗೊತ್ತಾದವಾಗ ನಾನು ಇದಕ್ಕೆ ಪ್ರಯತ್ನ ಮಾಡಿದೆ. ಬಹಳ ಸುಲಭವಾಗಿ ನನ್ನ ಆಯ್ಕೆನೂ ಆಯ್ತು.
0: ಯಾಕೆಂದ್ರೆ ಅಲ್ಲಿ ಪ್ರತಿಭೆ ಇತ್ತು, ಪ್ರತಿಭೆ ಇದ್ದಾಗ ಆಯ್ಕೆ.
1: ಅದನ್ನ ನೋಡಿ ಗುರುತಿಸುವವರಿದ್ರು, ಓ ಇದು ಇಂಥವರೊಬ್ರು ಬೇಕು, ಇದು ನಮಗೆ ಬಹಳ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಗುರುತಿಸುವವರು ಇರೋದ್ರಿಂದ ಆ ಸಮಯದಲ್ಲಿ ನನ್ನ ಇಲ್ಲಿ ಆಕಾಶವಾಣಿಗೆ ಅಪಾಯಿಂಟ್ಮೆಂಟ್ ಆಯ್ತು.
0: ಎಷ್ಟು ವರ್ಷಗಳ ಕಾಲ
1: ನಾನು 29 ವರ್ಷ ಆಕಾಶವಾಣಿ ಒಳಗೆ ಸೇವೆ ಮಾಡಿದ್ದೇನೆ.
0: ಈ 29 ವರ್ಷಗಳ ಸೇವೆಯಲ್ಲಿ ನಿಮಗೆ ಒಂದು ಬಹಳ ಶ್ರೀಮಂತವಾದ ಅನುಭವ ಸಿಕ್ಕಿದೆ ಅಂತ ತಾವು ಹೇಳಿದ್ರಿ. ಯಾಕೆಂದ್ರೆ ಸಾಕಷ್ಟು ಹೆಸರು ಮಾಡಿದಂತ ಕಲಾವಿದರ ಒಂದು ಭೇಟಿ, ಅವರ ಗಾಯನ ಕೇಳುವಂತ ಒಂದು
1: ಅವಕಾಶ,
0: ಇವೆಲ್ಲ ತಮಗೆ ಸಿಕ್ಕದ. ಯಾವತ್ತಾದ್ರೂ ಹಿಂಗೆ ನೆನಪಿನ ಬುತ್ತಿಯನ್ನ ಬಿಚ್ಚಿದಾಗ ನಂದು ಸಿಲೆಕ್ಷನ್ ರಾಂಗ್ ಆಗಿತ್ತು, ನಾನು ಬೇರೆ ಎಲ್ಲೋ ಹೋಗಿ ಜೀವನ ಮಾಡಬಹುದಿತ್ತು ಅಂತ ಎಂದಾದ್ರೂ ಅನ್ಸಿದೆ?
1: ಮೊದಲನೇದಾಗಿ ಇಲ್ಲಿ ಸಿಕ್ಕಿದಾವಾಗ ನನಗೆ ಈ ತರಹ ಎಲ್ಲಾ ರೀತಿಯ ದೊಡ್ಡ ದೊಡ್ಡ ಕಲಾವಿದರ ಸಂಗೀತವನ್ನು ಕೇಳುವಂತದ್ದು ಕಲಿಯುವಂತದ್ದು ಸಿಕ್ಕಂತದ್ದು ದೊಡ್ಡ ಅವಕಾಶ ಅದು. ಆಮೇಲೆ ನಾನು ಇಲ್ಲಿ ಸೇರಿದವಾಗ ಈಗಿನ ಕಂಪ್ಯೂಟರ್ ರೆಕಾರ್ಡಿಂಗ್ ಆಗ್ತಾ ಇದೆ, ಅವಾಗ ಅದಿರಲಿಲ್ಲ.
0: ಹೌದು,
1: ಅವಾಗ ಸ್ಪೂಲ್ ಇತ್ತು, ಅರ್ಧ ಗಂಟೆ ಆದ ಅದರಲ್ಲಿ ರೆಕಾರ್ಡಿಂಗ್ ಮಾಡಬೇಕಾಗ್ತಿತ್ತು, ಅದರಲ್ಲಿ ರೆಕಾರ್ಡಿಂಗ್ ಮಾಡ್ತಿದ್ವಿ. ಮೊದಲು ನಾನು ತಂಬೂರಿ ಚಳಿ, ನಾವು ತಾನ್ಪುರ ಪ್ಲೇಯರ್ ಅಂತ ನಮ್ಮ ಇಲ್ಲಿ ತಗೊಂಡಿರೋದು, ನಾವು ಆ ಕೆಲಸ ಮಾಡ್ತಿದ್ವಿ. ಆಮೇಲೆ ಬರ್ತಾ ನನ್ನ ಆಸಕ್ತಿಗಾಗಿ ನಾನು ಇವನ್ನೆಲ್ಲ ಕಲ್ತ್ಕೊಂಡೆ. ನನಗೆ ಇದಕ್ಕೆ ಸಹಾಯ ಮಾಡಿದವರು ಆವಾಗ ಕನಕಾಪುರ ಅವರು, ಹೌದು, ಅಲ್ಲಿಂದ ಶಿಂಗೆ ಅಂತಿದ್ರು. ನಾನು ಬೆಳಗ್ಗೆ ಬಂದ್ರೆ ಸಾಯಂಕಾಲ ಹೋಗ್ತಿದ್ದೆ. ನನಗೆ ಅವಾಗ ಇಲ್ಲಿ ಗುಲ್ಬರ್ಗ ಸ್ವತಂತ್ರ ಆಗಿರಲಿಲ್ಲ. ಇಲ್ಲಿ ನಾವು ಮಧ್ಯಾಹ್ನದ ನಂತರದ ಏನ್ ಬ್ರಾಡ್ಕಾಸ್ಟ್ ಇದೆ ಅದನ್ನ ನಾವು ಇಲ್ಲಿಂದ ರೆಕಾರ್ಡಿಂಗ್ ಮಾಡಿ ಕಳಿಸ್ತಿದ್ವಿ, ಡಬ್ ಮಾಡಿ ಕಳಿಸ್ತಿದ್ವಿ, ಗುಲ್ಬರ್ಗ ಕಳಿಸ್ತಿದ್ವಿ. ಇದನ್ನೆಲ್ಲ ಕಲಿಯುವಂತ ಅವಕಾಶ ಸಿಕ್ತು. ನನಗೆ ಬಹಳ ಖುಷಿ, ನನಗೆ ಆ ತರದ್ ಏನಾದ್ರು ಹೊಸದ್ ಕಲಿಬೇಕು. ಈ ಸಂಗೀತದೊಳಗು ಯಾವ್ದೊಂದು ಹೊಸ ರಾಗವನ್ನು ಕಲಿಬೇಕು, ಹೊಸ ಬಂದೀಶನ್ ಕಲಿಬೇಕು ಅಂದ್ರೆ ಬಹಳ ಕುತೂಹಲ, ಬಹಳ ಆಸಕ್ತಿ ನನಗೆ. ನಾ ಅದನ್ನ ಮಾಡ್ತಿರ್ತೇನೆ, ಅದನ್ನ ನಮ್ಮ ಶಿಷ್ಯರಿಗೂ ಹೇಳ್ತೀನಿ. ಹೀಗಾಗಿ ನನಗದು ಬಹಳ, ನಾನು ಇನ್ನೊಂದೇನೋ ವಿಚಾರ ಮಾಡುವಂತದ್ದು ಅಂತ ನನಗೆ ಅನಿಸ್ಲಿಲ್ಲ, ಇನ್ನೊಂದೇನೋ ವಿಚಾರ ಬರಲೇ ಇಲ್ಲ. ಇದು ನನ್ನ ಪುಣ್ಯ ಸೌಭಾಗ್ಯ ಇದು. ಯಾಕಂದ್ರೆ ನಮ್ಮದು ದೊಡ್ಡದು ಅಂದ್ರೆ ನಮ್ಮ ಸಂಗೀತ. ಈಗೆಲ್ಲ ಎಜುಕೇಶನ್ ಮತ್ತೊಂದು ಮುಗಿದೊಂದು ಇದನ್ನೆಲ್ಲ ನೋಡ್ತೀವಿ, ನೋಡ್ತಾರೆ, ಇದೆಲ್ಲ ಬೇರೆ ರೀತಿ ಆಯ್ತು. ಈಗ ನಮಗ ಅವಾಗ ಆ ರೀತಿ ಆದಂತ ಇರಲಿಲ್ಲಲ್ಲ. ಒಬ್ಬ ತಾನ್ಪುರ ಪ್ಲೇಯರಿಗೆ ಬೇಕಾಗಿರೋ ಎಜುಕೇಶನ್ ಏನಾದ್ರೂ ಅವ್ನ ಸಂಗೀತಾನೇ, ಅವ್ ಅದರಲ್ಲೇ ಏನಿದ್ದಾನೋ ಅವ್ನ ಗ್ರೇಡ್, ಗ್ರೇಡಿನ ಆಧಾರದಲ್ಲಿ ಇಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಿತ್ತು. ಹಾಗೆ ನನಗೆ ಬೇರೆ ರೀತಿಯಾದಂತ ವಿಚಾರ ಯಾವಾಗಲೂ

0: ಈಗ ಶ್ರೀಪಾದರು ತಾವು ಮಾತಾಡ್ತಾ ಹೇಳಿದ್ರಿ, ಅವಾಗ ಟೇಪು ಸ್ಪೂಲ್ಗಳ ಕಾಲ ಇತ್ತು, ಇವತ್ತು ಕಂಪ್ಯೂಟರ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳಂತ. ತಾವು ಎರಡೂ ಹಂತದಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ರಿ. ಆಗಿನ ಕ್ವಾಲಿಟಿಗೂ ಇವತ್ತಿನ ಕ್ವಾಲಿಟಿಗೂ ಆಗ್ಲಿ, ಅಥವಾ ಒಂದು ಧ್ವನಿ ಮುದ್ರಣದ ಕೆಲಸ ನಿರ್ವಹಿಸುವಲ್ಲಿ ಆಗ್ಲಿ ಏನ್ ವ್ಯತ್ಯಾಸ ಕಂಡುಕೊಂಡಿರಿ?
1: ಇಲ್ಲ, ಅವಾಗ ರೆಕಾರ್ಡಿಂಗ್ ವೇಳೆ ಕರೆಂಟ್ ಹೋಯ್ತು ಅಥವಾ ಇನ್ನೊಂದೇನೋ ಆಯ್ತು, ಹೆಚ್ಚುವಾಸಿ ಲೈವ್ ಇರ್ತಿತ್ತು. ಬಂದ ಕೆಲವೊಂದಿಷ್ಟು ವರ್ಷ ಲೈವ್ ಕಾರ್ಯಕ್ರಮಗಳೇ ಜಾಸ್ತಿ ಇರ್ತಿತ್ತು.
0: ಬೆಳಿಗ್ಗೆ ಎಂಟೂವರೆಗೆ
1: ಲೈವ್ ಇರ್ತಿತ್ತು, ಮಧ್ಯಾಹ್ನದ ರೆಕಾರ್ಡಿಂಗ್ ಆಗ್ತಿತ್ತು, ಕೆಲವು ಸಮಯ ರಾತ್ರಿ 10 ಗಂಟೆ ಸಹಿತ ಲೈವ್ ಮಾಡಿದ್ದಿದೆ. ಇಲ್ಲಿ ಲೈವ್ ಆದ್ರೆ ಹೇಗೋ ನಡೀತಿತ್ತು. ರೆಕಾರ್ಡಿಂಗ್ ಅಂತ ಬಂದಾಗ ಇವು ಕೆಲವೊಂದಷ್ಟು ಸಮಸ್ಯೆಗಳಿದ್ವು ಅವಾಗ, ಯಾಕಂದ್ರೆ ಒಮ್ಮೆ ಅದೊಮ್ಮೆ ಅರ್ಧಕ್ಕೆ ನಿಂತು ಅಥವಾ 15 ನಿಮಿಷಕ್ಕೆ ನಿಂತು ಅಂತಂದ್ರೆ ಮತ್ ಪುನಃ ಹೊಸದಾಗಿಂದ ಮಾಡಬೇಕು. ಹೀಗಿದ್ದೆಲ್ಲ ಸಮಸ್ಯೆಗಳಿರ್ತಿತ್ತು. ಆಮೇಲೆ ಆ ಟೇಪ್ಗಳಿಗೆ ಆ ಸ್ಪೂಲಿಗೆ ಅದರ ಆಯುಷ್ಯನು ಕಡಿಮೆ ಇತ್ತಲ್ಲ, ಅದು ಕೆಲವೊಂದಿಷ್ಟು ವರ್ಷ ಮಾತ್ರ. ಆಮೇಲೆ ಅದು
0: ಕೋಟಿಂಗ್
1: ಹೋಗೋದು ಇಂಥವೆಲ್ಲ ಶುರುವಾಗಿ ಅದರದ
0: ಆಯುಷ್ಯ
1: ಪುನಃ ಅದನ್ನು ಮತ್ತೆ ಡಬ್ ಮಾಡಿ ಇಡಬೇಕಾಗ್ತಿತ್ತು, ಬೇರೆ ಯಾವ್ದಾರ ಒಂದು ಹೊಸ ಟೇಪಿಗೆ ಅದನ್ನು ಡಬ್ ಮಾಡಿ ಇಡಬೇಕಾಗ್ತಿತ್ತು. ಹೀಗ್ ಬಿಟ್ರೆ ಹಾಡುವವರಲ್ಲಿ ನನಗೆ ವ್ಯತ್ಯಾಸಗಳು ಅವಾಗ ಯಾವುದು ಕಾಣ್ತಿರ್ಲಿಲ್ಲ. ಲೈವ್ ಇರಲಿ ಕಲಾವಿದರು, ನನಗೆ ಬಹಳ ಅನುಕೂಲ ಆದದ್ದು ಅಂದ್ರೆ ಅದು ಹಾಡುವ ಕಲಾವಿದರಲ್ಲಿ. ಈಗ ನಾನು ಎಲ್ಲರದ್ದು ಹೆಸರು ಹೇಳಿದೆ, ನಮ್ಮ ಮಾದರಿ ಕಲಾವಿದರು ಗುರು ಸಮಾನರು ಇವರೆಲ್ಲ ಒಂದು ಮೈಫಿಲ್ ಅಲ್ಲಿ ಹೆಂಗ್ ಹಾಡ್ತಿದ್ರು ಹಾಗೆ ಇಲ್ಲಿ ರೆಕಾರ್ಡಿಂಗ್ ಹಾಗೆ ಹಾಡ್ ಇವತ್ತಿಗೂ ಅದಕ್ಕೇನೆ ನಮಗೆ ಆ ರೆಕಾರ್ಡಿಂಗ್ ಅನ್ನ ಕೇಳಿದ್ರೆ ಖುಷಿ ಆಗೋದು. ನಾವು ಲೈವ್ ನಲ್ಲಿ ಏನು ಕೇಳ್ತಿದ್ವು ಅದನ್ನ, ಈಗ ನಾನು ಎಷ್ಟೋ ಮಂದಿನ ವಿಚಾರವನ್ನ ನೋಡಿರ್ತೇನೆ ಕೇಳಿರ್ತೇನೆ ಆಕಾಶವಾಣಿ ಅದ್ರಲ್ಲೂ ಸ್ವಲ್ಪ ನಡೀತದೆ ಸ್ವಲ್ಪ ಹೆಚ್ಚು ಕಡಿಮೆ ಏನು ಹಂಗೇನಿಲ್ಲ, ಬಟ್ ಅವ್ರು ಮಾತ್ರ ಎಂದೂ ಆ ತರ ಮಾಡ್ತಿರ್ಲಿಲ್ಲ. ಹೀಗಾಗಿ ನಮಗೆ ಅದರಿಂದ ಬಹಳ ಸಹಾಯ ಆಯ್ತಲ್ಲ ಕಲೀಲಿ. ಬಟ್ ಇವತ್ತು ಕಂಪ್ಯೂಟರ್ ಬಂದಿದೆ, ಕಂಪ್ಯೂಟರ್ ಅಲ್ಲಿ ಅದನ್ನು ಕಲ್ತುಕೊಂಡ್ವಿ. ಅದರಲ್ಲಿ ಅಕಸ್ಮಿಕ ಎಲ್ಲೋ ಒಂದ್ ಕಡೆ ನಿಂತು ಇದೇನಾರು ಆಯ್ತಂದ್ರೆ ಮತ್ತೆ ಜೋಡಿಸ್ಲಿಕ್ಕೆ ಬರ್ತದೆ. ಅದು ನಮಗೆ ತಾಳಜ್ಞಾನ ಸ್ವರಜ್ಞಾನ ಲಯಜ್ಞಾನ ಇರೋದ್ರಿಂದ ನಮಗೆ ಬಹಳ
0: ಸುಲಭದ
1: ಕೆಲಸ ಅದು. ಹಾಗಾಗಿ ಈಗ ಆ ದೃಷ್ಟಿಯಲ್ಲಿ ಬಹಳ ಅನುಕೂಲ ಆದ್ವಿ. ಮೊದಲೆಲ್ಲ ಹೇಗಿರ್ತಿತ್ತು, ಲೈಟ್ ಮ್ಯೂಸಿಕ್ ಒಂದು ಪ್ರೊಡಕ್ಷನ್ ಮಾಡಿದ್ವಿ ಅಂದ್ರೆ ವಿತ್ ಬ್ಯಾಕ್ ಗ್ರೌಂಡ್, ಅದರಲ್ಲಿ ಒಂದು ಕೋರಸ್ ಇತ್ತು ಅಂದ್ರೆ ಒಂದು ಮನುಷ್ಯ ಏನಾದರೂ ಒಂದು ತಪ್ಪು ಮಾಡಿದ ಅಂತಂದ್ರೆ ಮತ್ತೆ ಹೊಸದಾಗಿ ಸ್ಟಾರ್ಟ್ ಆಗಬೇಕು. ಬಟ್ ಇವತ್ತು ಹಾಗಿಲ್ಲ, ಕಂಪ್ಯೂಟರ್ ರೆಕಾರ್ಡಿಂಗ್ ಇರೋದ್ರಿಂದ ಬರೀ ಬ್ಯಾಕ್ ಗ್ರೌಂಡ್ ಅಷ್ಟೇ ನಾವು ಮೊದಲು ಮುಗಿಸಿಬಿಡಬಹುದು, ಅದನ್ನ ಕೇಳ್ತಾ ಆಮೇಲೆ ನಾವು ಕೋರಸ್ ಇರಲಿ ಅಥವಾ ಇಂಡಿವಿಜುವಲ್ ಇರಲಿ ಹಾಡಬಹುದು. ಇದೆಲ್ಲ ಅಡ್ವಾಂಟೇಜ್ ಇದೆ, ಬಹಳ ಅನುಕೂಲಗಳಿದ್ದಾವೆ.
0: ಮತ್ತೆ ಪ್ರಿಸರ್ವ್ ಮಾಡುವುದು
1: ಸುಲಭ ಈಗ.
0: ಟೇಪ್ ಇಟ್ಟಾಗ ಅದ್ರ ಕೋಟಿಂಗ್ ಹೋಯ್ತು ಅಂದ್ರೆ ಹೋಗ್ಬಿಡ್ತು ಅಂತಿದ್ವಿ.
1: ಆ ದೃಷ್ಟಿಯಿಂದ ಬಹಳ ಅನುಕೂಲ ಆಗಿದೆ, ಬಹಳ ಸುಲಭನೂ ಆಗಿದೆ.
0: ಈಗ ಶ್ರೀಪಾದ ಅವರ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಹಲವಾರು ಸರಣಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದ್ವು. ಈ ಸರಣಿ ಕಾರ್ಯಕ್ರಮಕ್ಕೆ ತನ್ನದೇ ಆದ ಒಂದು ಶೀರ್ಷಿಕೆ ಗೀತೆ ಇರ್ತಿತ್ತು. ಎಷ್ಟೋ ಸಂದರ್ಭದಲ್ಲಿ ನನ್ನನ್ನು ಸೇರಿಕೊಂಡು ಒಂದು 4 ಲೈನ್ ಹಾಡನ್ನು ತಂದುಕೊಟ್ಟು ನಾಳೆನೆ ಬೆಳಿಗ್ಗೆ ಇದು ಪ್ರೋಗ್ರಾಮ್ ಹೋಗ್ಬೇಕು, ಈ 4 ಲೈನ್ ಹಾಡ್ ಕೊಟ್ಟು ಬಿಡ್ರಿ ಅಂತಿದ್ವಿ. ಅಂತ ಸಮಯದಲ್ಲೂ ಕೂಡ ನೀವು ಒಂದು ಉತ್ಕಟ ಅಭಿಮಾನ ಯಾವತ್ತೂ ಇಲ್ಲ ಅನ್ನೋ ಉತ್ತರನ ನಾನು ತಮ್ಮಿಂದ ಕೇಳಲಿಲ್ಲ. ಅಂತ ಸಾಕಷ್ಟು ಸರಣಿ ಕಾರ್ಯಕ್ರಮಕ್ಕೆ ಕೂಡ ತಾವು ಹಾಡಿದಿರಿ.
1: ಅಂತ ಸರಣಿ ಕಾರ್ಯಕ್ರಮಗಳು ನೆನಪುಳಿಯುವಂತಹ ಸಾಕಷ್ಟು ಸರಣಿ ಕಾರ್ಯಕ್ರಮಗಳಿದ್ದಾವೆ. ನಾನು ಬಹಳಷ್ಟು, ಈಗ ಮೊದಲೆಲ್ಲ ಕೃಷ್ಣ ಕಥಾ, ಗೀತರಾಮಾಯಣ, ಆಮೇಲೆ ಶಿವಕಥಾ, ಹೀಗೆ ಬಹಳಷ್ಟು ಅದಾದ್ಮೇಲೆ ಭಾವಸಂಗಮಗಳಲ್ಲೂ ಹಾಗೆ
0: ಹೌದು
1: ಇಂಥವುಗಳಲ್ಲೆಲ್ಲ ಹಾಡ್ತಿದ್ವಿ. ಆಮೇಲೆ ಬೇರೆ ಬೇರೆ ಸೆಕ್ಷನ್ ಅವರು, ಬೇರೆ ಬೇರೆ ವಿಭಾಗದವರು ಬಂದು ಯಾವ್ದೋ ಒಂದಕ್ಕೆ
0: ದಿವಾಕರ್ ಹೆಗಡೆ, ಸಾಕಷ್ಟು ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮದೇ ಹಾಡುಗಳು.
1: ಆಮೇಲೆ ಸಂಸ್ಕೃತ ಅಂತ ಬಂದವಾಗ ನಾನೇ ಹಾಡ್ತಿದ್ದೆ, ಬಹುಶಃ ಬಹಳಷ್ಟು ಇವುಗಳನ್ನು ನಾನೇ ಹಾಡ್ತೇನೆ ಅದಕ್ಕೆ ಸಂಬಂಧಪಟ್ಟುಕೊಂಡು.
0: ಅದರ ಜೊತೆಗೆ ಎಷ್ಟೋ ಸಲ ನಮ್ಮ ರಾಷ್ಟ್ರೀಯ ನಾಟಕಗಳು, ಸಂಗೀತ ಪ್ರಧಾನ ನಾಟಕಗಳು ಬಂದಾಗ ಕೂಡ ತಾವು ಸಾಕಷ್ಟು ಅದಕ್ಕೆ
1: ಹಾಡಿದ್ರು. ಅದೆಲ್ಲ ಒಂದೊಂದು ರೀತಿಯ ಅನುಭವಗಳು, ಒಂದು ಅದು ಕಲಿಯುವಂತ ಪಾಠಗಳು, ಅದು ಯಾವಾಗ ಅದರಲ್ಲಿ ಒಂದು ರೀತಿಯ ಹುಡುಕಾಟ ಇಟ್ಕೊಂಡಿರ್ತೇವೆ ಅವಾಗ ನಮಗೆ ಅದು ಸಿಗ್ತಾ ಹೋಗ್ತದೆ. ಅದರಲ್ಲಿ ಹುಡುಕಾಟ ಬೇಕು, ಅದ್ರ ಬಗ್ಗೆ ಚಿಂತನೆ ಬೇಕು. ನನಗೊಂದು ಬೇಕಾಗಿದೆ, ನನಗೇನೋ ಒಂದು ಹೊಸತೊಂದು ಬೇಕಾಗಿದೆ, ಹೊಸ ಕಲಿಬೇಕಾಗಿದೆ ಅನ್ನೋ ಆಸಕ್ತಿ ಬೇಕು. ಅದು ನನಗಿತ್ತು, ಇವತ್ತಿಗೂ ಇದೆ. ಹಾಗಾಗಿ ನನಗೆ ಅದರಿಂದ ಬಹಳಷ್ಟು ಸಿಕ್ಕು, ಬಹಳಷ್ಟು ಮಾಡ್ಲಿಕ್ಕೂ ಆಯ್ತು.
0: ಶ್ರೀಪಾದ ಅವರ, ಸಾಕಷ್ಟು ಭಾವಗೀತೆಗಳನ್ನ ತಾವು ಹಾಡಿರಿ, ಅವು ಒಂದಕ್ಕಿಂತ ಒಂದು ಭಿನ್ನವಾಗಿನೇ ಅವ, ಮತ್ತೆ ಕೇಳಬೇಕು ಅಂತ ಅನಿಸುವಂತ ಗೀತೆಗಳವ. ಆದಾಗ್ಯೂ ಕೂಡ ಈಗ ನಿವೃತ್ತಿ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಗುಣಗುಣಿಸುವಂತ ಹಾಡು ಯಾವ್ದು?
1: ಸಾದರ್ ಅವರು ಇದ್ದವಾಗ ಒಂದು ಹಾಡು ಬರೆದಿದ್ರು, ಬರದ ಸಲುವಾಗಿ ಬರೆದಿದ್ದು
0: ಬರ
1: ಅಲ್ಲಿ. ಆ ಬರ ಅನ್ನೋ ಶಬ್ದವನ್ನು ಎರಡು ರೀತಿಯಾಗಿ ಉಪಯೋಗಿಸಿಕೊಂಡು ಬಳಸಿಕೊಂಡು ಅದನ್ನ ಹಾಡುವ ಎಷ್ಟು

0: ಬರ ಬರದ ಕಾಲ ಅವಾಗ ಆಕ್ಚುಲಿ ಇತ್ತು ಹೀಗೆ ಬರದ ಕಾಲ ಬರದ ಕಾಲ ಇಲ್ಲಿ ಬರದ ಕಾಲ ಬರದ ಕಾಲ ಬರ ನಾವು ರಾ ಅಂತ ಮಾಡಲ್ಲ
1: ಬರ
0: ಆದ್ರೂ ಉಚ್ಚಾರದಲ್ಲಿ ಬರ ಬರ ಅಲ್ಲಿ ರಾ ಕೇಳದಂಗ ಆಗ್ತದ ಆದ್ರೆ ಆಗಿರಲ್ಲ ಹಾಗೆ
1: ಅದೇ ಈ ಭಾವವನ್ನ ಅರ್ಥೈಸಿಕೊಂಡು ಹಾಡಿದಾಗ ಆ ಭಾವಗೀತೆಗೊಂದು
0: ಅರ್ಥ ಬರ್ತದ ಅರ್ಥ ಬರ್ತದ ನನಗೆ ಬಹುತೇಕ ನಾನು ಹೆಚ್ಚು ವಾಸಿ ಮೊದಲು ವಸಂತ ಕನಕಾಪುರ ಅವ್ರ ಕಂಪೋಷನ್ ಬಹಳಷ್ಟು ಹಾಡ್ತಿದ್ವಿ ಅದು ಬಹಳ ಸೇರ್ತಿತ್ತು ಅವರು ಒಂಥರ ಠುಮರಿ ಅಂಗವಾಗಿ ಆ ಹಾಡುಗಳನ್ನ ಕೊಡಿಸಿದ್ರು ತದನಂತರದಲ್ಲಿ ಬಂದ ನಮ್ಮ ಎ ಆರ್ ಅಚ್ಯುತರಾವ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನನಗೆ ಬರೇ ಒಂದು ಪ್ರೇಮ್ ಒಂದ್ ಇಷ್ಟಿದೆಯಪ್ಪ ಈ ಹಾಡು ಇದಿದೆ ಇದಕ್ಕೆ ಏನ್ ತುಂಬತಿಯಾ ನಿನ್ ಕೆಲಸ ಅಂತ ಕೂತ್ ಬಿಡೋರು ಅದನ್ನ ಆಮೇಲೆ ನಾನು ಅದನ್ನ ನೋಡಿಕೊಂಡು ಅದರಲ್ಲಿ ಏನ್ ಮಾಡಿದ್ರೆ ಅದಕ್ಕೆ ನ್ಯಾಯ ಸಿಗ್ತದ ಅಂತ ನಾ ವಿಚಾರ ಮಾಡಿ ಅದರಲ್ಲಿ ಏನ್ ತುಂಬಲಿಕ್ಕೆ ಸಾಧ್ಯ ಇದೆ ಜೀವ ತುಂಬಲಿಕ್ಕೆ ಸಾಧ್ಯ ಅದ ಹಾಗೆ ನಾನು ಪ್ರಯತ್ನ ಮಾಡಿ ಹಾಡ್ತೀನಿ.
1: ಯಶಪಾದ ಅವರು ತಾವು ಸಂಗೀತ ಕಲಾವಿದರು ಗುರು ಶಿಷ್ಯ ಪರಂಪರೆ ಸಂಗೀತ ಕ್ಷೇತ್ರಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ ಅಂದ್ರೆ ನಾವು ಹಿಂದಿನ ಕಾಲವನ್ನ ನೋಡಿದಾಗ ಗುರುಗಳ ಸೇವೆ ಮಾಡಿದಾಗಲೇನೆ ಶಿಷ್ಯನಿಗೆ ಒಂದು ಜ್ಞಾನ ಪ್ರಾಪ್ತಿ ಆಗ್ತಿತ್ತು ಅಂತ ಇವತ್ತು ಕೂಡ ತಾವು ಸಾಕಷ್ಟು ಶಿಷ್ಯಂದ್ರನ್ನ ತಯಾರು ಮಾಡಿದಿರಿ ಇವತ್ತು ನಿಮ್ಮ ಶಿಷ್ಯಂದ್ರು ನಾಡಿನಾದ್ಯಂತ ಬೇರೆ ರಾಜ್ಯ ರಾಷ್ಟ್ರಗಳಿಗೆ ಹೋಗಿ ಸಂಗೀತ ಸುಧೆಯನ್ನ ಹರಿಸ್ತಾ ಇದ್ದಾರೆ ಈ ಶಿಷ್ಯಂದ್ರು ಉತ್ತಮ ಪರ್ಫಾರ್ಮೆನ್ಸ್ ಕೊಟ್ಟಾಗ ಗುರುವಾಗಿ ತಮ್ಮ ಅನುಭವ
0: ಬಹಳ ಸಂತೋಷ ಅನಿಸ್ತದ ನಾನು ಏನು ವಿಚಾರ ಮಾಡಿ ಅವರಿಗೆ ನಾನು ಹೇಳಿರ್ತೇನೋ ಅದು ಸರಿಯಾಗಿ ಬಂದಾಗ ನಾನು ಹೇಳದಂತೆ ಬಂದಾಗ ಬಹಳ ಸಂತೋಷ ಆಗ್ತದೆ ನಾನು ಅದನ್ನು ಹೇಳಿರ್ತೇನೆ ಬರೀ ಇಷ್ಟೇ ಅಂತಲ್ಲ ಇದಕ್ಕೆ ಒಂದು ಲಿಮಿಟೇಷನ್ ಇಲ್ಲ ರಾಗಕ್ಕೊಂದು ಲಿಮಿಟೇಷನ್ ಇದೆ ಅಥವಾ ಯಾವ್ದಾದ್ರು ಒಂದು ಹಾಡಿಗೂ ಅಥವಾ ಯಾವ್ದಕ್ಕಾರು ಬಟ್ ಸ್ವರಕ್ಕೆ ಲಿಮಿಟೇಷನ್ ಇಲ್ಲ ಒಂದು ಸಾವನ್ನ ನೀವು ಎಷ್ಟೊತ್ತನಕನು ಹಚ್ಚಬಹುದು ನಿಮ್ಮ ಉಸಿರಿನ ತಾಕತ್ತಿನ ಮೇಲೆ ಇದೆ ಹಾಗಾಗಿ ನೀವು ಅದರ ಸಾಧ್ಯತೆಗಳನ್ನ ಒಂದು ರಾಗದ ಸಾಧ್ಯತೆಗಳ ಬಗ್ಗೆ ಹೆಚ್ಚಿಗೆ ವಿಚಾರ ಮಾಡಬೇಕು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಅಂತೇಳಿ ಹಾಗೆ ಸಾಕಷ್ಟು ಜನ ಮಾಡ್ಕೊಂಡವರಿದ್ದಾರೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ನಾವು ಅದನ್ನ ತಿರುಗಿ ಕೇಳ್ತೀವಲ್ಲ ಅವಾಗ ನಮಗದು ನಾವು ಹೇಳಿದ್ದು ವಾಪಸ್ ಬಂದಾಗ ಬಹಳ ಸಂತೋಷ ಆಗ್ತದೆ
1: ಅಂದ್ರೆ ನಿಮ್ಮ ಗುರುಗಳು ನಿಮಗೆ ಒಂದು ಉತ್ತಮ ಹಾಡನ್ನ ಹೇಳಿದಾಗ ಬೇಷ್ ಅಂದಿದ್ದ ದಿನಗಳು ಬಹುಶಃ ಮರುಕಳಿಸ್ತಾವ ಅನಿಸ್ತದೆ
0: ಅದು ಮರುಕಳಿಸ್ತಾವ ಅವ್ರು ಅವಾಗ ಹೇಳ್ದವಾಗ ಅವರು ಬಾಕಿ ಅವ್ರ ತಲೆಮಾರಿನ ಜನರ ಹತ್ರ ಏನ್ ನನಗೊಬ್ಬ ಹುಡುಗ ಸಿಕ್ಕಿದಾನೆ ಇನ್ನು 4 ವರ್ಷ ನೋಡ ಅವನನ್ನು ಹಿಂಗ್ ತಯಾರು ಮಾಡ್ತೀನಿ ಆ ಒಂದು ನಮ್ಮ ಮೇಲೆ ಇರುವಂತಹ ಒಂದು
1: ಅಭಿಮಾನ ಒಂದು ಭರವಸೆ
0: ಭರವಸೆ ಏನದಲ್ಲ ಆ ಭರವಸೆ ಅನ್ನೋದು ಏನದು ಬಹಳ ಮುಖ್ಯವಾದದ್ದೇ ಅದ ಅದನ್ನ ನಾವು ಈಡೇರಿಸಿದೇವಿ ಎಷ್ಟು ಸಾಧ್ಯ ಇದೆ ಅಷ್ಟು ಯಾವಾಗಲೂ ಗುರುವಿನ ಮಟ್ಟಕ್ಕೆ ಯಾವುದೇ ಶಿಷ್ಯ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಗುರು ನಮಗೆ ಹೇಳದಷ್ಟೇ ಅಲ್ಲ ಅವ್ ಇನ್ನು ಜಾಸ್ತಿನೇ ಇರ್ತಾರೆ ಹಾಗಾಗಿ ಅವ್ರ ಮಟ್ಟಕ್ಕೆ ಅಂತಲ್ಲ ಆದ್ರೆ ಅವರ ವಿಚಾರಕ್ಕೆ ನಾವು ಹೋಗಿದೇವಲ್ಲ ಆ ಗುರಿಯನ್ನ ತೋರಿಸಿದಾರಲ್ಲ ಗುರಿ ತೋರಿಸ್ತಾನೆ ಗುರಿ ಹಿಡ್ಕೊಂಡು ಹೋಗ್ಬೇಕು ಅದನ್ನ ತೋರಿಸ್ತಾನೆ ಅದನ್ನ ಅದರಲ್ಲಿ ಎಲ್ಲೋ ಒಂದು ಸಫಲ ಆಗಿದ್ದೀವಿ ಅಂತ ನನಗೆ ಅನಿಸ್ತದೆ ಒಂದು ನಮ್ದು ಪರಂಪರೆ ಹೀಗಿದೆ ಗಣಪತಿ ಭಟ್ರು ಇರಲಿ ಅಥವಾ ಪಂಡಿತ್ ಬಸವರಾಜ ರಾಜಗುರು ಅವರು ಇರಲಿ ಹೆಚ್ಚಿಗೆ ಶಿಷ್ಯರನ್ನ ತಯಾರು ಮಾಡಿದ್ದಾರೆ ಅವ್ರ ಕಡೆಯಿಂದ ಹೆಚ್ಚಿಗೆ ಶಿಷ್ಯರು ತಯಾರಾಗಿದ್ದಾರೆ ಹಾಗಾಗಿ ನಮ್ದು ಏನು ಉದ್ದೇಶ ಅಂದ್ರೆ ಸಾಧ್ಯ ಆದಷ್ಟು ನಾವೇನ್ ತಗೊಂಡಿದ್ದೇವೋ ಅದನ್ನ ಮತ್ತೆ ವಾಪಸ್ ಕೊಟ್ಟು ಹೋಗೋಣ
1: ನಿಜ
0: ನಾವು ತಗೊಂಡಿದ್ದನ್ನ ಬಿಟ್ಟು ಹೋಗೋದಲ್ಲ ಕೊಟ್ಟು ಹೋಗೋಣ
1: ಅಂತ ಉತ್ತಮವಾದಂತ ವಿಚಾರ ಇದು
0: ಹಾಗಾಗಿ ಆ ಪ್ರಯತ್ನವನ್ನ ನಾವು ಸಾಧ್ಯವಾದಷ್ಟು ಹೆಚ್ಚೆಚ್ಚಿಗೆ ಮಾಡ್ತೀವಿ
1: ಈಗ ಶ್ರೀಪಾದ ಅವರ ಒಬ್ಬ ಮನೆಯ ವ್ಯಕ್ತಿ ಒಂದು ಸಾಧನೆ ಮಾಡಬೇಕು ಸಂಗೀತನೇ ಆಗಿರ್ಲಿ ಸಾಹಿತ್ಯ ಆಗ್ಲಿ ಯಾವುದೇ ಕ್ಷೇತ್ರ ಆಗ್ಲಿ ಅವಾಗ ಅವನಿಗೆ ಬೆನ್ನೆಲುಬಾಗಿ ನಿಂತ ಕುಟುಂಬ ಕುಟುಂಬದ ಸದಸ್ಯರು ಹೆಂಡತಿ ಮಕ್ಕಳು ಇವರ ಒಂದು ಸಹಾಯ ಸಹಕಾರ
0: ನನಗೆ ಮಕ್ಕಳ ಬಗ್ಗೆ ಒಂದು ದೃಷ್ಟಿಯಲ್ಲಿ ಅಭಿಮಾನ ಇದೆ ಕಾರಣ ಅಂದ್ರೆ ನಾನು ಅವಾಗ ಒಂದು ಚಿಕ್ಕ ಮನೆ ಮಾಡಿ ಸಂಗೀತ ಕ್ಲಾಸ್ಗಳನ್ನು ಮಾಡ್ತಿದ್ದೆ ನಾನು ಹಾಡಿಯೋ ಹಾಡ್ತಿದ್ದೆ ಆ ಟೈಮಿಗೆ ಅವ್ರ ಕಾಲೇಜು ಸ್ಕೂಲು ಕಾಲೇಜು ಎಲ್ಲ ಅಷ್ಟು ಜಾಗದೊಳಗೆ ಮುಗಿಸಿದ್ರು ದಿನ ಅದು ಕಿಮ್ಮಿ ಬೀಳ್ತಿತ್ತು ಇಲ್ಲ ಅಭ್ಯಾಸ ಮಾಡ್ಕೋಬೇಕಾಗಿತ್ತು ಇದನ್ನ ಮೀರಿ ಅವರು ತಮ್ಮದಾದಂತದ್ದೊಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ್ರಲ್ಲ ಅದು ಒಂದು ಬಹಳ ಸಂತೋಷದ ವಿಚಾರ ಮನೆಯ

0: ಅವಳ ಸಲುವಾಗಂತೂ ನಾನು ಎಷ್ಟು ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ನನಗೆ ಮನೆಯ ಯಾವುದೇ ಒಂದು ಜವಾಬ್ದಾರಿ ಆಗಲಿ ಇದಾಗಲಿ ನನಗೆ ಕಾಣುವಂತೆ ನಾನು ಯಾವಾಗಲೂ ಮಾಡಲಿಲ್ಲ. ಏನು ಬೇಕಾಗಿತ್ತು ಅದನ್ನು ತುಂಬಿಕೊಂಡು ಬಂದಿಲ್ಲ. ಎಷ್ಟೋ ಸಮಯದಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಬಹಳ ಮೊದಲಿಗೆ ಹೊರಗಡೆ ಪ್ರೋಗ್ರಾಮ್ಗಳಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ನನಗೆ ಅದು ಮೂಲ ಉದ್ದೇಶನೂ ಇರಲಿಲ್ಲ. ಹೊರಗೆ ರೆಕಾರ್ಡಿಂಗ್ಗಳನ್ನು ನಾನು ಮಾಡಿಲ್ಲ ನೋಡಿ, ಯಾವುದು ಅದಕ್ಕೆ ಒಂದು ಕಾರಣ ಅಂದ್ರೆ ನಾನು ಇಲ್ಲಿ ಸೇರಿಕೊಂಡಿದ್ದೀನಿ, ಇಲ್ಲಿ ಕಾನೂನಿದೆ, ಇಲ್ಲೊಂದು ಕಾನೂನಿದೆ, ನಾವು ಹೊರಗೆ ಹಾಗೆಲ್ಲ ಮಾಡ್ಲಿಕ್ಕೆ ಬರುವಂಗಿಲ್ಲ, ಹಾಗೆ ಕಾನೂನನ್ನು ಮೀರಿ ಹೋಗಬಾರದು ಅಂತ ನನ್ನ ಅಗದಿ ಚಲೋ ವಯಸ್ಸಿನೊಳಗೂ ಸಹಿತವಾಗಿ ನಾನು ಅದನ್ನ ಮಾಡಲಿಲ್ಲ, ಪ್ರೋಗ್ರಾಮ್ಗಳಿಗೂ ಹೋಗ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನನ್ನ ಫೋರ್ಸೇಬಲ್ ಮಾಡಿ ಅಗದಿ ಹುರುಪು ಹಾಕಿ, ಇಲ್ಲ ನಿಮ್ಗೆ ಯೋಗ್ಯತೆ ಇದೆ, ನೀವು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಬೇಕು, ಹೀಗೆ ನಾನು ಬೆನ್ನಿಂದ ಬಿದ್ದು ನನಗೆ ಎಷ್ಟೋ ಕಡೆ ಕಳಿಸಿದ್ದಿದೆ ಇವಳು. ಹೀಗಾಗಿ ನನಗೆ ಆ ವಿಷಯದಲ್ಲಿ ಬಹಳ ತೃಪ್ತನಿದ್ದೇನೆ. ನಾನು
1: ನಾಗವೇಣಿ ಅನುರೂಪದ ಪತ್ನಿ
0: ಪತ್ನಿ
1: ಜೊತೆಗೆ ನಿಮ್ಮ ಎಷ್ಟೊಂದು ಕಾರ್ಯಕ್ರಮದಲ್ಲಿ ಅವರು ಹಾರ್ಮೋನಿಯಂ ಸಾಥ್ ಕೂಡ ನೀಡಿದ್ದಾರೆ.
0: ಮೊದಲು ಇಲ್ಲೇ ನಮ್ಮಲ್ಲಿ ಆಕಾಶವಾಣಿಯೊಳಗೆ ಕೆ ವಿ ರಾಜ ಅಯ್ಯಂಗಾರ್ ಅಂತ ಕರ್ನಾಟಕ ವಯಲಿನ್ ಆರ್ಟಿಸ್ಟ್ ಇದ್ರು, ಅವ್ರ ಕಡೆ ಕರ್ನಾಟಕ ವಯಲಿನ್ ಅಭ್ಯಾಸ ಮಾಡ್ತಿದ್ಲು. ಆಮೇಲೆ ಇರ್ತಿತ್ತ ಏನಾಯ್ತು ಅಂದ್ರೆ ಅದಕ್ಕೆ ಕಂಪನಿಸ್ಟ್ಗಳು ಇಲ್ಲಿ ಕರ್ನಾಟಕ ಅವ್ರು ಯಾರು ಸಿಗ್ತಿರ್ಲಿಲ್ಲ, ಹಾಗಾಗಿ ಅದನ್ನ ಬಿಟ್ಟು ಆಮೇಲೆ ವಸಂತ ಕನಕಾಪುರ ಅವರಲ್ಲೇ ಹಾರ್ಮೋನಿಯಂ ಅಭ್ಯಾಸ ಮಾಡ್ಕೊಂಡ್ಲು. ನನ್ನ ಕಾರ್ಯಕ್ರಮಕ್ಕೆ ನನ್ನ ಜೋಡಿ ಬರ್ತಿದ್ಲು, ಬಾರಿಸಿದ್ಲು. ನನ್ನ ಗಾಯಕ ಏನೆಂಬುದು ನಾನು ಮನೇಲಿ ಹಾಡ್ತಾ ಇರೋದಂತ ಗೊತ್ತಾಗಿರೋದ್ರಿಂದ ಅವಳು ಬಾರಿಸ್ಲಿಕ್ಕೂ ಸುಲಭ ಆಗ್ತಿತ್ತು. ಹೀಗೆಲ್ಲ ಕಾರಣದಿಂದ ಎಲ್ಲ ಕೂಡಿ ಹೋಗ್ತಿದ್ವಿ, ಕೂಡಿ ಬರ್ತಿದ್ವಿ, ಎಲ್ಲ ಶಿಷ್ಯರು ಬರ್ತಿದ್ರು. ಹೀಗೆ ಅವ್ರ ಕಾರ್ಯಕ್ರಮಗಳು
1: ಬಹಳ ಸಂತೋಷ. ಶ್ರೀಪಾದ್ ಹೆಗಡೆ ಅವರೇ ತಮ್ಮ ಜೊತೆಗೆ ಮಾತಾಡೋದು ಅಂತಂದ್ರೆ ಆಕಾಶವಾಣಿಯ ಒಂದು ನೆನಪಿನ ಬುತ್ತಿಯ ಜೊತೆಗೆ ನಿಮ್ಮ ಬದುಕಿನ ಬುತ್ತಿಯನ್ನು ಕೂಡ ನಮ್ಮ ಜೊತೆಗೆ ಸೌದಿದ್ದೀರಿ. ಬಹಳ ಸಂತೋಷ. ನಿಮ್ ಹಾಡು ಕೇಳುವುದಾಗ್ಲಿ, ನಿಮ್ ಜೊತೆಗೆ ಮಾತಾಡೋದಾಗ್ಲಿ, ಹೀಗೆ ನಿಮ್ಮ ನಿವೃತ್ತಿ ಜೀವನ ಆರಾಮಾಗಿರ್ಲಿ, ದೇವರು ತಮಗೆ ಆಯುರಾರೋಗ್ಯವನ್ನ ಕೊಡ್ಲಿ, ಇನ್ನಷ್ಟು ಶಿಷ್ಯ ಕೋಟಿ ಹೊರಗೆ ಬರಲಿ, ಸಂಗೀತ ಸುಧೆಯನ್ನ ಕೇಳಲಿಕ್ಕೆ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ, ಈ ಒಂದು ಭಾಗ್ಯ ದೇವರು ತಮಗೆ ಕರುಣಿಸ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಇದುವರೆಗೂ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಸಂಗೀತ ಕಲಾವಿದರಾದ ಶ್ರೀಪಾದ್ ಹೆಗಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು.
3: ಗೀತಕೋಶವು ಬ್ರಹ್ಮ ಭಾಷೆಯು ಮೋದ ಸಂಪದ ವಿಜಯವು.
2: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.

0: ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ.
1: ಆಕಾಶವಾಣಿ ಧಾರವಾಡ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ. ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ

ಈ ಬೆಳಗ್ಗೆ 9:30 ಕೇಳುವಿರಿ ನಂದನ ಕನ್ನಡ ಚಿತ್ರಗೀತೆಗಳನ್ನು. ಹತ್ತು ಗಂಟೆ 30 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ಮೋಲ್ ಗೀತ್, ಕಾರ್ಯಕ್ರಮ ಪ್ರಸ್ತುತಿ ರಾಖಿ ಹಾನ್ಗಲ್. ಹನ್ನೊಂದು ಗಂಟೆಗೆ ಜಾನಪದ ಆಟದಲ್ಲಿ ಯಕ್ಷಗಾನ ಪ್ರಸ್ತುತಪಡಿಸುತ್ತಾರೆ ಗೋಳಿಗದ್ದೆಯ ಆರ್ ಎನ್ ಭಾಗವತ್ ಹಾಗೂ ಮೇಳದವರು.

12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ, ನಂತರ ಭಕ್ತಿಗೀತೆಗಳು

ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕಾರಣ ಹಾಗೂ ಚಿಕಿತ್ಸೆ ಕುರಿತು ಗಂಗಾವತಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಈ ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ್ದು.

0: ಆಕಾಶವಾಣಿ ಧಾರವಾಡ ಸುಗಮ ಸಂಗೀತ ಕಾರ್ಯಕ್ರಮ.
1: ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಗೀತಾ ಎಸ್ ಹೆಬ್ಳೀಕರ್ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಪ್ರಸನ್ನ ವೆಂಕಟದಾಸರ ಕೃತಿ.

ಇದುವರೆಗೆ ಗೀತಾ ಎಸ್ ಹೆಬ್ಬಿಳಿಕರ್ ಅವರಿಂದ ಸುಗಮ ಸಂಗೀತದಲ್ಲಿ ಪ್ರಸನ್ನ ವೆಂಕಟದಾಸರ ಕೃತಿ ಹಾಗೂ ಡಾಕ್ಟರ್ ದ ರಾ ಬೇಂದ್ರೆ ವಿರಚಿತ ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೇಳಿ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. ಮೊದಲಿಗೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿರುವ ಕಾಖಂಡಕಿ ಕೃಷ್ಣದಾಸರ ಕೃತಿ.

ಇದುವರೆಗೆ ಅರ್ಪಣಾ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನಾ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುಗರೆ, ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಎಸ್ ಜಾನಕಿಯವರ ಸ್ವರದಲ್ಲಿ ಕೇಳಿ, ರಾಮ ಲಕ್ಷ್ಮಣ ಚಿತ್ರದ್ದು.
3: ಕೇಳಿದ್ದು ಸುಳ್ಳಾಗಬಹುದು.

ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಕೇಳಿ ಎರಡು ನಕ್ಷತ್ರಗಳು ಚಿತ್ರದ ಗೀತೆಯನ್ನು.

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.

0: ಹಾರ್ಟ್ಫಿಷರ್ ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309. ಟೇಕ್ ಕೇರ್.
1: ಸಪ್ತಪದಿ ಚಿತ್ರದ ಗೀತೆ ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಹಾಗೂ ಸಂಗೀತ ಕಟ್ಟಿ.

ಕೇಳುಗರೆ, ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ನಂದನ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಪೊಗರು ಚಿತ್ರದ್ದು ಗೀತೆಯನ್ನು ಹಾಡಿದ್ದಾರೆ ಅನಿರುದ್ಧ ಶಾಸ್ತ್ರಿ ಹಾಗೂ ಸಂಗಡಿಗರು.

ಆಕಾಶವಾಣಿ ಧಾರವಾಡ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನುಮೋಲ್ ಗೀತ್.

ಪ್ರಸ್ತುತಿ ರಾಖಿ ಹಾನಗಲ್. ಕೇಳಿ ಅನುಮೋಲ್ ಗೀತ್. ದೋಸ್ತೋ ನಮಸ್ಕಾರ, ಅನಮೋಲ್ ಗೀತ್ ಕಾರ್ಯಕ್ರಮ ಮೇ ಆಪ್ ಸಭಿ ಕಾ ಸ್ವಾಗತ್ ಹೈ. ಅನಮೋಲ್ ಗೀತ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ.

ಸ್ನೇಹಿತರೆ, ಮಾಧುರಿ ದೀಕ್ಷಿತ್ ಹಿಂದಿ ಚಿತ್ರರಂಗದ ಅತ್ಯಂತ ಪ್ರತಿಭಾವಂತ ನಟಿ ಎಂದು ತಮ್ಮ ವೃತ್ತಿ ಜೀವನದಲ್ಲಿ ಪಡೆದ ಹಲವಾರು ಪ್ರಶಸ್ತಿಗಳಿಂದ

ಸಾಬೀತುಪಡಿಸಿದ್ದಾರೆ. ಪ್ರಮುಖ ಪ್ರಶಸ್ತಿಗಳಲ್ಲಿ 2008 ಭಾರತ ಸರ್ಕಾರದಿಂದ ಪಡೆದ ಪದ್ಮಶ್ರೀ ಪ್ರಶಸ್ತಿ ಹಾಗೂ ಒಟ್ಟು 6 ಫಿಲಂ ಫೇರ್ ಪ್ರಶಸ್ತಿಗಳು ಸೇರಿವೆ. ಪದ್ಮಶ್ರೀ 2008 ಕಲೆಗೆ ನೀಡಿದ ಕೊಡುಗೆಗಾಗಿ ಭಾರತ ಸರ್ಕಾರದಿಂದ ಗೌರವ ನೀಡಲಾಗಿದೆ. ಮಾಧುರಿ ಅವರು ಅತ್ಯುತ್ತಮ ನಟಿಗಾಗಿ 6 ಬಾರಿ ಫಿಲಂ ಫೇರ್ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ. ಅದರಲ್ಲಿ ದಿಲ್ 1990, ಬೇಟಾ 1992, ಹಮ್ ಆಪ್ಕೆ ಹೈ ಕೌನ್ 1994 ಹಾಗೂ ದಿಲ್ ತೋ ಪಾಗಲ್ ಹೇ 1997 ತೆರೆ ಕಂಡಿದ್ದವು. ಅತ್ಯುತ್ತಮ ಪೋಷಕ ನಟಿಗಾಗಿ ದೇವದಾಸ್ ಫಿಲಂಗಾಗಿ ಫಿಲಂ ಫೇರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಚಲನಚಿತ್ರೋದ್ಯಮದಲ್ಲಿ 25 ವರ್ಷಗಳ ಪೂರೈಸಿದ್ದಕ್ಕಾಗಿ ವಿಶೇಷ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. 54ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾರತೀಯ ಚಿತ್ರರಂಗಕ್ಕೆ ವಿಶೇಷ ಕೊಡುಗೆಯ ಪ್ರಶಸ್ತಿಯನ್ನು ಸಹ ಐಫಾದಲ್ಲಿ ಪಡೆದಿದ್ದಾರೆ. ಸ್ಮಿತಾ ಪಾಟೀಲ್ ಸ್ಮಾರಕ ಪ್ರಶಸ್ತಿ ನಟನೆಯಲ್ಲಿ ಸಾಧನೆಗಾಗಿ 1996 ದೊರಕಿತು. 2025 ಭೂಲ್ ಭುಲಯ್ಯಾ 3 ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಜೂರಿ ಅವಾರ್ಡ್ಗಾಗಿ ಆಯ್ಕೆಯಾಗಿದ್ದಾರೆ. ಇದಲ್ಲದೆ ಅವರು 17 ಬಾರಿ ಫಿಲಂ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ನಾಮಿನೇಟ್ ಸಹ ಆಗಿದ್ದಾರೆ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಗೋಳಿಗದೆಯ ಆರ್ಎನ್ ಭಾಗವತ್ ಹಾಗೂ ಮೇಳದವರಿಂದ ಕೇಳಿ ಜನಪದ ಆಟದಲ್ಲಿ ಯಕ್ಷಗಾನ ಶ್ರೀಕೃಷ್ಣ ಸಂಧಾನ.

0: ಮುಖ್ಯರೇ,
1: ಮನೇ
0: ಕಡುಗವಾಗಲಿ ನೀತಿಯಾಗಲಿ, ಒಡೆಯ ಲಕ್ಷ್ಮೀ ರಮಣನೈತಃ ಅಂತ ಧರ್ಮರಾಯನ ಸಂದೇಶ. ಆದ್ರೆ ಬಂದಿರುವಂತಹ ಕೃಷ್ಣ ನೇರವಾಗಿ ಬಂದಿದ್ದಾನೆಯೋ ಇಲ್ಲವೇ ಇಲ್ಲ? ಇಲ್ಲೆಲ್ಲರನ್ನ ಉಳಿದು ಎದುರನ ಮನೆಯನ್ನ ಸೇರಿದ್ದಾನಂತೆ. ಅವನಿಂದ ಅವಕಾಶವನ್ನ ಕೇಳಿದ್ದಾನೆ. ಇಂದು ಸಮಯ ಇಲ್ಲ ಅಂತ ಕಳುಹಿದ್ದೇನೆ, ಬಂದ ರೈತರಲ್ಲಿ ನಾಳೆ ಅವನಿಗೆ ಅವಶ್ಯಕತೆ ಇದ್ದರೆ ಅಂತ ಹೇಳಿ ಕಳುಹಿಯಾಗಿದೆ. ನಿನ್ನ ವೈಭವೋಪೇತವಾದಂತಹ ಸ್ವಾಗತದ ಸಿದ್ಧತೆ ಏನು? ಕೃಷ್ಣನ ಬರವನ್ನ ಸ್ವಾಗತಿಸಬೇಕು.

0: ಅಂತ ನಾವು ಭಾವಿಸಿದ್ದೇವೆ. ಆದರೆ ಇಂದು ಅದಕ್ಕೆ ವಿರೋಧವಾಗಿ ಕೃಷ್ಣನ ಸ್ವಾಗತದ ಸಿದ್ಧತೆಯಲ್ಲ, ಕೃಷ್ಣನನ್ನ ಸಂಕುಚಿತಗೊಳಿಸುವ ಬಗ್ಗೆ, ಅವನನ್ನ ಬೆದರಿಸುವ ಬಗ್ಗಾಗಿ ಬಂದಿರುವ ಕೃಷ್ಣ ಸಂಧಾನದ ಮಾತನಾಡುವುದರಲ್ಲಿ ಮಾತಾಡದೆ ಓಡಬೇಕು. ಆ ರೀತಿಯ ವಿಶೇಷವಾದಂತಹ ಸಭೆಯ ರಚನೆ, ಮುತ್ತಿನ ಮುಗುಟವನ್ನು ಧರಿಸಿ ವಿಶೇಷವಾದಂತಹ ಕದ್ದುಗೆಯನ್ನ ಏರಿದ್ದೇನೆ. ಎಲ್ಲ ಅರಸು ಮಕ್ಕಳೆಲ್ಲ ಮುತ್ತಿನ ಮುಗುಟವನ್ನ ಧರಿಸಿ ಬಂದು ಕುಳಿತುಕೊಂಡಿರುವಂತಹ ಸಂದರ್ಭ, ಅವನ ಕಣ್ಣು ಕೋರೈಸಬೇಕು. ಸಭೆಯ ಸುತ್ತ ಬಿಚ್ಚುಗತ್ತೆಯ ಭಟರನ್ನ ನಿಲ್ಲಿಸಿದ್ದೇನೆ. ನಮ್ಮ ಸಭೆ ಹೇಗಾಗಿದೆ ಕರ್ಣ?
1: ಕೌರವೇಶ್ವರ, ಇಂದಿನ ಸಭೆಯನ್ನು ನೋಡಿದರೆ ದೇವಲೋಕದ ಸುಧರ್ಮ ಸಭೆಯನ್ನೇ ಮೀರಿಸಿದ್ದಾಗಿದೆ. ಹುಟ್ಟಿನಿಂದ ಈತ ಜಾರ ಚೋರ, ಇವನನ್ನೇ ಸಂಧಿಗಾಗಿ ಅಟ್ಟಿದ್ದಾರೆ ಪಾಂಡವರು. ಅಲ್ಲದೆ ಹೋದರೆ ಧರ್ಮರಾಯನೇ ಬಂದು ಕೇಳಬಹುದಿತ್ತಲ್ಲ.
0: ಆದೀತು, ನಮ್ಮ ಸಭೆ ಹೀಗಾಯಿತಲ್ಲ, ಕೃಷ್ಣನನ್ನ ಕರೆಸುವುದಕ್ಕೆ ದೂತನನ್ನ ಕಳಿಸ್ತೇನೆ ನೋಡೋಣ.
2: ಧರ್ಮರಾಜನ ಅಪ್ಪಣೆಯನ್ನ ಹೊತ್ತು ಉಪಪ್ರಯಾಗದಿಂದ ಹಸ್ತಿನಾವತಿಗಾಗಿ ಬಂದು ಇದರಲ್ಲಿ ನಿಂದು ಅತ್ತೆಯಾದಂತಹ ಕುಂತಿದೇವಿಗೆ ಆಶೀರ್ವಾದವನ್ನ ಮಾಡಿದ್ದಾಯ್ತು. ಕೌರವೇಶ್ವರನಲ್ಲಿ ಅವಕಾಶವನ್ನ ಕೇಳಿದ್ದಾಯ್ತು. ಬಂದ ರೈತರಲ್ಲಿ ನಾಳೆ ಅಂತ ಹೇಳಿದ್ದ. ಅವಕಾಶವನ್ನ ಹೀಗೆ ಕೊಟ್ಟಿದ್ದಾನಲ್ಲ ರಾಜ ಚಿತ್ತ, ಯಾವಾಗ ಬೇಕಾದರೂ ರಾಜರ ಅನುಗ್ರಹ ಆಗಬಹುದು. ಅದಕ್ಕಾಗಿ ನಾವು ವೇಳೆಯನ್ನು ಹರಣ ಮಾಡುವುದಲ್ಲ. ವಿದುರ
3: ಸ್ವಾಮಿ,
2: ಇಂದು ನೀನು ನನ್ನ ಜೊತೆಯಲ್ಲಿ ಬರಬೇಕು. ಭವಿಷ್ಯತ್ತಿನ ಆ ವರ್ತಮಾನವನ್ನ ಕೇಳುವಂತಹ ಅವಕಾಶ ಇಂದು ನಿನಗೆ ದೊರಕಿದೆ. ಆದ್ದರಿಂದ ನೇರವಾಗಿ ಸಭಾಂಗಣಕ್ಕೆ ಹೋಗೋಣ. ಇದೋ ಮಹಾದ್ವಾರವನ್ನು ದಾಟಿ ಆಯ್ತಲ್ಲ ನೋಡ.

0: ಓ ವಿದುರ
1: ಸ್ವಾಮಿ,
0: ಗೌರವೇಶ್ವರ ಮಾಡಿದಂತಹ ಸಭೆಯನ್ನ ನೋಡಿದೇನು?
1: ನೋಡಿದ್ದೇನೆ.
0: ಅದಷ್ಟು ವೈಚಿತ್ರ್ಯಪೂರ್ಣವಾಗಿದೆ. ಇತಿಹಾಸದಲ್ಲಿ ಹಿಂದೆ ಆಗಿಲ್ಲ, ಮುಂದೆ ಭವಿಷ್ಯತ್ತಿನಲ್ಲಿ ಆಗುವುದೂ ಇಲ್ಲ ಎನ್ನುವಂತಹದ್ದು ತೋಚತಾ ಇದೆ. ಕೌರವನ ಈ ಸಭೆಯನ್ನ ಕಂಡು ಶ್ರೀಕೃಷ್ಣ ಓಡಿ ಹೋಗಬಹುದು ಎನ್ನುವಂತಹ ಆಲೋಚನೆಯಲ್ಲಿ ಅವನಿರಬಹುದು. ಗಾಢ ಗರ್ವದಿಂದ ಕುಳಿತಿರುವಂತಹ ಆ ಕೌರವೇಶ್ವರನನ್ನ ನೋಡಿದೀಯೇನು?
1: ನೋಡಿದ್ದೇನೆ ಸ್ವಾಮಿ.
0: ಬಂದಂತಹ ಶ್ರೀಕೃಷ್ಣನ್ನ ಓಡಿಸಬೇಕು ಎನ್ನುವಂತಹ ಆಲೋಚನೆ ಅವನದ್ದು ಇರಬಹುದು. ಅರಸು ಮಕ್ಕಳ ಸಭೆಯನ್ನು ಹೊಕ್ಕದ್ದು ಇಲ್ಲ ಅಂತ ಅವನ ಭಾವನೆ ಇರಬಹುದು. ಆದರೆ ನಾವು ಅದಂತಹ ಸಭೆಯನ್ನು ಹೊಕ್ಕಿದ್ದೇವೆ. ದೇವಲೋಕ ಅದೆಂತ 14 ಲೋಕಗಳನ್ನೆಲ್ಲ ಸಂಚಾರ ಮಾಡಿ ಅಲ್ಲಿ ಸಭೆಯನ್ನು ಪ್ರವೇಶ ಮಾಡಿ ಬಂದಂತವರು ನಾವು ಎನ್ನುವ ಕಲ್ಪನೆ ಅವನಿಗಿರಲಿಕ್ಕಿಲ್ಲ. ಅದೇನೇ ಇರಲಿ, ನೋಡು ನಾನು ಅವನನ್ನು ಯಾವ ರೀತಿಯಾಗಿ ಮಾತನಾಡಿಸುತ್ತೇನೆ ಎನ್ನುವುದನ್ನು ಕಾಯ್ದು ನೋಡುತ್ತಾ ಇರು.

ಅಭಿನಯವನ್ನ ಪ್ರಕಟ ಮಾಡುತ್ತಾ ಬರುತ್ತಿರುವವರು ಯಾರು? ಅದೇ ಕೃಷ್ಣ. ಜೊತೆಯಲ್ಲಿರುವವನೇ ಆ ವಿದುರ. ಇವರ ಜೋಡಿಯನ್ನ ಕಂಡಾಗ ತಾತ್ಸಾರ ಮೂಡುತ್ತಾ ಇದೆ. ಒಬ್ಬ ಗೋವಳ, ಮತ್ತೊಬ್ಬ ಕುಲಹೀನ. ಆ ಇಲ್ಲಿ ಬಂದಿರುವಂತಹ ಇವರು ಸಾಮಾನ್ಯ ಸಭೆ ಅಂತ ಭಾವಿಸಿ ಇರಬಹುದು. ಇದು ಸಾಮಾನ್ಯ ಸಭೆಯಲ್ಲ, ತಂಬೆದಾರಸು ಮಕ್ಕಳ ಸಭೆ. ಈ ಸಭೆಯನ್ನ ಕಣ್ಣೆರೆದು ನೋಡುವಾಗ ಅಲ್ಲಿಂದ ಅಲ್ಲೇ ಓಡಬೇಕು, ಚಿತ್ತ ಭಿತ್ತಿಯಲ್ಲಿ ಬೆದರಿಕೆ ಮೂಡಬೇಕು. ಹಾಗಾಗಬಹುದು. ಅದು ಅಲ್ಲದೆ ಸಾರ್ಧ ರಾಜ್ಯವನ್ನೇ ಕೊಡಿಸುತ್ತೇನೆ ಪಾಂಡವರಿಗೆಂಬುದಾಗಿ ಹಸ್ತ ಅಭಿನಯವನ್ನ ತೋರ್ಪಡಿಸುತ್ತಾ ಇದ್ದಾನೆ. ಇವನ ಈ ಎಲ್ಲ ವಿಶ್ವಾಸಗಳು ಮಣ್ಣು ಮುಕ್ಕಿ

0: ಬೇಕು. ಬಂದವ ಸಂಧಾನದ ಮಾತುಕತೆಯನ್ನು ಆಡಬೇಕಲ್ಲ, ಅವ ಮಾತಾಡುವುದಿದ್ರೆ ಅವನಾಗೆ ಮಾತಾಡಿಸಬೇಕೇ ವಿನ ನಾನಿವನನ್ನ ಮಾತಾಡಿಸುವುದಿಲ್ಲ.
1: ಇದರ ಸ್ವಾಮಿ ಕೇಳುಗರ ಒಡನಾಡಿ ಇವತ್ತ ಕೆತ್ತಿದ್ದಾನೆ. ಆದ್ದರಿಂದ ಉನ್ಮತ್ತತೆಯಲ್ಲಿ ಕುಳಿತಿರುವಂತಹ ಈ ಬಣಗುರಾವಿನ ಗರ್ವವನ್ನು ಇಳಿಸಬೇಕಾಗಿದೆ. ಇದು

ಗೌರವೇಶ್ವರ, ಇದೆಂತಹ ಸ್ಥಿತಿ ಆಯ್ತ ನಿನ್ನದು. ಬಂದಿರುವಂತಹ ಶ್ರೀಕೃಷ್ಣನನ್ನ ಆತಿಥ್ಯ ಮಾಡಬೇಕು ಎನ್ನುವಂತಹ ಭರದಿಂದ ಬರುವಾಗ ಹೀಗಾಯ್ತೆ, ಅಥವಾ ಇತಿಹಾಸದಲ್ಲಿ ಇದೊಂದು ನಿದರ್ಶನವಾಗಬೇಕು ಎನ್ನುವಂತಹದ್ದನ್ನ ಭಾವಿಸಿ ಈ ರೀತಿಯಾಗಿ ಮಾಡಿದೀಯ ಕೌರವ? ನಿಮ್ಮ ಆ ಭಾವದ ಭರಕ್ಕೆ ಸಿಲುಕಿದಂತಹ ನಾವು ನಿನ್ನ ಈ ಬರುವಿಕೆಯನ್ನ ಕಂಡು ಈ ರೀತಿಯಾದಂತಹ ವರ್ತಮಾನವನ್ನ ತಿಳಿದುಕೊಳ್ಳಬೇಕಾದಂತಹ ಸನ್ನಿವೇಶ ಬಂತಲ್ಲ ಕೌರವೇಶ್ವರ, ನೀನು ಈ ರೀತಿಯಾಗಿ ಮುಂದುವರೆದದ್ದು ಯಾಕೆ ಎನ್ನುವುದೇ ಅರ್ಥವಾಗಲಿಲ್ಲ. ನಾವೆಲ್ಲ ಗೋವಳಿಗರು, ನೀವು ಅರಸರು, ನೀವು ಆತಿಥ್ಯವನ್ನು ಮಾಡಬೇಕಾದದ್ದು ಹೇಗೆ? ನಮ್ಮಂಥವರಿಗೆ ನೀವು ಈ ರೀತಿಯಾಗಿ ಆತಿಥ್ಯವನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆಯೇ? ನೀವು ಈ ರೀತಿ ಭಾವ ಪರವಶರಾಗಿ ಆತಿಥ್ಯವನ್ನು ಸ್ವಾಗತವನ್ನು ಮಾಡಿದೆಯಂತಾದರೆ ಬಂದಿರುವವರ ಪರಿಸ್ಥಿತಿ ಏನಾಯಿತು ಎನ್ನುವುದನ್ನು ವಿಚಾರ ಮಾಡಿದೆ.

0: ನಾವಾದರ ಗೋವಳಿಗರು. ಗೋವರ್ಧನಧಾರಿಯಾದಂತಹ ಶ್ರೀಕೃಷ್ಣ ಅನೇಕ ಸಂದರ್ಭಗಳಲ್ಲಿ ಗುಡ್ಡಗಾಡುಗಳನ್ನು ಏರಿದಂತಹ ಸನ್ನಿವೇಶ. ಆ ಸಂದರ್ಭದಲ್ಲಿ ತಿರುಗಾಡಿ ನನ್ನ ಪಾದಗಳು ಅದೆಷ್ಟು ನೋವುಗಳನ್ನು ಸಹಿಸಿಕೊಂಡಿವೆ. ಅಂತಹ ನನ್ನ ಪಾದವೇ ಇಂದು ಈ ಆಘಾತಕ್ಕೆ ಒಳಗಾಗಿ ನೋವನ್ನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಅರಸನಾದಂತಹ ಸುಖದ ಸುಪ್ಪತ್ತಿಗೆಯಲ್ಲಿ ಇರಬೇಕಾದಂತಹ ನೀನು ಈ ರೀತಿಯಾಗಿ ಬಿದ್ದಾಗ ನಿನಗದೆಷ್ಟು ನೋವಾಗಿರಬಹುದು. ಕೌರವೇಶ್ವರ, ನನ್ನ ಬರುವಿಕೆಯಿಂದ ಸಂತೋಷ ಚಿತ್ತರಾದಂತಹ ಸಭೆಯಲ್ಲಿ ನಿನ್ನ ಈ ಬೀಳುವಿಕೆ ಎನ್ನುವಂತಹದ್ದು ಮೌನವನ್ನು ತುಂಬಿದೆ. ಏಳು ಏಳು, ನಾನು ನಿನ್ನಲ್ಲಿ ಮಾತನಾಡಿದರೂ ಸಹಿತ ನೀನು ಸುಮ್ಮನೆ ಕುಳಿತಿದ್ದೀಯಲ್ಲ ಅರಸ, ಯಾಕೆ ಮುನಿದಿದ್ದೀಯೇ ನೀನು? ಸತಿಯರ ತರದಲ್ಲಿ ಮಂಡೆಯನ್ನು ಯಾಕೆ ಇಲ್ಲಿ ತಾಗಿಸಿಕೊಂಡು ಕುಳಿತಿದ್ಯಾ ಎನ್ನುವುದೇ ಅರ್ಥವಾಗ್ತಾ ಇಲ್ಲ. ಏಳು ಕೌರವ ಏಳು.
1: ನಾವು ಸುಮ್ಮನೆ ಕುಳಿತುಕೊಂಡಷ್ಟೊತ್ತು ಇವನೊಂದು ಹೆಚ್ಚಾಗುತ್ತದೆ. ಕೃಷ್ಣ, ನಿನ್ನೆ ನೀನು ಬರಬೇಕಾಗಿತ್ತು, ನಿನ್ನ ಸ್ವಾಗತದ ಸಿದ್ಧತೆಯಲ್ಲಿದ್ದೇವು ನಾವು. ಆದ್ರೆ ನಮ್ಮೆಲ್ಲರನ್ನ ಉಳಿದು ನೀನು ನಿನ್ನೆ ಹೋದದ್ದೇ ಅಲ್ಲ.

0: ಪಾಂಡವರನ್ನ ಬಂದಂತಹ ನೀನು ನೇರವಾಗಿ ನಮ್ಮಲ್ಲಿಯವರೆಗೆ ಬರದೆ ನಿನ್ನೆ ಆದ ತುತ್ತಾಸೆ ಪುತ್ರನಾದಂತಹ ಬಿದುರನ ಮನೆಗೆ ಅಲ್ಲಿ ಹೋಗಿ ಅತಿ ಸೊಗಸನಿಂದ ನೀನು ಉಂಡು ತೇಗಿ ತೇಗಿದ್ದೀಯ. ಕೃಷ್ಣ ಇಲ್ಲಿ ಯಾಕೆ ಬರಲಿಲ್ಲ? ಒಂದು ದೃಷ್ಟಿಯಿಂದ ನಮ್ಮ ಬಗ್ಗೆ ಪಾಂಡವರ ವಿರೋಧಿಗಳಲ್ಲ, ನೀನು ವಿರೋಧಿಯ ಸ್ಥಾನವನ್ನ ತುಂಬುತ್ತಿದ್ದೀಯ. ಕೃಷ್ಣ ಈಗ ಹೇಳು, ನೀನು ಬಂದದ್ದು ಯಾಕೆ ಎಂಬುದನ್ನ ಸ್ಪಷ್ಟವಾಗಿ ಹೇಳು. ವಿನಃ ಅದರಲ್ಲಿಯೂ ಕೇವಲ ದಾಸಿ ಪುತ್ರನಾದಂತಹ ವಿದುರ, ಹುಟ್ಟಿನಿಂದ ನೀನು ಗೋವಳ, ನಿಮ್ಮಿಬ್ಬರ ಜೋಡಿ ಎಷ್ಟು ಚೆಂದ ಗೊತ್ತೋ.
1: ಜಲವಾಗ

ಮಹೇಶ್ವರ, ಗರ್ವವೆಂಬ ಕಾಡ ಕಗ್ಗತ್ತಲೆಯು ನಿನ್ನನ್ನು ಸಂಪೂರ್ಣವಾಗಿ ಮುಸುಕು ಹಾಕಿದೆ. ಕಣ್ಣಿದ್ದರೂ ಪ್ರಪಂಚವನ್ನ ಕಾಡದಂತಹ ಮನುಷ್ಯನಿಗಿಂತಲೂ ಗರ್ವದ ಪರಕಾಷ್ಠೆಯನ್ನ ತಲುಪಿದ ನಿನ್ನ ಅಂಧತ್ವಕ್ಕೆ ಮುಂದೆ ಆಗಲಿರುವ ಆಗು ಹೋಗುಗಳ ವಿಚಾರ ನಿನಗೆಲ್ಲಿಂದ ತಿಳಿದೀತು ಹೇಳು. ನನ್ನನಂತೂ ಬೈಯುವುದಂತೂ ಬೈದೆ. ಎಲ್ಲವನ್ನೂ ಬಲ್ಲಂತಹ ಆ ಶ್ರೀಹರಿಯನ್ನು ನಿನ್ನ ಯಾವ ಬಾಯಿಯಿಂದ ಗೋವಳನೆಂದು ನಿಂದಿಸಿದೆ? ಥೂ ಮೂರ್ಖ, ಈ ವಿದುರ ಯಾರು ಎನ್ನುವುದನ್ನ ಇಡೀ ಪ್ರಪಂಚವೇ ತಿಳಿದಂತಹ ವಿಷಯವಾಗಿದೆ. ನೀನು ಯಾವ ಪಾಪದ ಪಿಂಡವೆಂಬುದನ್ನ ನಿನ್ನ ತಾಯಿಯಾದ ಗಾಂಧಾರಿ ಎದುರಿಗೆ ಹೋಗಿ ವಿಚಾರ ಮಾಡಿ ನೋಡು.

0: ಕಾಲದಲ್ಲಿ ಮಾಸ್ತರ್ಯವೆಂಬ ಮೋಡ ನಿನ್ನನ್ನು ಕವಿದಾಗ ಭೀಮಸೇನೆಯ ಗರ್ಜನೆಯ ಸಿಡಿಲು ನಿನಗೆ ಬಡಿದು ಮಹಾಭಯಂಕರ ಯುದ್ಧವಾಗುವಂತಹ ಸಂದರ್ಭದಲ್ಲಿ ನಿನ್ನ ಜೀವ ರಕ್ಷಣೆಗೆಂದೇ ಕಾದಿರಿಸಿರುವಂತಹ ಈ ಬಿಲ್ಲನ್ನು ಹಿಂದೆ ಈ ಕ್ಷಣದಲ್ಲಿಯೇ ಮುರಿದು ಬೀಸಾಡಿದ್ದೇನೆ. ಇನ್ನು ಈ ವಿದುರನಿಗೆ ಯಾವ ಆಲೋಚನೆ ಹೇಳು? ಅಸ್ತ್ರ ಸನ್ಯಾಸ
1: ಆಗಲೇ ಒಬ್ಬನನ್ನ ಬಿಡೋಣ.
2: ಕೌರವಾ,

0: ಪರಮೇಶ್ವರ, ಪಾಂಡವರು ನಿನ್ನಲ್ಲಿ ದ್ಯೂತವನ್ನು ಆಡಿದರು, ಸೋತರು. ಪುನಃ ಅವರು ಆ ಭಾಷೆಯನ್ನು ಈಡೇರಿಸಿ ಉಪಪ್ಲಾವ್ಯದಲ್ಲಿ ಬಂದು ತಂಗಿದ್ದಾರೆ. ನೀನು ಮಾಡಿರುವಂತಹ ಅಪರಾಧಗಳು ಅನೇಕ ಇರಬಹುದು, ಆ ಅಪರಾಧಗಳನ್ನೆಲ್ಲ ಮರೆತು ಮುಂದಿನಂತೆ ಇರುವುದಕ್ಕಾಗಿ ಅವರು ಒಪ್ಪಿದ್ದಾರೆ. ಆದ್ದರಿಂದ ನನ್ನನ್ನು ಅವರು ಇಲ್ಲಿಗಾಗಿ ಕಳುಹಿಸಿದ್ದಾರೆ. ಅವರ ಆ ಆಶಯವನ್ನು ನೀನು ಒಪ್ಪಿ ನಡೆಯಬೇಕು ಎನ್ನುವಂತಹ ಅಭಿಪ್ರಾಯವನ್ನು ಅವರು ನನ್ನ ಮುಖೇನವಾಗಿ ವಿನಂತಿಸಿಕೊಂಡಿದ್ದಾರೆ. ಕೌರವೇಶ್ವರ ವಿನಂತಿಸಿಕೊಂಡಿದ್ದಾರೆ.
1: ಏನು, ಜೋಜನಲ್ಲಿ ಭೂಮಿಯನ್ನ ಸೋತಿರುವಂತಹ ಪಾಂಡವರಿಗೆ ಅರ್ಧ ರಾಜ್ಯವನ್ನ ಕೇಳುವುದಕ್ಕೆ ಬಂದವ ನೀನು? ಅವರ ಅಂಬೋಣ ಹೀಗೋ, ಕೃಷ್ಣ ಅಂದೇ ಸೂಚಿಸಿದ್ದೇನೆ, ಧರಣಿಯಂ ಪಾರ್ಥಿವರ್ ಸೋತ ಮೇಲರಿಗಳಂ ಜಯಿಸಿಕೊಂಬುದು ಎಂಬುದಾಗಿ ತಿಳಿಸಿದ್ದೇನೆ. ಇದೇ ನನ್ನ ಸ್ಪಷ್ಟ ನಿರ್ಧಾರ ಎಂಬುದಾಗಿ. ಆದರೂ ಧರ್ಮರಾಯನ ಹೇಳಿಕೆಯ ಪ್ರಕಾರ ನೀನೇ ಇದನ್ನು ನಿರ್ಣಯಿಸುವುದಕ್ಕೆ ಬರುತ್ತೀಯ ಅಂತ ಹೇಳಿದಾಗ ಒಪ್ಪಿದ್ದೇನೆ. ಕೃಷ್ಣ, ಅರ್ಧ ರಾಜ್ಯವನ್ನ ಕೇಳಿದ್ದಾರವರು, ಖಂಡಿತ ಅರ್ಧ ರಾಜ್ಯವನ್ನ ಕೊಡಲಾರೆ.

0: ಪಾಂಡವರು ಕೇಳಿರುವಂತಹ ಅರ್ಧ ರಾಜ್ಯವನ್ನ ನೀನು ಕೊಡುವುದಕ್ಕೆ ಒಪ್ಪಲಿಲ್ಲ ಅಂತಾದ್ರೆ 5 ಊರುಗಳನ್ನಾದರೂ ಕೊಟ್ಟರೆ ಅವರು ಸುಖದಿಂದ ಜೀವಿಸ್ತಾರೆ ಎನ್ನುವಂತಹ ಮಾತನ್ನ ನನ್ನಲ್ಲಿ ಹೇಳಿದ್ದಾರೆ ಕೌರವೇಶ್ವರ. ಅದನ್ನಾದರೂ ನೀನು ಕೊಟ್ಟೆ ಅಂತಾದ್ರೆ ಭವಿತವ್ಯದ ಈ ಭಾರತ ದೇಶಕ್ಕೆ ಉನ್ನತವಾದಂತಹ ಸ್ಥಾನಮಾನವನ್ನು ಗಳಿಸಿದಂತಹ ಕೀರ್ತಿ ನನಗೆ ಬರ್ತದೆ. ಒಪ್ಪಿ ನಡೆ ಕೌರವ, ಒಪ್ಪಿ ನಡೆ.
1: ಕೃಷ್ಣ, ಕೇವಲ ಅರ್ಧ ರಾಜ್ಯ ಅದು ಒಲ್ಲೆ ಅಂತ ಆದ್ರೆ ಬದುಕುವುದಕ್ಕಾಗಿ 5 ಗ್ರಾಮ.
0: ಹೌದು
1: ಕೃಷ್ಣ, 5 ಗ್ರಾಮವೇನು? ಗೋಷ್ಪದ ಧಾರಣೆಯನ್ನ ಸಾಮದಿಂದ ಕೊಡೆ ಕೃಷ್ಣ. ಬಂದ ಹಾದಿಗೆ ಸುಂಕ ಇಲ್ಲ ಎಂಬ ತರದಲ್ಲಿ ಮರಳು ನೀನು, ಇಲ್ಲದೆ ಹೋದರೆ ನಿನ್ನ ಕಪಟ ನಾಟಕವನ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡುವುದಕ್ಕೆ ಮುಂದಾದರೆ ಪೆಟ್ಟನ್ನ ತಿನ್ನಬಹುದು. ಜೋಕೆ, ಒಂದು ಕಾಲದಲ್ಲಿ ನೀನು ಕಪಟ ಕಾರಸ್ತಾನಿ ಎಂಬುದನ್ನ ತಿಳಿದಿದ್ದೇನೆ. 3 ಪಾದದಿಂದ 3 ಅಡಿಯನ್ನ ಬೇಡಿದವಂತೆ ನೀನು ಆದ್ರೆ ಮಾಡಿದ್ದೇನೋ? ಅಂತಹ ಚಮತ್ಕಾರ ಎಲ್ಲ ಈ ಸುಯೋಧನನ ಮುಂದೆ ನಡೆಯಲಿಕ್ಕಿಲ್ಲ. ಜಾಗ್ರತೆ
0: ಕೌರವ. ಬಂದಿರುವಂತಹ ಶ್ರೀಕೃಷ್ಣನ ಕುರಿತಾಗಿ ಇಷ್ಟು ಅಲ್ಪವಾಗಿ ವಿಚಾರ ಮಾಡಿದೀಯನ ನೀನು?

0: ಕೃಷ್ಣ,
1: ಪಾಂಡವರ ಕುರಿತಾಗಿ ನೀನು ಅದೆಷ್ಟು ದೌಷ್ಟ್ಯವನ್ನ ಮಾಡಿದೆ. ಪಂಚಮಹಾಪಾತಕಕ್ಕೆ ಸರಿಯಾದಂತಹ ಕಾರ್ಯಗಳನ್ನೇ ಎಸಗಿದೆ. ಆದರೂ ಅವರು ನಿನ್ನ ಮೇಲೆ ಬೇಸರಗೊಂಡಿಲ್ಲ. ಇಂದು ನಿನ್ನಲ್ಲಿ ಸಂಧಾನವನ್ನು ಮಾಡಿಕೊಳ್ಳಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಹೊತ್ತಿದ್ದಾರೆ. ಇಂದು ನೀನು ನಾನು ಹೇಳಿರುವಂತಹ ಮಾತನ್ನ ಕೇಳಲಿಲ್ಲ ಅಂತಾದರೆ ಕೆಲವೋ ಪಾತಕಿ ಅಂತ ಸಂಬೋಧಿಸಬೇಕಾಗ್ತದೆ. ನಿನ್ನನ್ನ ಯುದ್ಧದಲ್ಲಿ ಪಾಂಡವರಿಂದಾಗಿ ಸಂಹರಿಸುವಂತಹ ಕೃತ್ಯವನ್ನು ನಾನು ಮಾಡಬೇಕಾಗ್ತದೆ. ಕೌರವೇಶ್ವರ, ನೀನು ಇದನ್ನು ಒಪ್ಪಿ ನಡೆದೇ ಅಂತಾದರೆ ಈ ರಾಷ್ಟ್ರಕ್ಕೆ ಅಧಿನಾಯಕನಾಗಿ ಮೆರೆಯಬೇಕಾದಂತಹ ಭಾಗ್ಯ ನಿನಗೆ ದೊರೆಯುತ್ತದೆ. ಪಾಂಡವರು ಕೌರವರು ಇಕ್ಕರ್ತರು ಒಂದಾದರೂ ಅಂತಾದರೆ ಇಡೀ ಪ್ರಪಂಚದಲ್ಲಿಯೇ ಸುಖ ಸಂತೋಷ

0: ಎನ್ನುವುದು ನೆಲೆಗೊಳ್ಳುತ್ತದೆ. ಕೌರವ, ನೀನು ಪಾಂಡವರಿಗೆ ಅರ್ಧ ರಾಜ್ಯವನ್ನ ಕೊಡು.
1: ಕೃಷ್ಣ, ಅರ್ಧ ರಾಜ್ಯವನ್ನ ಕೊಡು, ಇಲ್ಲದೆ ಹೋದ್ರೆ ಖಂಡಿತ ಸಾವನ್ನ ನೀನು ಒಪ್ಪುತ್ತೀಯಾ ಎಂಬ ತೀರ್ಮಾನವನ್ನ ಕೈಗೊಳ್ಳುತ್ತಾ ಇದ್ದೀಯ.
0: ಹೌದು
1: ಕೃಷ್ಣ, ಪೂರ್ವಾಪರಗಳನ್ನ ಆಲೋಚನೆ ಮಾಡದೆ ಸುಯೋಧನ ಬದುಕಿದ್ದಲ್ಲ. ನೀನ್ಯಾರು, ನಿನ್ನ ಯೋಗ್ಯತೆ ಏನು ಎಂಬುದನ್ನ ನಾನು ತಿಳಿದುಕೊಂಡಿದ್ದೇನೆಯೋ.

ಪ್ರಶ್ನ ಜನಸಾಮಾನ್ಯರ ಹಾಗೆ ಕರ್ಮಬಂಧಕ್ಕೆ ಅಂಟಿಕೊಂಡು ಹುಟ್ಟಿದವ ನೀನಲ್ಲ. ದುಷ್ಟರನ್ನ ಮರ್ದಿಸಿ ಧರ್ಮವನ್ನ ಸ್ಥಾಪನೆಗೊಳಿಸುವುದಕ್ಕಾಗಿಯೇ ನೀನು ಅವತರಿಸಿದವ ಎಂಬುದನ್ನ ತಿಳಿದಿದ್ದೇನೆ. ಯಾಕೆಂದ್ರೆ ನಿನ್ನ ಶಿಶುತನದಲ್ಲಿಯೇ ಕಂಸನಂತಹ ದುಷ್ಟರನ್ನ ಸಂಹಾರ ಮಾಡಿ ಜಗತ್ತಿಗೆ ತೋರಿಸಿದ್ದೀಯ. ನಿನ್ನ ವಿರೋಧಿಗಳಾದಂತವರು ಯಾರೂ ಬದುಕುಳಿಯುವುದಿಲ್ಲ, ದುರ್ತರು ಮಾತ್ರ ನಿನ್ನ ವಿರೋಧಿಗಳಾಗುತ್ತಾರೆ. ನೀನು ಧರ್ಮದ ಪಕ್ಷಪಾತಿ ಎಂಬುದಾಗಿ ಕೃಷ್ಣ ಹಿಂದೊಂದು ಕಾಲದಲ್ಲಿ ನಿನ್ನ ವಿರೋಧವನ್ನೇ ತಳೆದಿರುವಂತಹ ರಾವಣಾದ್ಯರು ಸಮರಿಸಲ್ಪಟ್ಟಿದ್ದಾರಂತೆ ನಿನ್ನಿಂದ. ಯಾಕೆ? ನಿನ್ನನ್ನೇ ಸೇರುವ ಬಗ್ಗೆ ಅವರ ಗುರಿ ಇತ್ತು. ಅದೇ ರೀತಿಯಲ್ಲಿ ನಿನ್ನನ್ನೇ ಭಜಿಸಿ ನಿನ್ನನ್ನೇ ಕುರಿತು ತಪಸ್ಸನ್ನ ಆಚರಣೆ ಮಾಡಿದರೆ ಹಲವು ಕಾಲ ಗತಿಸಬಹುದು ಮುಕ್ತಿಯನ್ನ ಪಡೆಯುವುದಕ್ಕೆ. ಆದ್ರೆ ನಿನ್ನನ್ನ ವಿರೋಧಿಸುವ ಮುಖೇನ ಅರೆ ಕಾಲದಲ್ಲಿಯೇ ಪಡೆಯಬಹುದು. ಈ ತತ್ವವನ್ನೇ ತಿಳಿದುಕೊಂಡಿದ್ದೇನೆ, ಅದನ್ನೇ ಆಯ್ಕೆ ಮಾಡಿಕೊಂಡವ ಈ ಸುಯೋಧನ. ಇಲ್ಲದೆ ಹೋದ್ರೆ ಪಾಂಡವರಿಗೆ ಅರ್ಧ ರಾಜ್ಯವನ್ನ ಕೊಟ್ಟು ನಿನ್ನನ್ನ ಸೇರಬಹುದಿತ್ತು, ಅದಕ್ಕೆ ನಾನು ಒಪ್ಪಲಾರೆ. ಆದ್ರೆ ಕೊನೆಗೊಂದು ಸಂದರ್ಭದಲ್ಲಿ, ಭಾರತದ ಮಹಾಸಂಗ್ರಾಮ ಪ್ರಾಪ್ತವಾದಂತಹ ಸಂದರ್ಭದಲ್ಲಿ ಇದನ್ನ ತಿಳಿದು ಕೂಡ ನಾನು ಅಂಜುತ್ತೇನಂತ ಭಾವಿಸಿದೆಯಾ? ಖಂಡಿತ ಇಲ್ಲ.

ಕಾಡ ಕಾಡಿಯಾಗಿ ಹೊಡೆದಾಡಿ ಈ ಹಸ್ತಿನಾವತಿಯಲ್ಲಿ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ನಿರ್ಣಯ ಆಗಬೇಕು. ನಮ್ಮ ದಾಯಾದ್ಯ ಕಲಹ, ಜಾಗತಿಕವಾದಂತಹ ಯುದ್ಧ ಇದು. ಕೌರವ ಪಾಂಡವರ ಕುಟುಂಬದ ಕಲಹ ಆದರೂ ಪ್ರಪಂಚದ ಮಹಾಯುದ್ಧವಾಗಿ ಪರಿಣಮಿಸುತ್ತಾ ಇದೆ. ಇದು ಧರ್ಮ ಪಕ್ಷಪಾತಿಯಾದಂತಹ ನೀನಿದ್ದು ನಿನ್ನ ಮುಂದುಗಡೆಯಲ್ಲಿ ನಿರ್ಣಯ ಆಗಬೇಕು ಕೃಷ್ಣ. ಅದಕ್ಕಾಗಿ ನನ್ನ ಕೊನೆಯ ನಿರ್ಧಾರವನ್ನು ನಿನ್ನ ಮುಂದೆ ಹೇಳ್ತೇನೆ, ಕೇಳು.

ಕೃಷ್ಣ, ಇದು ಕೊನೆಯ ನಿರ್ಧಾರ. ಪಾಂಡವರಿಗೂ ಕೌರವರ ಯುದ್ಧ ಮುಖೇನವಾಗಿ ತೀರ್ಮಾನ ಆಗತಕ್ಕದ್ದು. ಅದಕ್ಕಾಗಿ ಇದು ಧುರವೀಳ್ಯವನ್ನ ಕೊಡುತ್ತಾ ಇದ್ದೇನೆ. ಮಾರ್ಗಶೀರ್ಷ ಬಹುಳ ಶುದ್ಧ ತ್ರಯೋದಶಿಯ ದಿವಸ ಪುಣ್ಯಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ರಣ ಪ್ರಾರಂಭ. ಪಾಂಡವರು ತಮ್ಮ ಸಕಲ ಸನ್ನಹದೊಂದಿಗೆ ಕುರುಕ್ಷೇತ್ರ ರಣಭೂಮಿಗೆ ಆಗಮಿಸತಕ್ಕದ್ದು. ಕೃಷ್ಣ, ಕೊನೆಯ ಸಂದರ್ಭದಲ್ಲಿ ಒಂದು ಮಾತು. ನಡೆಯಲಿರುವಂತಹ ಭಾರತ ಸಂಗ್ರಾಮ ಮಧ್ಯದಲ್ಲಿ ಖಾಡಾಖಾಡಿಯಾಗಿ ಹೊಡೆದಾಡುವ ಮುಖೇನ ನಾನು ಮುಂದುವರಿಯುತ್ತೇನೆ. ಕೃಷ್ಣ, ನನ್ನ ಅಂತರಂಗದ ನಿಲುವು ಇದು. ಕೇವಲ ನೆಲಕ್ಕಾಗಿ, ಸಿರಿ ಸಾಮ್ರಾಜ್ಯಕ್ಕಾಗಿ ನಾನು ಬದುಕುತ್ತಾ ಇದ್ದದ್ದಲ್ಲ, ಕೇವಲ ಛಲಕ್ಕಾಗಿ ನೆಲಕ್ಕಾಗಿ ಅಲ್ಲ. ಕೃಷ್ಣ, ಕೊನೆಯದಾಗಿ ನಮ್ಮೆಲ್ಲ

ಇದುವರೆಗೂ ಗೋಳಿಗದೆಯ ಆರ್ಎನ್ ಭಾಗವತ್ ಹಾಗೂ ಮೇಳದವರಿಂದ ಜನಪದ ಆಟದಲ್ಲಿ ಯಕ್ಷಗಾನ ಶ್ರೀಕೃಷ್ಣ ಸಂಧಾನ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಲಘುಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಉಸ್ತಾದ್ ಬಡೇ ಗುಲಾಂ ಅಲಿ ಖಾನ್ ಅವರ ಗಾಯನದಲ್ಲಿ ಠುಮ್ರಿ. ಮೊದಲಿಗೆ ಕೇಳಿ ಮಿಶ್ರ ಕಮಾಜ್, ಸಾರಂಗಿ ಸಾತ್ ಶಾಕೂರ್ ಖಾನ್, ತಬಲಾ ಸಾತ್ ನಿಜಾಮುದ್ದೀನ್ ಖಾನ್.

ಇದುವರೆಗೂ ಲಘು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೇ ಗುಲಾಂ ಅಲಿ ಖಾನ್ ಅವರ ಗಾಯನದಲ್ಲಿ ಠುಮ್ರಿ, ಮಿಶ್ರ ಕಮಾಜ್ ಹಾಗೂ ಮಿಶ್ರ ಪೀಲು ರಾಗಗಳನ್ನು ಕೇಳಿದಿರಿ. ಸಾರಂಗಿ ಸಾಥ್ ಶಾಕೂರ್ ಖಾನ್, ತಬ್ಲಾ ಸಾಥಿ ನಿಜಾಮುದ್ದೀನ್ ಖಾನ್. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಈ ತಿಂಗಳ 20ರಂದು 3 ವರ್ಷಗಳನ್ನು ಪೂರ್ಣಗೊಳಿಸಲಿದೆ. ಈ ಹಿನ್ನೆಲೆ ತುಮಕೂರಿನಲ್ಲಿ 19ರಂದು ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮುಖ್ಯಮಂತ್ರಿಯವರು ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಕಾರ್ಯಕ್ರಮದಲ್ಲಿ ಒಟ್ಟು 1,52,492 ಫಲಾನುಭವಿಗಳಿಗೆ ಭೂ ಹಕ್ಕುಪತ್ರ ವಿತರಿಸಲಾಗುವುದು. ಜಿಲ್ಲೆಯಲ್ಲಿ ಸುಮಾರು 682 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಮುಖ್ಯಮಂತ್ರಿಯವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದರು. ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯ ಅನೇಕ ಭಾಷೆಗಳಿಗೆ ತರ್ಜುಮೆಯಾಗಿದೆ. ದಾಸ ಸಾಹಿತ್ಯವು ವಿವಿಧೆಡೆ ಪ್ರಚಾರವಾಗುತ್ತಿರುವುದು ಶ್ಲಾಘನೀಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ಮಲ್ಲತ್ತಹಳ್ಳಿ ಕಲಾಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಕನಕದಾಸರ ಸಮಗ್ರ ಸಾಹಿತ್ಯ ಅನುವಾದ ಸಂಪುಟಗಳ 40 ಕೃತಿಗಳ ಬಿಡುಗಡೆ ಹಾಗೂ ಕನಕ ಶಿಲ್ಪವನವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಕನಕದಾಸರು ಭಕ್ತಿಪಂಥದ ಕವಿಯಷ್ಟೇ ಅಲ್ಲದೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಸಮಾಜ ಸುಧಾರಕರು ಎಂದು ಬಣ್ಣಿಸಿದರು. ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಅನಿರೀಕ್ಷಿತ ಇಂಧನ ಬಿಕ್ಕಟ್ಟು ಎದುರಿಸುತ್ತಿವೆ. ಜಾಗತಿಕವಾಗಿ ಇಂಧನ ಪೂರೈಕೆ ಹಾಗೂ ತೈಲ ಆಮದು ಮಾಡಿಕೊಳ್ಳುವ ದೇಶಗಳು ತೀವ್ರ ಒತ್ತಡದಲ್ಲಿವೆ. ಇದರ ಹೊರತಾಗಿಯೂ ಭಾರತ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಬೆಲೆ ಏರಿಕೆ ಮಾಡಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಇಂಧನ ತೆರಿಗೆಯನ್ನು ಈ ಹಿಂದೆ 2-2 ಬಾರಿ ಏಕೆ ಹೆಚ್ಚಿಸಿದೆ ಎಂಬುದನ್ನು ವಿವರಿಸಲಿ ಎಂದು ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆಗಳ್ಳತನ ತಡೆಗಟ್ಟುವ ನಿಟ್ಟಿನಲ್ಲಿ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಎಂಬ ನೂತನ ಸುರಕ್ಷತಾ ಉಪಕ್ರಮ ಆರಂಭಿಸಲಾಗಿದೆ. ಕುಟುಂಬ ಸಹಿತ ಹೊರಹೋಗುವ ಸಂದರ್ಭ ಮನೆಯ ಸುರಕ್ಷತೆ ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ.
1: ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ನಾವು ಒಂದು ಹೊಸ ಉಪಕ್ರಮವನ್ನು ಜಾರಿಗೆ ತಂದಿದ್ದೇವೆ. ಇದರ ಹೆಸರು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಈ ಉಪಕ್ರಮದಡಿ ನೀವು ಮನೆಯಿಂದ ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಂದರ್ಭ ಒದಗಿ ಬಂದಲ್ಲಿ ತಾವು ಮನೆಯಿಂದ ಹೊರಗಡೆ ಹೋಗುವ ದಿನಾಂಕ ಮತ್ತು ಮರಳಿ ಬರುವ ದಿನಾಂಕವನ್ನು ನಾವು ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ಗಾಗಿ ನಿಗದಿಪಡಿಸಿರುವ ಮೊಬೈಲ್ ಸಂಖ್ಯೆ 8277977777 ಈ ಮೊಬೈಲ್ ಸಂಖ್ಯೆಗೆ ಮಾಹಿತಿಯನ್ನು ನೀಡಿ. ಆ ಮಾಹಿತಿಯೊಂದಿಗೆ ನಿಮ್ಮ ಮನೆಯ ವಿಳಾಸ ಮತ್ತು ಲೊಕೇಶನ್ ಅನ್ನು ಶೇರ್ ಮಾಡಿ. ಮನೆಯ ಜೊತೆ ಒಂದು ಸೆಲ್ಫಿ ಅಥವಾ ಫೋಟೋ ಕಳುಹಿಸತಕ್ಕದ್ದು. ಈ ರೀತಿ ನೀವು ಮಾಹಿತಿ ನೀಡಿದ ಸಂದರ್ಭದಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ಮತ್ತು ನಮ್ಮ ಪೊಲೀಸ್ ತಂಡದ ಮೂಲಕ ನಿಮ್ಮ ಮನೆಯ ಸುರಕ್ಷತೆಯನ್ನು ತಾವು ಬರುವವರೆಗೂ ಕಾಪಾಡುತ್ತೇವೆ.
0: ಇಂದು ರಾಷ್ಟ್ರೀಯ ಡೆಂಘಿ ಜಾಗೃತಿ ದಿನ. ಡೆಂಘಿ ತಡೆಗಟ್ಟುವಲ್ಲಿ ಸಮುದಾಯದ ಸಹಭಾಗಿತ್ವ, ಗುರುತಿಸಿ ಸ್ವಚ್ಛಗೊಳಿಸಿ ಹಾಗೂ ಸುರಕ್ಷಿತವಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ಡೆಂಘಿ ಸಾಂಕ್ರಾಮಿಕ ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಗಾರು ಪೂರ್ವದಲ್ಲಿ ನಾಗರಿಕರು ಹಾಗೂ ಸ್ಥಳೀಯಾಡಳಿತ ಅಧಿಕಾರಿಗಳ ನೇತೃತ್ವದಲ್ಲಿ ಸೊಳ್ಳೆ ಉತ್ಪತ್ತಿ ಕೇಂದ್ರಗಳನ್ನು ಗುರುತಿಸಿ ನಾಶಪಡಿಸುವ ಗುರಿ ಹೊಂದಲಾಗಿದೆ. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಬೆಂಗಳೂರಿನ ನೀರಾವರಿ ನಿಗಮದ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಾಗಿದೆ ಎಂದು ಶಾಸಕ ವಿಶ್ವಾಸ್ ವೈದ್ಯ ತಿಳಿಸಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ನೀರಾವರಿ ಸೌಲಭ್ಯಗಳನ್ನು ಬಲಪಡಿಸುವುದು ಹಾಗೂ ಸಕಾಲಕ್ಕೆ ರೈತರಿಗೆ ನೀರು ಪೂರೈಕೆ ಮಾಡುವುದು ತಮ್ಮ ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ.

ಧಾರವಾಡ ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಕೋ ವಾಚ್ ವತಿಯಿಂದ ಆಯೋಜಿತ ದಕ್ಷಿಣ ಭಾರತದ ಕೃಷಿ ಮತ್ತು ಆರ್ಥಿಕತೆ ಮೇಲೆ ಪಶ್ಚಿಮ ಘಟ್ಟದ ಪ್ರಭಾವ ಹಾಗೂ ಪರಿಣಾಮ ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಲು ಉದ್ಘಾಟಿಸಿ ಮಾತನಾಡಿದರು. ಪಶ್ಚಿಮ ಘಟ್ಟ ಪ್ರದೇಶದ ಮರ ತೊಗಟೆ ಸಸ್ಯಗಳಿಂದ ಔಷಧ ತಯಾರಿಸಲಾಗುತ್ತಿದೆ. ಶೇಕಡ 25% ಆಧುನಿಕ ಔಷಧಗಳ ಮೂಲ ಪಶ್ಚಿಮ ಘಟ್ಟವಾಗಿದೆ ಎಂದರು. ಯುವಜನರಲ್ಲಿ ಶಿಸ್ತು, ನಾಯಕತ್ವ ಹಾಗೂ ಸೇವಾ ಮನೋಭಾವ ಬೆಳೆಸುವಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಾತ್ರ ಮಹತ್ವದ್ದಾಗಿದೆ ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶ್ಲಾಘಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅನುದಾನದಡಿ ಬೀದರ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನ ಉದ್ಘಾಟಿಸಿ ಅವರು ಮಾತನಾಡಿದರು. ಬಳ್ಳಾರಿ ರೈಲು ನಿಲ್ದಾಣದ ಮೇಲ್ದರ್ಜೆ, ರೈಲ್ವೆ ಸೇತುವೆ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಸಂಸದ ಈ ತುಕಾರಾಂ ಅವರು ಪರಿಶೀಲಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

0: ಆಕಾಶವಾಣಿ ವನಿತಾ ವಿಹಾರ.
1: ಇವತ್ತಿನ ವನಿತಾ ವಿಹಾರದಲ್ಲಿ ಅಧಿಕ ಮಾಸ ಕುರಿತು ಭಾಷಣ ಹಾಗೂ ಭಕ್ತಿಯನ್ನು ಕೇಳಲಿದ್ದೀರಿ. ಯಸ್ಮಿನ್ ಮಾಸೇನ ಸಂಕ್ರಾಂತಿ ಸಂಕ್ರಾಂತಿ ದ್ವಯೇವ ವಾ ಮಲಮಾಸ ಕ್ಷಯೌ ಜ್ಞೇಯೌ ಸರ್ವಧರ್ಮ ವಿವರ್ಜಿತೌ. ಪುರುಷೋತ್ತಮ ಮಾಸ, ಕ್ಷಯ ಮಾಸ, ಮಲಮಾಸ ಎಂದು ಕರೆಯಲ್ಪಡುವಂತಹ ಈ ಮಾಸ ಸಂಕ್ರಾಂತಿ ರಹಿತವಾಗಿರುತ್ತದೆ. ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರತಿ ತಿಂಗಳು ಸಂಚಾರ ಮಾಡಿದಾಗ ಆಯಾ ರಾಶಿಯ ಸಂಕ್ರಾಂತಿ ಇರ್ತದೆ. ಅಧಿಕ ಮಾಸದಲ್ಲಿ ಸೂರ್ಯ ಯಾವುದೇ ರಾಶಿಗೆ ಪ್ರವೇಶಿಸದೆ ಒಂದು ರಾಶಿಯಲ್ಲಿ ಎರಡು ತಿಂಗಳುಗಳ ಕಾಲ ಇರ್ತಾನೆ. ಅದರಿಂದ ಸಂಕ್ರಮಣ ಇರೋದಿಲ್ಲ. ಅಧಿಕ ಮಾಸವು ಪವಿತ್ರವಾದ ಮಾಸವಾಗಿದ್ದು ದೇವರ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ಈ ಮಾಸದಲ್ಲಿ ಕೆಲವು ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿದೆ. ಈ ಅಧಿಕ ಮಾಸದಲ್ಲಿ ಗ್ರಹ ವಾಸ್ತು, ಉಪನಯನ, ಮದುವೆ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಮಾಸದಲ್ಲಿ ಜಪ, ತಪ, ಹೋಮ, ಹವನ, ದಾನ, ಧರ್ಮ, ಭಾಗವತ ಶ್ರವಣ, ತೀರ್ಥಯಾತ್ರೆ, ಇನ್ನೂ ಅನೇಕ ಸತ್ಕಾರ್ಯಗಳನ್ನು ಮಾಡಿದಲ್ಲಿ ಅಧಿಕ ಫಲ ಎಂದು ಹೇಳಲಾಗಿದೆ. ಹಿಂದೂ ಪಂಚಾಂಗದ ಪ್ರಕಾರ ಅಧಿಕ ಮಾಸವು 3 ವರ್ಷಗಳಿಗೊಮ್ಮೆ ಬರುತ್ತದೆ. ಸೌರ ವರ್ಷದಲ್ಲಿ 365 ದಿನ ಮತ್ತು 6 ಗಂಟೆಗಳಿರುತ್ತವೆ. ಅದೇ ಚಂದ್ರ ವರ್ಷದಲ್ಲಿ 354 ದಿನ, 2 ವರ್ಷದ ನಡುವೆ 11 ದಿನ ವ್ಯತ್ಯಾಸ ಬರಲಿದೆ. ಹಾಗಾಗಿ ಈ ಅಂತರವನ್ನು ಸರಿದೂಗಿಸುವ ಸಲುವಾಗಿ ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಬರುತ್ತದೆ. ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತು ತಿರುಗಲು 365 ದಿನ 6 ಗಂಟೆ 11 ನಿಮಿಷ 31 ಸೆಕೆಂಡ್ ಬೇಕಾಗ್ತದೆ. ಚಂದ್ರನು ಸೂರ್ಯನ ಸುತ್ತ ತಿರುಗಲು 324 ದಿನಗಳು ಸಾಕಾಗ್ತದೆ. ಇದನ್ನ ಮೊದಲು ಆರ್ಯಭಟ್ಟ 4000 ವರ್ಷಗಳ ಹಿಂದೆಯೇ ಕಂಡುಹಿಡಿದಿದ್ದಾನೆ. ಅಧಿಕ ಮಾಸಕ್ಕೆ ಪೌರಾಣಿಕ ಕಥೆಗಳು ಸಹ ಇವೆ. ಎಲ್ಲ ಮಾಸಗಳಿಗೆ ಒಬ್ಬ ಅಧಿದೇವತೆ ಆ ಮಾಸದಲ್ಲಿ ಆ ದೇವರ ಪೂಜೆ ಮಾಡ್ತಾರೆ. ಆದರೆ ಅಧಿಕ ಮಾಸ ಯಾವ ದೇವರ ಪೂಜೆ ಇಲ್ಲದ ಕಾರಣ, ಯಾವ ದೇವತೆಗಳು ಈ ಮಾಸವನ್ನು ತೆಗೆದುಕೊಳ್ಳಲು ಒಪ್ಪದ ಕಾರಣ, ಋಷಿಗಳೆಲ್ಲ ಮಹಾವಿಷ್ಣುವಿನ ಹತ್ತಿರ ಹೋಗಿ ಈ ಮಾಸಕ್ಕೆ ತಾವು ಅಧಿದೇವತೆ ಆಗಬೇಕೆಂದು ಪ್ರಾರ್ಥಿಸ್ತಾರಂತೆ. ಆಗ ಶ್ರೀ ಮಹಾವಿಷ್ಣು ಒಪ್ಪಿ ಈ ಅಧಿಕ ಮಾಸದಲ್ಲಿ ಮಾಡಿದ ಪೂಜೆ, ಜಪ, ಹೋಮ, ಹವನ, ಯಜ್ಞ, ಪಾರಾಯಣ, ಭಾಗವತ ಶ್ರವಣ ಎಲ್ಲ ಸತ್ಕಾರಗಳಿಗೆ ಅಧಿಕ ಫಲ ನೀಡುತ್ತೇನೆ ಅಂತ, ಜೊತೆಗೆ ನಾನೇ ಈ ಮಾಸಕ್ಕೆ ಅಧಿದೇವತೆಯಾಗಿ ಇರ್ತೇನೆ ಅಂತ ಹೇಳಿ ಶ್ರೀ ಮಹಾವಿಷ್ಣು ಹೇಳಿದ ಕಾರಣ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಸಹ ಕರೀತಾರೆ. ಅಧಿಕಸ್ಯ ಅಧಿಕ ಫಲಂ ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ನಾವು ಮಾಡುವ ಯಾವುದೇ ದಾನ, ಆಚರಿಸುವ ಧರ್ಮಾಚರಣೆಗಳು ಸಹ 33 ಕೋಟಿ ದೇವತೆಗಳಿಗೆ ಸೇರ್ತದೆ. ಕೋಟಿ ಎಂದರೆ ಸಂಸ್ಕೃತದಲ್ಲಿ ವರ್ಗ ಎಂಬ ಅರ್ಥ ಇರ್ತದೆ. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿರು, ಪ್ರಜಾಪತಿ ಬ್ರಹ್ಮ, ವಶತ್ಕಾರ ಇವರೇ ಈ 33 ವರ್ಗದ ದೇವರುಗಳು. ನಮ್ಮ ಪೂಜೆಗಳನ್ನೆಲ್ಲ ಈ 33 ದೇವರುಗಳಲ್ಲಿ ಅಂತರ್ಗತವಾಗಿರುವಂತಹ ಪುರುಷೋತ್ತಮ ನಾಮಕ ಭಗವಂತ ಸ್ವೀಕರಿಸ್ತಾನೆ ಅಂತ ಹೇಳಲಾಗ್ತದೆ. ಹೀಗಾಗಿ

0: ಎಲ್ಲ ದೇವತೆಗಳ ಆಶೀರ್ವಾದವು ನಮಗೆ ಲಭಿಸುತ್ತದೆ ಅಂತ ಹೇಳಬಹುದು. ಮಮ ಸಪತ್ನಿಕಸ್ಯ ನಿಖಿಲ ಪಾಪಕ್ಷಯ ಪೂರ್ವಕಂ ಭೂದಾನ ಫಲವಾಪ್ತಯಿ ಅಪೂಪ ಚಿತ್ರ ಸಮಸಂಖ್ಯ ವರ್ಷ ಸಹಸ್ರಾವಧಿ ಸ್ವರ್ಲೋಕ ನಿವಾಸಿ ಪುರಾಣೋಕ್ತ ಫಲಸಿದ್ಧಾರ್ಥಂ ತ್ರಯಸ್ತ್ರೀಂ ಶತ ಅಪೂಪ ದಾನಾಖ್ಯಂ ಕರ್ಮ ಕರಿಷೆ. ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅಧಿಕಸ್ಯ ಅಧಿಕಃ ಅಧಿಕ ಮಾಸ ಕುರಿತು ಸಾಹಿತಿಗಳಾದಂತಹ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ.
1: ಭಾರತೀಯರ ಜೀವನ ಶೈಲಿಯು ಅನೇಕ ಅದ್ಭುತ ವಿಚಾರಗಳನ್ನು ಒಳಗೊಂಡಿದೆ. ಇವರಲ್ಲಿ ಭಾರತೀಯ ತತ್ವಜ್ಞಾನ, ಪರಮಾತ್ಮನ ಅಸ್ತಿತ್ವದ ಅರಿವು, ಆತ್ಮಿಕ ಪ್ರಗತಿ, ಪ್ರಜ್ಞಾ ವಿಕಾಸ ಮುಂತಾದವುಗಳನ್ನೇ ಕಾಲದ ಚಿಂತನೆ, ಇವುಗಳು ಸಂವತ್ಸರಗಳು, ಅಯನಗಳು, ಮಾಸಗಳು, ಪಕ್ಷಗಳು, ತಿಥಿ, ವಾರ ಮುಂತಾದವುಗಳೊಡನೆ ಸಮಯ ಪ್ರಜ್ಞೆ, ಆಯುಷ್ಯದ ಸಾರ್ಥಕತೆ ಮುಂತಾದ ಜೀವಿತದ ಸಾರ್ಥಕತೆಯ ಅದ್ಭುತ ವೈಜ್ಞಾನಿಕ ಚಿಂತನೆಯು ಸೇರಿಕೊಂಡಿದೆ. ನಮ್ಮ ಆಶಯವಾದ ಸನಾತನವಾದ ಜ್ಞಾನ ಭಂಡಾರದ ಬೇರುಗಳು ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಮ್ಮ ಜೀವನದ ವಿಧಾನದಲ್ಲಿ ಮಿಳಿತಗೊಂಡಿವೆ. ಪ್ರಸ್ತುತ ಮೇ 17 ದಿನಾಂಕದಿಂದ ಜೂನ್ 15 ಒಂದು ತಿಂಗಳ ಕಾಲಾವಧಿಯನ್ನು ಅಧಿಕ ಮಾಸವೆಂದು ಕರೆಯಲಾಗುತ್ತದೆ. ಪ್ರತಿ 33 ತಿಂಗಳಿಗೊಮ್ಮೆ ಈ ಅಧಿಕ ಮಾಸವು ಬರುತ್ತೆ. ಪ್ರತಿ ಚಾಂದ್ರ ಮಾಸದಲ್ಲಿ ಒಂದು ರವಿ ಸಂಕ್ರಮಣ ಬರುತ್ತದೆ. ಯಾವ ಮಾಸದಲ್ಲಿ ಈ ರವಿ ಸಂಕ್ರಮಣ ಇರುವುದಿಲ್ಲವೋ ಆ ಮಾಸಕ್ಕೆ ಅಧಿಕ ಮಾಸ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಅಸಂಕ್ರಾಂತ ಮಾಸವೆಂದು ಹೇಳಲಾಗುತ್ತದೆ. ಅಧಿಕ ಮಾಸವನ್ನು ಮಲಮಾಸವೆಂತಲೂ ಕರೆಯುತ್ತಾರೆ. ಮಲ ಎಂದ ಪಾತಕ ಎಂದರ್ಥ. ಯಾವ ಮಾಸದಲ್ಲೂ ಉಪಾಸನೆಯಿಂದಾಗಿ ನಮ್ಮ ಪಾತಕಗಳೆಲ್ಲವೂ ನಿವಾರಣೆಯಾಗುತ್ತವೆಯೋ ಅದು ಮಲಮಾಸ ಎನಿಸಿದೆ. ಪ್ರತಿಯೊಂದರಿಗೂ ಪರಮಾತ್ಮ ಒಂದೊಂದು ರೂಪಗಳು ನಿಯಾಮಕವಾಗಿದ್ದು ಮಲಮಾಸಕ್ಕೆ ಪುರುಷೋತ್ತಮ ರೂಪಿ ಶ್ರೀಹರಿ ನಿಯಾಮಕನಾದದ್ದರಿಂದ ಪುರುಷೋತ್ತಮ ಮಾಸವೆಂತಲೂ ಕರೆಯುತ್ತಾರೆ. ಅಲ್ಲದೆ ಯಾವ ಒಂದೇ ಮಾಸದಲ್ಲಿ ಒಂದೇ ತಿಂಗಳಿನಲ್ಲಿ 2 ಸಂಕ್ರಮಣಗಳು ಬಂದರೆ ಅದಕ್ಕೆ ಕ್ಷಮಾಸವೆಂತಲೂ ಕರೆಯುತ್ತಾರೆ. ಅಧಿಕಂ ಫಲಂ ಎನ್ನುವಂತೆ ಅಧಿಕ ಮಾಸದ ಒಂದು ತಿಂಗಳ ಪರ್ಯಂತರವಾಗಿ ಮಾಡುವ ಉಪಾಸನೆಗೆ ಮಹಾತ್ಮ ಪುರಾಣ, ಬೃಹನಾರದೀಯ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ನಿರೂಪಿಸಲಾಗಿದೆ. ಅಲ್ಲದೆ ಮಾಸಾಚರಣೆಯನ್ನು ಕುರಿತಂತೆ ಉಪವಾಸ, ವ್ರತಗಳು, ಸ್ನಾನ, ದಾನ, ಧರ್ಮಾದಿಗಳು, ಮೌನವ್ರತ, ಭಾಗವತ, ಗ್ರಂಥದಾನ, ಶ್ರವಣ, ಗೋದಾನ, ಗೋಪೂಜೆಗಳನ್ನು, ದೀಪಾರಾಧನೆಯ ಕುರಿತಂತೆ ವಿವರವಾಗಿ ವರ್ಣಿಸಲಾಗಿದೆ. ನಮ್ಮ ದೈಹಿಕ, ಬೌದ್ಧಿಕ, ಮಾನಸಿಕ, ಚಿತ್ತ, ಬುದ್ಧಿ, ಮನಸ್ಸುಗಳ ಪರಿಶುದ್ಧತೆ, ಏಕಾಗ್ರತೆ, ಸಮಾಜಮುಖಿ ಚಿಂತನೆ, ಜೀವಪರ ಚಿಂತನೆಗಳು ಇಲ್ಲಿ ಕಂಡು ಬರುತ್ತವೆ. ವಿಶೇಷವಾಗಿ ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪಗಳಿಂದ ತಯಾರಿಸಲಾಗುವ ಅಪೂಪವೆಂದು ಕರೆಯಲಾಗುವ ಈ ಭಕ್ಷ್ಯವನ್ನು 33 ಸಂಖ್ಯೆಯಲ್ಲಿ ಸತ್ಪಾತ್ರರಿಗೆ ಪುರುಷೋತ್ತಮನ ದೇವನ ಪ್ರೀತ್ಯರ್ಥವಾಗಿ ದಾನ ನೀಡುವ ಪ್ರಮುಖ ಅನಿಸಿದೆ. ಅಲ್ಲದೆ ಭೋಜನಾದಿ ಅನ್ನದಾನ, ದ್ರವ್ಯದಾನ ಮತ್ತು ವಸ್ತ್ರದಾನಗಳು ಕೂಡ ಮಹತ್ವವನ್ನು ಪಡೆದಿವೆ. ಸಮಾಜದ ಎಲ್ಲ ವರ್ಗದವರು, ಸ್ತ್ರೀ ಪುರುಷರು ಈ ಅಪೂಪ ದಾನ ಕಾರ್ಯವನ್ನು ಆಚರಿಸಬೇಕೆಂಬುದಾಗಿ ತಿಳಿದು ಬರುತ್ತದೆ. ಅಪೂಪಗಳನ್ನು ಕಂಚಿನ ಪಾತ್ರೆಯಲ್ಲಿರಿಸಿ ರೇಷ್ಮೆ ವಸ್ತ್ರಗಳಿಂದ ಮುಚ್ಚಿ 2 ಜನಿವಾರಗಳನ್ನಿಟ್ಟು ದೀಪ ಧೂಪಾದಿಗಳಿಂದ ಪೂಜಿಸಬೇಕೆಂಬುದಾಗಿ ಹೇಳಲಾಗುತ್ತದೆ. 1 ಪ್ರತಿನಿತ್ಯವೂ ಈ ದಾನ ನೀಡಬೇಕೆಂಬುದಾಗಿ ಇದ್ದರೂ ಅವರವರ ಶಕ್ತಿ ಸಾಮರ್ಥ್ಯದಂತೆ ಒಂದು ದಿನವಾದರೂ ದಾನ ನೀಡಬೇಕೆಂದು ಗ್ರಂಥಗಳು ಸಾರುತ್ತವೆ. ಈ ಅಪೂಪ ದಾನವನ್ನು ನೀಡುವಾಗ ಅನುಸಂಧಾನ ಗೈಯಬೇಕಾದ ಮಂತ್ರದ ಅರ್ಥವನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ. ಅದು ಸಂಸ್ಕೃತದಲ್ಲಿದೆ. ನಾರಾಯಣನು ಸೂರ್ಯನ ಬಿಂಬ ನೆನೆಸಿ ಸೂರ್ಯನ ಸಹಸ್ರ ಕಿರಣಗಳಲ್ಲಿ ಆತನ ಸನ್ನಿಧಾನವಿದೆ. ಶಂಖ, ಚಕ್ರ, ಗದಾಪದ್ಮಗಳನ್ನು ಧರಿಸಿರುವ ಗರುಡ ವಾಹನನಾದ ಪರಮಾತ್ಮನು ನನಗೆ ಅನುಗ್ರಹಿಸಲಿ. ಅಧಿಕ ಮಾಸವು ಪರ್ವಕಾಲವೆನಿಸಿದೆ. ಪರಮಾತ್ಮನು ಕಾಲರೂಪಿ ಎನಿಸಿ ಕಲಾ, ಕಾಷ್ಟ, ನಿಮೇಶ, ಗಳಿಗೆಗಳಲ್ಲಿ ಮತ್ತು ಸರ್ವ ಜೀವರಲ್ಲಿ ನೆಲೆಸಿ ನಾಮಕ ನೆನೆಸಿದ್ದಾನೆ. ಅಪೂಪ ದಾನವು ಪೃಥ್ವಿ ದಾನಕ್ಕೆ

ಮವೆನಿಸಿದೆ. ದೋಷಗಳ ಪರಿಹಾರ, ಪಾಪಗಳ ನಾಶ, ವಂಶಾಭಿವೃದ್ಧಿಗೋಸ್ಕರ ಭಾಸ್ಕರ ರೂಪಿ ವಿಶ್ವನಿಗೆ ಅರ್ಪಿಸುತ್ತೇನೆ ಎನ್ನುವುದಾಗಿ ಚಿಂತನೆಯನ್ನು ಗೈಯಬೇಕೆಂಬುದಾಗಿ ಹೇಳುತ್ತಾರೆ. ಅಲ್ಲದೆ ಪರಮಾತ್ಮನ 33 ರೂಪಗಳು ವಿಷ್ಣು, ಜಿಷ್ಣು, ಮಹಾವಿಷ್ಣು, ಹರಿ, ಕೃಷ್ಣ, ಅಧೋಕ್ಷಜ, ಕೇಶವ, ಮಾಧವ, ರಾಮ, ಅಚ್ಯುತ, ಪುರುಷೋತ್ತಮ, ಗೋವಿಂದ, ವಾಮನ, ಶ್ರೀಶ, ಶ್ರೀಕಂಠ, ವಿಶ್ವಸಾಕ್ಷಿ, ನಾರಾಯಣ, ಮಧುಸೂದನ, ಅನಿರುದ್ಧ, ತ್ರಿವಿಕ್ರಮ, ಜಗದ್ಯೋನಿ, ಅನಂತ.

ಪುರುಷೋತ್ತಮ, ಗೋವಿಂದ, ವಾಮನ, ಶ್ರೀಶ, ಶ್ರೀಕಂಠ, ವಿಶ್ವಸಾಕ್ಷಿ, ನಾರಾಯಣ, ಮಧುಸೂದನ, ಅನಿರುದ್ಧ, ತ್ರಿವಿಕ್ರಮ, ಜಗದ್ಯೋನಿ, ಅನಂತ, ಶೇಷಶಾಯಿ, ಸಂಕರ್ಷಣ, ಪ್ರದ್ಯುಮ್ನ, ದೈತಾರಿ, ವಿಶ್ವತೋಮುಖ, ಜನಾರ್ದನ, ಧರಾವಾಸ, ದಾಮೋದರ, ಆರ್ಧನ, ಶ್ರೀಪತಿ ಮುಂತಾದ 33 ಶ್ರೀ ಹರಿಯ ನಾಮಗಳನ್ನು ಒಂದು ಅಪೂಪದಲ್ಲಿಯೂ ಚಿಂತನೆಗೈಯಬೇಕೆಂಬುದಾಗಿ ಹೇಳಲಾಗುತ್ತದೆ. ಇಲ್ಲಿ 33 ಅಪೂಪಗಳೆಂದಾಗ 33 ತತ್ವಾಭಿಮಾನಿ ದೇವತೆಗಳನ್ನು ಹೇಳಲಾಗುತ್ತದೆ. ಅವರಲ್ಲಿ 8 ಜನ ಅಷ್ಟವಸುಗಳು. ಈ 8 ಜನ ಅಷ್ಟವಸುಗಳಲ್ಲಿ ಇರುವ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು. ದ್ರೋಣನಲ್ಲಿ ವಿಷ್ಣು, ಧ್ರುವನಲ್ಲಿ ಜಿಷ್ಣು, ದೋಷನಲ್ಲಿ ಮಹಾವಿಷ್ಣು, ಅರ್ಕನಲ್ಲಿ ಹರಿ, ಅಗ್ನಿಯಲ್ಲಿ ಕೃಷ್ಣ, ಜೀವನಲ್ಲಿ ಅಧೋಕ್ಷಜ, ಪ್ರಾಣನಲ್ಲಿ ಕೇಶವ ಮತ್ತು ವಿಭಾವಸುವಿನಲ್ಲಿ ಮಾಧವನನ್ನು ಸ್ಮರಿಸಬೇಕು. ಅದೇ ರೀತಿ 11 ಜನ ರುದ್ರರು, ಇವರಲ್ಲಿರುವ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು. ಧ್ವನಲ್ಲಿ ರಾಮ, ರೈವತನಲ್ಲಿ ಅಚ್ಯುತ, ಓಜನಲ್ಲಿ ಪುರುಷೋತ್ತಮ, ಅಜೇಕಪಾತ್ನಲ್ಲಿ ಗೋವಿಂದ, ಮಹಾನ್ನಲ್ಲಿ ವಾಮನ, ಬಹುರೂಪನಲ್ಲಿ ಶ್ರೀಶ, ಭವನಲ್ಲಿ ಶ್ರೀಕಂಠ, ವಾಮದೇವನಲ್ಲಿ ವಿಶ್ವಸಾಕ್ಷಿ, ಉಗ್ರನಲ್ಲಿ ನಾರಾಯಣ, ವೃಷಾಕಪಿಯಲ್ಲಿ ಮಧುರಿಪು, ಅಹಿರ್ಭುದ್ನಿಯಲ್ಲಿ ಅನಿರುದ್ಧ. ಇವು 11 ಜನ ರುದ್ರರ ರೂಪಗಳಾದವು. ಇನ್ನು 12 ಜನ ಆದಿತ್ಯರಲ್ಲಿ ಇರುವಂತಹ ಭಗವದ್ ರೂಪಗಳನ್ನು ತಿಳಿಸುತ್ತಾರೆ. ವಿವಸ್ವಾನ್ನಲ್ಲಿ ತ್ರಿವಿಕ್ರಮ, ಅರ್ಯಮಾನಲ್ಲಿ ವಾಸುದೇವ, ಪೂಷಾನಲ್ಲಿ ಜಗದ್ಯೋನಿ, ಸೃಷ್ಟನಲ್ಲಿ ಅನಂತ, ಸವಿತೃವಿನಲ್ಲಿ ಶೇಷಶಾಯಿ, ಭಗನಲ್ಲಿ ಸಂಕರ್ಷಣ, ಧಾತೃವಿನಲ್ಲಿ ಪ್ರದ್ಯುಮ್ನ, ಪರ್ಜುನಲ್ಲಿ ದೈತ್ಯಾರಿ, ವರ್ಣನಲ್ಲಿ ವಿಶ್ವತೋಮುಖ, ಮಿತ್ರನಲ್ಲಿ ಜನಾರ್ದನ, ಶಕ್ರನಲ್ಲಿ ಧರಾವಾಸ, ಉರ್ಕ್ರಮನಲ್ಲಿ ದಾಮೋದರ ಎಂಬುದಾಗಿದೆ. 33 ರೂಪ ಪ್ರಜಾಪತಿಯಲ್ಲಿ ಅಗಾರ್ಧನ ರೂಪವಿದೆ ಎಂದು ಹೇಳುತ್ತಾರೆ. 33 ರೂಪ ವಶತ್ಕಾರನಲ್ಲಿ ಶ್ರೀಪತಿಯ ರೂಪವನ್ನು ತಿಳಿಸುತ್ತಾರೆ. ಅಧಿಕ ಮಾಸದ ಒಂದು ತಿಂಗಳ ಪರ್ಯಂತರವು ಪದ್ಮ ಪುರಾಣದಲ್ಲಿ ತಿಳಿಸಿದಂತೆಯೇ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕೆಂಬುದಾಗಿ ಹೇಳಲಾಗುತ್ತದೆ. ಆ ಶ್ರೀಹರಿಯ ಸ್ತೋತ್ರವನ್ನು ವಿವರಿಸಿದ್ದಾರೆ. ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನ, ನಮಸ್ತೆ ಋಷಿಕೇಶ ಮಹಾಪುರುಷ ಪೂರ್ವ, ಏನೇರಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ, ಲಯಮೇಷ್ಯತಿ ಯತ್ರೇ ತತ್ತಂ ಪ್ರಸನ್ನೋಸ್ಮಿ ಕೇಶವಂ, ಚಿದ್ರೂಪ ಚಿತ್ ಪರಿಜ್ಞೇಯ ಸಹ ಹೇ ಕೃಷ್ಣ ಪ್ರಸೀದತು. ಕೃಷ್ಣ ಕಮಲಪತ್ರಾಕ್ಷಂ, ರಾಮಂ ಬಹುಕುಲೋಧ್ವಂ, ನೃಸಿಂಹಂ, ವಾಮನಂ, ವಿಷ್ಣುಂ ಸ್ಮರಣ್ ಯಾತಿ ಪರಾಂ ಗತಿಂ ಎಂದು ಹೇಳಲಾಗುತ್ತದೆ. ಇಲ್ಲಿ ನಾರಾಯಣನು, ಇಲ್ಲಿ ನಾರಾಯಣನು ವಾಸುದೇವಂ, ವರಾಹಂ, ಕಂಸ ಕೇಶೀ ನಿಚೂನಂ, ಪುರಾ ಪುರುಷಂ, ಯಜ್ಞ ಪುರುಷಂ, ಪ್ರಣತೋಸ್ಮ್ಯಹಂ, ಅನಾದಿ ನಿಧಯ ದೇವಂ, ಶಂಖಚಕ್ರ ಗದಾಧರಂ, ತ್ರಿವಿಕ್ರಮಂ ಹಲಧರಂ, ಪ್ರಣತೋಸ್ಮಿ ಸನಾತನಂ, ಯೇ ಇದಂ ಕೀರ್ತಯೇನ್ನಿತ್ಯಂ ಸ್ತೋತ್ರಾಣಾಂ ಉತ್ತಮೋತ್ತಮಂ, ಸರ್ವ ಪಾಪ ವಿನಿರ್ಮುಕ್ತೇ ವಿಷ್ಣುಲೋಕೆ ಮಹೀಯತೆ ಎಂದು ತಿಳಿಸಲಾಗಿದೆ. ಇನ್ನು ಈ ಒಂದು ತಿಂಗಳಲ್ಲಿ ಪ್ರತಿನಿತ್ಯವೂ ಪೂಜೆಯಲ್ಲಿ ಹೇಳಬೇಕಾದ ಶ್ರೀಕೃಷ್ಣನ ಶ್ಲೋಕ ರೂಪವು ಈ ರೀತಿ ಇದೆ. ಗೋವರ್ಧನಂ ಧರಂ ವಂದೇ ಗೋಪಾಲ ಗೋಪರೂಪಿಣಂ, ಗೋಕುಲೋತ್ಸವಂ ಈಶಾನಂ, ಗೋವಿಂದಂ ಗೋಪಿಕಾ ಪ್ರಿಯಂ ಎಂಬುದಾಗಿ ತಿಳಿಸಿದ್ದಾರೆ. ಇನ್ನು ಪುರುಷೋತ್ತಮ ರೂಪ ಎಂದಾಗ, ಪುರುಷೋತ್ತಮ ರೂಪವನ್ನ ನಾವು ಯಾವ ರೀತಿ ನಮ್ಮ ಮನೋಮಂಡಲದಲ್ಲಿ ಚಿಂತನೆ ಮಾಡಬೇಕೆಂಬುದನ್ನು ಕೂಡ ನಮಗೆ ಪುರಾಣಗಳು ತಿಳಿಸಿಕೊಡುತ್ತವೆ. ಪರಮಾತ್ಮನ 24 ರೂಪಗಳಲ್ಲಿ ಪುರುಷೋತ್ತಮ ರೂಪವು ಒಂದಾಗಿದೆ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ನಾವು ಕ್ಷರಾಕ್ಷರ ರೂಪ ನೆನೆಸಿದ ಪುರುಷೋತ್ತಮನ ದೇವನ ರೂಪಗಳನ್ನ ಕಾಣುತ್ತೇವೆ. ಅನಂತ ರೂಪಗಳು, ಅನಂತ ನಾಮಗಳು ಶ್ರೀಹರಿಯ ರೂಪಗಳೇ ಆಗಿವೆ. ಶ್ರೀ ಮಧ್ವರಾಯರು ತಂತ್ರಸಾರದಲ್ಲಿ ತಿಳಿಸಿದಂತೆ ಪುರುಷೋತ್ತಮನ ರೂಪವು ಮೇಲಿನ ಬಲಗೈಯಲ್ಲಿ ಪದ್ಮ, ಕೆಳಗಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಎಡಗೈಯಲ್ಲಿ ಗದೆಗಳನ್ನು ಧರಿಸಿದ ರೂಪ ಚಿತ್ರಣ. ಇದನ್ನು ನಾವು 1 ತಿಂಗಳ ಪರ್ಯಂತರವೂ ನಿತ್ಯ ಸ್ಮರಿಸಬೇಕೆಂಬುದಾಗಿದೆ. ಅಲ್ಲದೆ ನಮ್ಮ ಅನೇಕ ಹರಿದಾಸರು, ಶ್ರೀ ಪುರಂದರರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು ಎಲ್ಲರೂ ಪುರುಷೋತ್ತಮ ರೂಪವನ್ನು ಕುರಿತಂತೆ ಅನೇಕ ಕೀರ್ತನೆಗಳನ್ನು ಕೂಡ ರಚಿಸಿದ್ದಾರೆ.
ಆ ಎಲ್ಲ ಕೀರ್ತನೆಗಳನವು ಆ ಪಾರಾಯಣವು ಅಷ್ಟೇ ಮಹತ್ವವನ್ನು ಪಡೆದಿದೆ. ಆಧುನಿಕ ವಿಚಾರಗಳಿಗೆ

0: ಆಕರ್ಷಿತರಾಗಿ ಅಧಿಕ ಮಾಸವನ್ನು ನಿಂದಿಸುವುದು ಮಹಾದೋಷವೆಂದು ಹೇಳಲಾಗಿದೆ. ಅಲ್ಲದೆ ಮದುವೆ, ಮುಂಜಿ, ಚೌಲ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಕೂಡ ಈ ಅಧಿಕ ಮಾಸದಲ್ಲಿ ಆಚರಿಸಬಾರೆಂದು ಹೇಳಲಾಗುತ್ತದೆ. ಅಧಿಕ ಮಾಸವು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಕೂಡಿದ ಸಾಧನ ದೇಹ, ಸಾಧನ ದೇಶ, ಸಾಧನ ಕಾಲಗಳ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತದೆ. ಪೌರಾಣಿಕವಾಗಿ ಅಧಿಕ ಮಾಸವನ್ನು ಉಪಾಸನೆಗೈದು ಉದ್ಧತರಾದ ಅನೇಕ ವ್ಯಕ್ತಿಗಳ ಚರಿತ್ರೆಯು ನಮಗೆ ಕಥೆಗಳ ರೂಪದಲ್ಲಿ ದೊರೆಯುತ್ತದೆ. ಶಕ್ತಿ ಸಾಮರ್ಥ್ಯಗಳಿದ್ದಾಗಲೂ ದಾನ ಧರ್ಮ ಮಾಡದ, ದುರಾಚಾರಗಳಲ್ಲಿಯೇ ಜೀವಿತಗಳನ್ನು ಕಳೆಯುವ, ಮಗನನ್ನು ಬದುಕಿಸಿಕೊಳ್ಳುವ, ಸಂತಾನ ಪ್ರಾಪ್ತಿ, ಹೀಗೆ ಒಬ್ಬೊಬ್ಬರ ಚರಿತ್ರೆಯು ವ್ಯಕ್ತಿತ್ವದ ಒಂದೊಂದು ನ್ಯೂನ್ಯತೆಗಳನ್ನು ಕಳೆದುಕೊಳ್ಳುವ ಸಂದೇಶ ಇರ್ತದೆ. ಮುಖ್ಯವಾಗಿಯೇ ದೃಢಧನ್ವನ ಕಥೆ, ಕದರ್ಯನ ಕಥೆ, ಕೌಶಿಕನ ಕಥೆ, ಸುಶರ್ಮನ ಕಥೆ, ಸುಶೀಲೆ ವಿಮಲೆಯರ ಕಥೆ, ತಾಪಸಿಯ ಕಥೆ, ವೇದ ಶರ್ಮನ ಕಥೆ, ಸ್ಮಿತ ವಿಲಾಸಿನಿಯ ಕಥೆ, ಸುಧರ್ಮ ಶರ್ಮನ ಕಥೆ, ಕುಶಲ ಕರ್ಮನ ಕಥೆ, ವಿಪ್ರದಾಸನ ಕಥೆ, ಸೋಮ ಶರ್ಮನ ಕಥೆ, ಧನದಾಸನ ಕಥೆ, ಮಂಡನ ಗುಣವತಿಯರ ಕಥೆ ಮತ್ತು ಸುಮತಿಯರ ಕಥೆಗಳು ನಮಗೆ ಕಂಡು ಬರುತ್ತದೆ. ಒಟ್ಟಿನಲ್ಲಿ ಕಥಾ ಮಾಧ್ಯಮ ಅತ್ಯಂತ ಆಕರ್ಷಣೀಯವಾದ, ಪ್ರತಿಭಾಪೂರ್ಣವಾದ ಮಾಧ್ಯಮವಾಗಿದೆ. ಕನ್ನಡ ಸಾಹಿತ್ಯದ ಒಡ್ಡಾರಾಧನೆ ಗ್ರಂಥದಲ್ಲಿ ಕಂಡುಬರುವಂತೆ ದುಷ್ಕರ್ಮಗಳಿಂದಾಗಿ ಅನೇಕ ಹೀನ ಯೋನಿಗಳಲ್ಲಿ ಜನ್ಮವೆತ್ತುವುದು ತಿಳಿದು ಬರುತ್ತದೆ. ಪುನರ್ಜನ್ಮವನ್ನು ನಮ್ಮ ಭಾರತೀಯ ತತ್ವಜ್ಞಾನದಲ್ಲಿ ಕರ್ಮ ಸಿದ್ಧಾಂತವನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಕರ್ಮದಂತೆ ಜನ್ಮ ಎನ್ನುವ ತತ್ವವನ್ನು ಪೌರಾಣಿಕ ಕಥೆಗಳು ಸಾರುತ್ತವೆ. ಏನೇ ಆಗಲಿ, ನಮ್ಮ ಅಧಿಕ ಮಾಸದ ಒಂದು ತಿಂಗಳ ಕಾಲಮಾನವು ನಮ್ಮನ್ನ ಸಗುಣಗಳೊಡನೆ, ಸುಸಂಸ್ಕಾರದೊಡನೆ, ಸಮಾಜ ಮುಖಿಯಾಗಿ, ಜಗಹಿತ ಮುಖಿಯಾಗಿ, ಮಾನವ ಮುಖಿಯಾಗಿ ನಮ್ಮನ್ನ ವಿಚಾರಿಸುವಂತೆ ಮಾಡಲಿ. ನಮ್ಮಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಗಲಿ. ಮಾನವ ಹಿತಕ್ಕಾಗಿ, ಮನುಕುಲಕ್ಕಾಗಿ ನಮ್ಮ ವಿಚಾರಗಳು ಧಾರೆಯಾಗಲಿ.
1: ಇವರಿಗೆ ಅಧಿಕಸ್ಯ ಅಧಿಕಃ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣವನ್ನು ಕೇಳಿದಿರಿ. ಈಗ ಕೇಳಿ ಒಂದು ಗೀತೆಯನ್ನ ರಶ್ಮಿ ಅವರಿಂದ.

ರಶ್ಮಿಯವರಿಂದ ಭಕ್ತಿಗೀತೆಯನ್ನು ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಕಾರ ರಮಾ ಕುಲಕರ್ಣಿ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
3: ಜಿಂದಗಿ ಪರೀಕ್ಷಾ ಕೆ ಲಿಯೆ ನಹೀ ಹೈ, ಹಮಾರೆ ಜೀವನ್ ಕೋ ಬನಾನೆ ಕೆ ಲಿಯೆ ಶಿಕ್ಷಾ ಏಕ್ ಮಾಧ್ಯಮ ಹೈ.
2: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
4: आत्मीय रैत बांधवरे, कृषि शोधने साधने नेर फोन इन कार्यक्रम ಇದೇ ದಿನಾಂಕ ಸೋಮವಾರ 18 ಸಂಜೆ 7 ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026 ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414, 244-3415 ಹಾಗೂ 244-3416, STD ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕಾರ್ಯಕ್ರಮ ವಿವರಣೆ: 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕಾರಣ ಹಾಗೂ ಚಿಕಿತ್ಸೆ ಕುರಿತು ಗಂಗಾವತಿಯ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾ ಸೋಮಶೇಖರ್ ಕಬ್ಬೇರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪಿಎಂ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಕುರಿತು ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೊಮ್ಮಸಮುದ್ರದ ಗುರುಶಾಂತಯ್ಯ ಹಿರೇಮಠ್ ಮತ್ತು ಸಂಗಡಿಗರಿಂದ ಏಕತಾರಿ ಪದ ಕೇಳಲಿದ್ದೀರಿ. ಸಂದೇಶ ಆಧಾರಿತ ಚಿತ್ರಗೀತೆಗಳು ಪ್ರಸಾರವಾಗುವವು 1:30. 2:40 ಎಳೆಯರ ಬಳಗದಲ್ಲಿ ಮಕ್ಕಳಿಗಾಗಿ ಕಥೆ ಮಳೆ ಎಲ್ಲಿ ಸಿಗುತ್ತೆ ಕೇಳುತ್ತೀರಿ. ನಂತರ ಮಕ್ಕಳ ಹಾಡುಗಳನ್ನು ಕೇಳುತ್ತೀರಿ. 3 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು 103 MHz ಕಂಪನಾಂಕಗಳ ಮೇಲೆ ಮುಂದುವರಿಯುವವು. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸರಿಯಾಗಿ 12:35 ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ. ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ.
2: ನಮಸ್ಕಾರ ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಟಿಬಿ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಗಂಗಾವತಿಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಸೋಮಶೇಖರ್ ಕಬೇರ್ ಅವರು. ಡಾಕ್ಟರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
3: ನಮಸ್ಕಾರ ಸೋಮೇಶ್ ಅವರೇ.
2: ಸರ್, ಬಹಳ ಮುಖ್ಯವಾಗಿ ಟಿಬಿ ಇದು ತುಂಬಾ ಜನರಲ್ಲಿ ಕಾಡ್ತಾ ಇದೆ, ಬಹಳಷ್ಟು ಜನ ಇದನ್ನ ಎದುರಿಸ್ತಾ ಇದ್ದಾರೆ, ಮಕ್ಕಳು, ವೃದ್ಧರು, ಯುವಕರಾಗಿರ್ಬೋದು. ಈ ಟಿಬಿ ಅಂದ್ರೆ ಏನು ಸರ್? ಆಕ್ಚುಲಿ
3: ಮೊದಲನೇದಾಗಿ ಟಿಬಿ ಅಂತಂದ್ರೆ ಇದೊಂದು ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾ. ಇದನ್ನ ನಾವು ವೈಜ್ಞಾನಿಕವಾಗಿ ಗ್ರಾಮ್ ಪಾಸಿಟಿವ್ ಮತ್ತೆ ಆಸಿಡ್ ಫಾಸ್ಟ್ ಬ್ಯಾಸಿಲೆ ಅಂತ ಕರಿತೀವಿ. ಸೊ ಈ ಒಂದು ಬ್ಯಾಕ್ಟೀರಿಯಾದಿಂದ ಹರಡತಕ್ಕಂಥ, ಮುಖ್ಯವಾಗಿ ಶ್ವಾಸಕೋಶದಿಂದನೇ ಹರಡತಕ್ಕಂಥ ಒಂದು ಪ್ರಮುಖವಾದ, ಶ್ವಾಸಕೋಶಕ್ಕೇ ಕಾಯಿಲೆ ತರತಕ್ಕಂಥ ಒಂದು ಪಿಡುಗು ಅಂತ ನಾವು ಹೇಳಬಹುದು.
2: ಇದರ ಮೂಲ ಏನು ಸರ್, ಹೇಗೆ?
3: ಹಾ, ಇದಕ್ಕೆ ನಾವು ಮೊದಲನೇದಾಗಿ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಈ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್ ಅಂತ ಏನಿದೆ ಬ್ಯಾಸಿಲೆ ಇದೆ, ಇದು ಬಹಳ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಬ್ಯಾಸಿಲೆ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಅವಾಗ ನಮಗೆ ಇದು ಯಾಕೆ ಈ ರೀತಿ ಹರಡುತ್ತಿದೆ, ಇದ್ರದ್ದು ಮೂಲ ಏನು ಅನ್ನೋದೊಂದು ನಮಗೆ ಒಂದು
2: ಗಂಭೀರವಾಗಿ ಪರಿಗಣಿಸುವಂತಹ,
3: ಗಂಭೀರವಾಗಿ ಪರಿಗಣಿಸತಕ್ಕಂಥ ಕಾಯಿಲೆ. ಸೊ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಹೇಳಕ್ ಇಷ್ಟಪಡ್ತೇನೆ. ಮೊದಲನೇದಾಗಿ ಏನಂತಂದ್ರೆ, ಎಲ್ಲಾ ಬ್ಯಾಕ್ಟೀರಿಯಾನು ಒಂದರಿಂದ ಎರಡು ನಿಮಿಷದಲ್ಲಿ ಮಲ್ಟಿ ಆಗ್ಬಿಡುತ್ತೆ. ಅಂದ್ರೆ ಒಂದಿರತಕ್ಕಂಥ ಬ್ಯಾಕ್ಟೀರಿಯಾ ಎರಡಾಗ್ಬಿಡುತ್ತೆ. ಈ ಬ್ಯಾಕ್ಟೀರಿಯಾ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್ ಬ್ಯಾಕ್ಟೀರಿಯಾ ಅಂದ್ರೆ ನಿಧಾನಕ್ಕೆ ಮಲ್ಟಿಪ್ಲೈ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ. ಇದು ಇದ್ರದ್ದು ಸ್ಪೆಷಾಲಿಟಿ. ಸೊ ಇದು ಏನ್ ಮಾಡಂತಂದ್ರೆ, ಎರಡು ದಿವಸ ಆದ್ಮೇಲೆ ಮಲ್ಟಿಪ್ಲೈ ಆಗುತ್ತೆ. ಸೊ 48 ಅವರ್ಸ್ಗೆ ಮಲ್ಟಿಪ್ಲೈ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ ಇದು. ಸೊ ಇದ್ರ ವಿಶೇಷತೆ ಏನಂತಂದ್ರೆ, ಎಲ್ಲಾದ್ರೂ ಹೋಗಿ ಅಂದ್ರೆ ಇದು ಏನು ಲಂಗ್ಸ್ ಅಲ್ಲಿ ಮೊದಲನೇ ಮನೆ ಇದ್ರದ್ದು ಲಂಗ್ಸ್ ಆಕ್ಚುಲಿ. ಸೊ ಶ್ವಾಸಕೋಶದಂತ ಆಡ್ತಕ್ಕಂಥ ಕಾಯಿಲೆ ಅದನ್ನ. ಸೊ ಲಂಗ್ಸ್ ಅಲ್ಲಿ ಅಥವಾ ಮತ್ತೆ ಅದು ಲಿಂಪ್ ನೋಡ್ ಅಂತಿರುತ್ತೆ, ಅಲ್ಲಿ ಹೋಗಿ ಇದೇನು ಸೇರ್ಕೊಳ್ತದೆ, ನಿಧಾನಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಆಮೇಲೆ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಏನು ಒಂದು ಡಿಫೆನ್ಸ್ ಸಿಸ್ಟಮ್ ಇರುತ್ತೋ, ಆ ಡಿಫೆನ್ಸ್ ಸಿಸ್ಟಮ್ಗೆ ಒಳಪಡೋದಕ್ಕೆ ಬಹಳಷ್ಟು ಸಮಯಾವಕಾಶ ತಗೊಳುತ್ತೆ. ಸೊ ಯಾಕಂತಂದ್ರೆ ಇದು ನಿಧಾನಕ್ಕೆ ಮಲ್ಟಿಪ್ಲೈ ಮಾಡೋದ್ರಿಂದ, ಸೊ ಕಾಯಿಲೆ ಲಕ್ಷಣಗಳಾಗ್ಲಿ ಅಥವಾ ಇನ್ಫೆಕ್ಷನ್ ಆಗ್ಲಿ ಬಹಳ ನಿಧಾನಕ್ಕೆ ಬರ್ತಕ್ಕಂಥ ಒಂದು ಕಾರಣದಿಂದ ಇದಕ್ಕೆ. ಸೊ ಇದಕ್ಕೆ ನಾವು ರಿಸರ್ವೈರ್ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಪೇಷಂಟ್ಸ್ ಅಂದ್ರೆ ಏನು ರೋಗಿಗಳೇ ನಾವು ಹೇಳ್ತೀವಿ, ಅವರೇ ನಮ್ಮ ರಿಸರ್ವೈರ್, ಅವರೇ ನಮ್ಮ ರಿಸರ್ವೈರ್, ಅವರಿಂದನೇ ಈ ಕಾಯಿಲೆ ಹರಡುತ್ತೆ. ಯಾರಿಗೆ ಶ್ವಾಸಕೋಶದ ಟ್ಯೂಬರ್ಕ್ಲೋಸಿಸ್ ಇರುತ್ತೋ, ಕ್ಷಯ ಇರುತ್ತೋ, ಅವರಿಂದನೇ ಈ ಕಾಯಿಲೆ ಪ್ರಸಾರ ಆಗುತ್ತೆ.
2: ಇದನ್ನ ಗಂಭೀರವಾಗಿ ಪರಿಗಣಿಸಲಿ.
3: ಸೊ ಇದೊಂದು ಗಂಭೀರವಾಗಿರತಕ್ಕಂಥ ಮತ್ತೆ ನೋಟಿಫೈಯಬಲ್ ಡಿಸೀಸ್ ಇದು. ಈಗ ಯಾರೇ ಟ್ಯೂಬರ್ಕ್ಲೋಸಿಸ್ ನ ಡಯಾಗ್ನೋಸ್ ಮಾಡಿ ಅದನ್ನ ಟ್ರೀಟ್ ಮಾಡ್ತಾರಂದ್ರೆ, ಅದು ಪ್ರೈವೇಟ್ ಅಲ್ಲಿ ಇರಬಹುದು, ಗವರ್ಮೆಂಟ್ ಅಲ್ಲಿ ಇರಬಹುದು, ಇಟ್ ಈಸ್ ಎ ನೋಟಿಫೈಯಬಲ್ ಡಿಸೀಸ್ ಸಿನ್ಸ್ 2015. ಅವಾಗಿಂದ ಇದನ್ನ ಭಾರತ ಸರ್ಕಾರದವರು ನೋಟಿಫೈಯಬಲ್ ಡಿಸೀಸ್ ಅಂತೇಳಿ ಮಾಡಿದ್ದಾರೆ.
2: ಸರ್, ಇದರ ಲಕ್ಷಣಗಳು ಹೇಗೆ ಪತ್ತೆ ಹಚ್ಚಬೇಕು?
3: ಸೊ ಮೊದಲನೇದಾಗಿ ನಾವು ಲಕ್ಷಣಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನಾವು ಒಂದೇ ಮಂತ್ರ ಹೇಳ್ತೀವಿ ಎಲ್ಲರಿಗೂ, ಅಂದ್ರೆ ಎಲ್ಲಾ ಪಬ್ಲಿಕ್ಗೂ ಒಂದೇ ಮಂತ್ರ. ಏನ್ ಮಂತ್ರ ಅಂತಂದ್ರೆ, ಯಾರಿಗೆ 2 ವಾರ ಅಥವಾ 2 ವಾರಕ್ಕಿಂತ ಹೆಚ್ಚಿಗೆ ಯಾರಿಗೆ ಕೆಮ್ಮಿರುತ್ತೋ ಅಂತವ್ರಿಗೆ ನೀವು ಕಫ ಪರೀಕ್ಷೆಯನ್ನ ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸ್ರಿ ಅಂತ. ಸೊ ಇದೇ ಒಂದು ಪ್ರಮುಖವಾದ ಲಕ್ಷಣ. ಬೇರೆ ಇತರೆ ಲಕ್ಷಣಗಳು ಇರುತ್ತೆ. ಸೊ ಇತರೆ ಲಕ್ಷಣಗಳು ಬಹಳಷ್ಟು ಗಮನ ಹರಿಸೋದಕ್ಕಿಂತ ಇಂಪಾರ್ಟೆಂಟ್ ಈ ಲಕ್ಷಣ ಬಹಳ ಇಂಪಾರ್ಟೆಂಟ್. ಯಾಕೆ ಈ ಲಕ್ಷಣ ಇಂಪಾರ್ಟೆಂಟ್ ಅಂದ್ರೆ, ಇರ್ತಕ್ಕಂಥ ಕ್ಷಯದಲ್ಲಿ ಮೋರ್ ದನ್ 85% 85%ಗಿಂತ ಹೆಚ್ಚಿಗೆ ಇರತಕ್ಕಂಥ ಕ್ಷಯ ಶ್ವಾಸಕೋಶಕ್ಕೆ ಹರಡತಕ್ಕಂಥ ಕ್ಷಯನೇ.
2: ಸೊ
3: ಹಾಗಾಗಿ ಯಾರಿಗೆ 2 ವಾರ ಅಥವಾ 2 ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮಿರುತ್ತೋ, ಯಾರೇ ಆಗಿರಲಿ, ಅದು 6 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಯಾರೇ ಆಗಿರಲಿ, ಅವರದ್ದು ನಾವು ಕಫ ಪರೀಕ್ಷೆನ ಕಂಪಲ್ಸರಿ ಆಗಿ ಮಾಡಿಸಲೇಬೇಕಾಗುತ್ತೆ. ಸೊ ಅವಾಗ
2: ಯುವಕರಿರಲಿ,
3: ವಯಸ್ಸಾದವರು ಇರಲಿ, ಯಾರೇ ಆಗಿರಲಿ, ಅದನ್ನ ನಾವು ಕಫ ಪರೀಕ್ಷೆ ಮಾಡಿಸೋದ್ರ ಮೂಲಕ ಬೇಗನೆ ನಾವು ಪತ್ತೆ ಹಚ್ಚಬಹುದು. ಎರಡನೇದಾಗಿ ಈ ಲಕ್ಷಣಗಳನ್ನ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಒಂದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ರಾತ್ರಿ ಹೊತ್ತು ಮಲಗಿದಾಗ ತುಂಬಾ ಬೆವರಿಕೆ ಬರೋದು, ಸಂಜೆ ಹೊತ್ತಲ್ಲಿ ಜ್ವರ ಜಾಸ್ತಿ ಆಗೋದು, ಅಥವಾ ಅವಾಗವಾಗ ಜ್ವರ ಬಂದು ಕಡಿಮೆ ಆಗ್ತಕ್ಕಂಥದ್ದು ಇರುವುದು, ನಾವು ಕೆಮ್ಮಿನ ಬಗ್ಗೆ ಮಾತಾಡಿ. ಇಲ್ಲ ಅಂತಂದ್ರೆ ಅತಿಯಾಗಿ ಜ್ವರ ಬಂದು ತಲೆನೋವು ಬರ್ತಕ್ಕಂಥದ್ದು, ಅಂದ್ರೆ ಈಗ ನಾವು ಮೆನಿಂಜಲ್ ಟಿಬಿ ಇತ್ತಂದ್ರೆ ತುಂಬಾ ಹೆಡ್ ಏಕ್ ಬಂದು ಜ್ವರ ಬರ್ತಕ್ಕಂಥದ್ದು, ಅದಾದ್ಮೇಲೆ ಅದು ಇನ್ನ ಲಕ್ಷಣಗಳು ಅಷ್ಟೇ ಆಗ್ತಾರೆ, ಕನ್ವರ್ಷನ್ಸ್ ಬರಬಹುದು, ಎಚ್ಚರ ತಪ್ಪಬಹುದು. ಸೊ ಆ ಥರ. ಸೊ ಆ ಟಿಬಿ ಯಾವ ಜಾಗದಲ್ಲಿ ಬರುತ್ತೆ

0: ಅನ್ನೋದ್ರ ಮೇಲೆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗಿ ಇದಾಗುತ್ತೆ. ಅಕಸ್ಮಾತ್ ಆಗಿ ನೀ ಜಾಯಿಂಟ್ ಅಂದ್ರೆ ಮೊಣಕಾಲಿಗೆ ಏನಾದ್ರೂ ಅಕಸ್ಮಾತ್ ಟಿ ಬಿ ಬಂತಂದ್ರೆ, ಸೊ ಅಂತ ಒಂದು ಸಮಯದಲ್ಲಿ ಮೊಣಕಾಲು ಊದ್ಕೊಳ್ಳುತ್ತೆ, ನೋವಾಗುತ್ತೆ, ಸೊ ಆತರ. ಸೊ ಆ ಲಕ್ಷಣಗಳು ಬೇರೆ ಇರುತ್ತೆ. ಬಟ್ ಜನರಲೈಸ್ಡ್ ಸಿಂಪ್ಟಮ್ಸ್ ಅಂದ್ರೆ ಮೊದಲನೇದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ಊಟ ಸೇರದೇ ಇರೋದು, ಸಾಯಂಕಾಲ ಹೊತ್ತಲ್ಲಿ ಜ್ವರ ಬರೋದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ ಅಂದ್ರೆ ತುಂಬಾ ಬೆವರಿಕೆ, ರಾತ್ರಿ ಬೆವರಿಕೆ ಆಗೋದು, ಇವೆಲ್ಲ ನಾರ್ಮಲ್ ಲಕ್ಷಣಗಳು. ಆ ಒಂದು ಅಂದ್ರೆ ಟಿ ಬಿ ಎಲ್ಲಿ ಬರುತ್ತೆ ಆ ಕಾಯಿಲೆ ಜಾಗದ ಮೇಲೆ ಆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗುತ್ತೆ.
1: ಸೊ ಈ ಲಕ್ಷಣಗಳು ಕಂಡುಕೊಂಡಿರೋರು ಎಚ್ಚರವಾಗಬೇಕು,
0: ಎಚ್ಚರವಾಗಿರಬೇಕು, ಸಮೀಪದಲ್ಲಿರತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ತೋರಿಸಿದ್ರೆ ಸಾಕು.
1: ಈ ಟಿಬಿಯಲ್ಲೂ
0: ಟಿಬಿನಲ್ಲಿ ವಿಧಗಳಂದ್ರೆ ಯಾವ ಪಾರ್ಟ್ ಅಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಅದನ್ನ ನಾವು ಟೈಪ್ಸ್ ಆಫ್ ಟಿಬಿ ಅಂತ ಹೇಳ್ತೀವಿ, ಅಥವಾ ಯಾವ ಚಿಕಿತ್ಸೆಗೆ ಒಳಪಡುತ್ತೆ ಅನ್ನೋದ್ರ ಮೇಲೆ ಕೂಡ ನಾವು ಟೈಪ್ಸ್ ಆಫ್ ಟಿಬಿನ ಹೇಳ್ತೀವಿ. ಸೊ ಮೊದಲನೇದಾಗಿ ನಾವು ಟಿಬಿ ಟೈಪ್ಸ್ ಆಫ್ ಟಿಬಿ ಹೇಳ್ಬೇಕಂತಂದ್ರೆ 85% ಅದೇ ನಾನು ಹೇಳಿದೆ ಮೊದಲೇ, 85% ಶ್ವಾಸಕೋಶದ ಟಿಬಿನೇ ಇರೋದ್ರಿಂದ ಸೊ ಇದೇ ಬಹಳ ಇಂಪಾರ್ಟೆಂಟ್ ಟಿಬಿ. ಸೊ ಇದನ್ನ ನಾವು ಮೊದಲನೇದು ಟಿಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೇದಂದ್ರೆ ಲಿಂಪ್ ನೋಡ್ ಅಂತ ಹೇಳ್ತೀವಿ, ಅಂದ್ರೆ ಗಂಟು ಬರ್ಕಂತದ್ದು. ಇದು ಯೂಶಲಿ ಕುತ್ತಿಗೆನಲ್ಲಿ ಅಥವಾ ಕೊಂಕಳದಲ್ಲಿ ಅಥವಾ ಗ್ರಾಯಿನ್ ಅಂತ ಹೇಳ್ತೀವಿ, ಅಂದ್ರೆ ಇದು ತೊಡೆ ಹಿಂಭಾಗದಲ್ಲಿ, ಸೊ ಆತರ ಒಂದು ಇದರಲ್ಲಿ ಗಂಟು ಬರ್ತಕ್ಕಂಥ. ಸೊ ಲಿಂಪ್ ಟಿಬಿ 2 ಸೆಕೆಂಡ್ ಮೋಸ್ಟ್ ಕಾಮನೆಸ್ಟ್. ಅದಾದ ನಂತರದಲ್ಲಿ ಪ್ಲೂರಲ್ ಟಿಬಿ ಅಂತ ಹೇಳ್ತೀವಿ, ಅಂದ್ರೆ ಶ್ವಾಸಕೋಶದ ಪಕ್ಕದಲ್ಲಿ ಏನೊಂದು ಪೊರೆ ಇರುತ್ತೆ ಶ್ವಾಸಕೋಶನ ಕವರ್ ಮಾಡ್ತಕ್ಕಂಥದ್ದು, ಆ ಪೊರೆಗೆ ಬರ್ತಕ್ಕಂಥ ಟಿ ಕೂಡ ಈ ಮೂರು ಇವು ಬಹಳಷ್ಟು ಕಾಮನ್ ಟಿಬಿಸ್. ಇದಾದ ನಂತರ ಟಿಬಿ ಬರದೇ ಇರೋ ಜಾಗನೇ ಇಲ್ಲ, ಸೊ ಹೊಟ್ಟೆಗೆ ಬರ್ಬೋದು, ಅಬ್ಡಮಿನಲ್ ಟಿಬಿ ಅಂತ ಹೇಳ್ತೀವಿ, ಮತ್ತೆ ಗರ್ಭಕೋಶಕ್ಕೆ ಬರ್ಬೋದು, ಅದಕ್ಕೆ ಜೆನಿಟೋ ಯುರಿನರಿ ಟಿಬಿ ಅಂತ ಹೇಳ್ತೀವಿ, ನಂತರದಲ್ಲಿ ಜಾಯಿಂಟ್ಸ್ಗೆ ಬರ್ಬೋದು, ಅದನ್ನ ಜಾಯಿಂಟ್ ಟಿಬಿ ಅಂತ ಹೇಳ್ತೀವಿ, ಅಥವಾ ಸ್ಪೈನಿಗೆ ಬರ್ಬೋದು. ಸ್ಪೈನಿಗೆ ಅಂತಂದ್ರೆ ನಮ್ಮ ಬೆನ್ನು ಮೂಳೆ ಇರುತ್ತಲ್ಲ, ಯೂಶುವಲಿ ಥೊರಾಸಿಕ್ ಮತ್ತೆ ಲಂಬಾರ್ ವರ್ಟಿ ಬರೋದ್ ರೀಸನ್ ಅಲ್ಲಿ ಇದು ಬಹಳಷ್ಟು ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ, ತೊರಕ ಲಂಬಾರ್ ಸ್ಪೈನ್ ಟಿಬಿ ಅಂತ ಹೇಳ್ತೀವಿ, ನಂತರದಲ್ಲಿ ಮೆದುಳಿಗೆ ಬಂದ್ರೆ ಮೆದುಳು ಟಿಬಿ ಅಂತ ಹೇಳ್ತೀವಿ. ಸೊ ಈ ತರ ಟಿಬಿ ಬರದೇ ಇರೋ ಜಾಗನೇ ಇಲ್ಲ. ಸೊ ನಿಮಗೆ ಕಿವಿಗೆ ಬರ್ಬೋದು, ಸೊ ಎಲ್ಲಾ ಜಾಗಕ್ಕೆ ಬರ್ಬೋದು, ಕೂದಲು ಒಂದು ಬಿಟ್ರೆ ಬೇರೆ ಎಲ್ಲಾ ಜಾಗಕ್ಕೂ ಟಿಬಿ ಬರ್ತಕ್ಕಂತ ಸಾಧ್ಯತೆ ಇದೆ.
1: ಸೊ ಇಷ್ಟು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಟಿಬಿಗೆ ಚಿಕಿತ್ಸೆ ಒಂದೇ ರೀತಿಯಲ್ಲಿ ಇರ್ತದ ಅಥವಾ ಬೇರೆ ಬೇರೆ?
0: ಹಾ, ಚಿಕಿತ್ಸೆ ಯೂಶುವಲ್ ಆಗಿ ಈಗ ನಾವು ಮಲ್ಟಿ ಡ್ರಗ್ ಟ್ರೀಟ್ಮೆಂಟ್ ಅನ್ನ ನಾವು ಯೂಸ್ ಮಾಡ್ತಿರೋದ್ರಿಂದ ಒಂದೇ ತರನಾಗಿರುತ್ತೆ. ಅಂದ್ರೆ ಯೂಶುವಲ್ ಆಗಿ ನಾವು 6 ತಿಂಗಳ ಚಿಕಿತ್ಸೆನೆ ಕೊಡ್ತೀವಿ, ಅಂದ್ರೆ ಯಾವ ಈ ಎಲ್ಲಾ ತರದ ಟಿಬಿಗೂ ಒಂದೇ ರೆಜಿಮನ್ ಯೂಸ್ ಮಾಡ್ತೀವಿ. ಸ್ಪೆಷಲ್ ಅಕೇಷನ್ಸ್ ಅಂತ ಹೇಳ್ತೀವಿ ನಾವು, ಕೆಲವು ಸ್ಪೆಷಲ್ ಅಕೇಷನ್ಸ್ ಅಂದ್ರೆ ಅಬ್ಡಮಿನಲ್ ಟಿಬಿ ಅಥವಾ ಮೆನಿಂಜಲ್ ಟಿಬಿ, ಸ್ಪೈನ್ ಟಿಬಿ ಆದಾಗ, ಜಾಯಿಂಟ್ ಟಿಬಿ ಆದಾಗ, ಇಂಥ ಟೈಮಲ್ಲಿ ನಾವು ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ನ ಸ್ವಲ್ಪ ಮುಂದುವರಿಸ್ತೀವಿ, ಅಂದ್ರೆ 9 ತಿಂಗಳವರೆಗೆ ಅಥವಾ 12 ತಿಂಗಳವರೆಗೂ ಕೂಡ ನಾವು ಚಿಕಿತ್ಸೆನ ಮುಂದುವರಿಸ್ತೀವಿ.
1: ಟಿಬಿ ಅಂದ್ರೆ ಕೆಮ್ಮು ಬರಬೇಕು, ಬೆವರು ಬರಬೇಕು, ಜ್ವರ ಬರಬೇಕು, ಈ ತರದ ಒಂದು ಲಕ್ಷಣಗಳು ಅನ್ನೋದನ್ನ ಹೆಚ್ಚು ಜನ ಪ್ರಚಾರದಲ್ಲಿ ಮಾಹಿತಿ ಕೇಳಿರ್ತಾರೆ. ಅದರ ಬೇರೆ ಬೇರೆ ವಿಧಗಳು ಇರೋದ್ರಿಂದ ರೋಗಿಗಳು ಇದನ್ನ ಬೇಗನೆ ಪತ್ತೆ ಹಚ್ಚಿಸಿ ಚಿಕಿತ್ಸೆಗೆ ಮುಂದಾಗುವಲ್ಲಿ ವಿಳಂಬ ಆಗುವ ಸಾಧ್ಯತೆಗಳು ಇರುತ್ತೆ,
0: ಸಾಧ್ಯತೆಗಳು ತುಂಬಾ ಇರುತ್ತೆ. ಈಗ ನಾವು ಏನಂತಂದ್ರೆ ಎಸ್ಪೆಷಲಿ ಅದರ್ ದ್ಯಾನ್ ಪಲ್ಮನರಿ ಟ್ಯೂಬರ್ಕ್ಲೋಸಿಸ್, ಅಂದ್ರೆ ನಾವು ಈ ಶ್ವಾಸಕೋಶದ ಬಿಟ್ಟು ಬೇರೆ ಟಿಬಿ ಕಾಯಿಲೆಗಳು ಬಂದಾಗ, ಸೊ ನಾವು ಫಸ್ಟ್ ಟಿಬಿ ಅಂತ ಯಾವತ್ತೂ ಆಲೋಚನೆ ಮಾಡಲ್ಲ. ಪೇಷಂಟ್ ಇರ್ಬೋದು, ಅವರ ಜೊತೆಗಾರರು ಇರ್ಬೋದು, ಅಥವಾ ಡಾಕ್ಟರ್ಸ್ ಇರ್ಬೋದು, ಸೊ ರೂಲ್ ಔಟ್ ಮಾಡಿ ಆಮೇಲೆ ಟಿಬಿ ಅಂತ ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಅಂತ ಒಂದು ಸಮಯದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ.
1: ಅದೇ ಕೆಲವರಿಗೆ ಹೊಟ್ಟೆಯಲ್ಲಿ ಅಂದ್ರೆ ಕರಳಲ್ಲಿ ಟಿಬಿ ಇರೋರು, ಡಾಕ್ಟರ್ಗಳು ಸಹಿತ ಕೆಲವೊಮ್ಮೆ ಇದು ಬಂದಿರಬಹುದು, ಬಂದಿರಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಸಹಿತ ಹೇಳ್ತಿರ್ತಾರೆ. ಕೆಲವೊಮ್ಮೆ ಓರಲ್ ಟ್ಯಾಬ್ಲೆಟ್ಸ್ ಕೊಟ್ಟು ಕಂಟ್ರೋಲ್ ಮಾಡಬಹುದೇನೋ ಅಂತ ವೇಟ್ ಮಾಡ್ತಾ ಇರ್ತಾರೆ. ಈ ತರದ ಒಂದು ಕ್ರಮಗಳು ಬಂದಾಗ,
0: ಅದೇ ಈಗ ನಾನು ಅದೇನ್ ಹೇಳ್ತೀನಿ, ಅದರ್ ಟೈಪ್ಸ್ ಆಫ್ ಟಿಬಿ ಬಂದಾಗ, ಸೊ ನಾವು ಬೇರೆ ಡಯಾಗ್ನೋಸಿಸ್ ನ ಎಕ್ಸ್ಕ್ಲೂಡ್ ಮಾಡಿ, ಅಂದ್ರೆ ಈಗ ಇದು ಟಿಬಿ ಇದೇ ಇದು ಬಿಟ್ಟು ಬೇರೆ ಏನು ಕಾಯಿಲೆ ಇಲ್ಲ ಅಂದಾಗ ಮಾತ್ರ ನಾವು ಟಿಬಿನ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಚಿಕಿತ್ಸೆನ ಪ್ರಾರಂಭ ಅಂತಕ್ಕಂತ ಒಂದು ಇದರಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು, ಅದರ್ ಟೈಪ್ಸ್ ಆಫ್ ಟಿಬಿಸ್ ಅಲ್ಲಿ ಆತರ ಆಗ್ಬೋದು. ಸೊ ನಮ್ದು ಒಂದು ಉದ್ದೇಶ ಏನಿರುತ್ತೆ ಅಂತಂದ್ರೆ, ಯಾರಿಗೆ ಆಗ್ಲಿ ಟಿಬಿ ಚಿಕಿತ್ಸೆನ ನಾವು ಕೊಟ್ರೆ ಅದು 6 ತಿಂಗಳವರೆಗೆ ಕೊಡಬೇಕಾಗುತ್ತೆ. ಸೊ ನಾವು ರಾಂಗ್ ಡಯಾಗ್ನೋಸಿಸ್ ಮಾಡಿದ್ರೆ, ಸೊ 6 ತಿಂಗಳವರೆಗೆ ಪೇಷಂಟ್ ಅನ್ನೆಸೆಸರಿ ಆಗಿ ನುಂಗ್ಬೇಕಾಗುತ್ತೆ. ಸೊ ಹಂಗಾಗಿ ನಾವು ಎಷ್ಟು ಸಾಧ್ಯ ಅಷ್ಟು ಅದನ್ನ ಟಿಬಿ ಅಂತ ಹೇಳಿ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಸಾಕ್ಷಿ ಬೇಕೇ ಬೇಕು. ಸೊ ಆ ಒಂದು ಇದಕ್ಕೋಸ್ಕರ ಒಂದು ಸ್ವಲ್ಪ ವಿಳಂಬ ಆಗ್ಬೋದು, ಯಾವುದು ಶ್ವಾಸಕೋಶೇತರ ಟಿಬಿ ಇದ್ರೆ, ರೇರ್ ಫಾರ್ಮ್ಸ್ ಇದ್ದಾಗ ಆತರ ಆಗುತ್ತೆ.
1: ಅಂದ್ರೆ ಇದು ಒಂದು ಡಾಕ್ಟರ್ ಒಂದು ರೀತಿ ಸವಾಲೇ ಅನ್ಸುತ್ತೆ.
0: ಹಾ, ಸ್ವಲ್ಪ ಸವಾಲೇ. ಸ್ವಲ್ಪ ಸವಾಲು
1: ಪತ್ತೆ ಹಚ್ಚುವುದರಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳು
0: ಹೋಗಬೇಕಾಗ್ತದೆ.
1: ಪತ್ತೆ ಹಚ್ಚುವ ಕ್ರಮಗಳು ಏನೇನು ಇರ್ತದೆ ಸರ್?
0: ಪತ್ತೆ ಹಚ್ಚುವ ಕ್ರಮಗಳಲ್ಲಿ ಏನಂತಂದ್ರೆ, ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದೆ, ಮೇನ್ ಅಂದ್ರೆ ಸ್ಪೂಟಮ್ ಎಕ್ಸಾಮಿನೇಷನ್ ಅಂದ್ರೆ ಕಫ ಪರೀಕ್ಷೆ ಮಾಡ್ತಕ್ಕಂಥದ್ದು. ಅಪ್ರಾಪ್ರಿಯೇಟ್ ಟೆಸ್ಟ್ ಅಂತ ಹೇಳಿ ನಾವು. ಅಪ್ರಾಪ್ರಿಯೇಟ್ ಟೆಸ್ಟ್ ಅಂದ ಈಗ ಅಕಸ್ಮಾತ್ ಆಗಿ ನಾವು ನೀರು ತುಂಬಿತ್ತು ಶ್ವಾಸಕೋಶದ ಪಕ್ಕದಲ್ಲಿ ಅಂದ್ರೆ ಅದಕ್ಕೆ

0: ನಾವು ಎಕ್ಸ್ರೇ ಮಾಡಿಸ್ತೀವಿ, ಅದು ಮಾಡಿಸ್ಬಿಟ್ಟು ಅದನ್ನ ನೀರನ್ನ ತೆಗೆದ್ಬಿಟ್ಟು ಅದನ್ನ ನಾವು ಮತ್ತೆ ಪರೀಕ್ಷೆ ಮಾಡಿಸ್ತೀವಿ. ಸೊ ಅದೇ ರೀತಿಯಲ್ಲಿ ಹೋಟೆಲ್ ಟಿ ಬಿ ಆದ್ರೆ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸಬೇಕಾಗುತ್ತೆ. ಸೊ ಯಾವ ಜಾಗದಲ್ಲಿ ಆಗಿದೆ ಅನ್ನೋದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಬೇರೆ ಬೇರೆ ತರದ್ ಇರುತ್ತೆ. ಬಟ್ ಆದ್ರೂ ನಾನು ನಿಮಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ನಾವೇನು ಕಫ ಪರೀಕ್ಷೆ ಮಾಡ್ತೀವಿ, ಇದೇ ನಮ್ದು ಮೇನ್ ಎಕ್ಸಾಮಿನೇಷನ್. ಸೊ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ನಾನು ಎಲ್ಲರಿಗೆ ಒಂದು ಏನ್ ಕರೆ ಕೊಡ್ತಿದ್ದೀನಿ ಅಂತಂದ್ರೆ, ಈಗ ನಾವು ಮೊದಲಿನ ತರ ಟಿ ಬಿ ಇದೆಯಾ ಇಲ್ಲ ಅಂತೇಳಿ ಚಿಕಿತ್ಸೆ ಕೊಡಲ್ಲ. ಟಿ ಬಿ ಯಾವ ಡ್ರಗ್ಗೆ ಸೆನ್ಸಿಟಿವ್ ಇದೆ ಅಂತ ನೋಡ್ಬಿಟ್ಟು ನಾವು ಚಿಕಿತ್ಸೆನ ಕೊಡ್ತೀವಿ. ಯೂನಿವರ್ಸಲ್ ಡ್ರಗ್ ಸೆನ್ಸಿಟಿವಿಟಿ ಅಂತ. ಸೊ ಯಾರ್ಯಾರು ನಾವು ಟಿ ಬಿಗೆ ಔಷಧಿಯನ್ನ ನಾವು ಕೊಡ್ತೀವೋ ಅವರೆಲ್ಲರಿಗೂ ಕೂಡ ನಾವು ಕಂಪಲ್ಸರಿ ಆಗಿ ಡ್ರಗ್ ಸೆನ್ಸಿಟಿವಿಟಿ ಟೆಸ್ಟ್ ನ
1: ಮಾಡ್ತೀವಿ.
0: ಹೇಗೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಹತ್ತಿರದಲ್ಲಿರತಕ್ಕಂಥ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿ ಬಿ ನ್ಯಾಟ್ ಅಥವಾ ಟ್ರೂ ನ್ಯಾಟ್ ಅಂತ ಒಂದು ಮಷಿನ್ ಇರುತ್ತೆ. ಸೊ ಅದರಲ್ಲಿ ನಾವು ಈ ಕಫವನ್ನು ಪರೀಕ್ಷೆಗೆ ಹಾಕಿದಾಗ ಅದು ಟಿ ಬಿ ಬ್ಯಾಸಿಲ್ಲ ಇದೆ, ಜೊತೆಗೆ ಅದು ಈ ಡ್ರಗ್ಗಿಗೆ ಸೆನ್ಸಿಟಿವ್ ಇದೆಯಾ ಇಲ್ಲ ಅಂತಕ್ಕಂಥ ಕೂಡ ಅದನ್ನು ಪರೀಕ್ಷೆ ಮಾಡಿ ರಿಪೋರ್ಟ್ ಅನ್ನು ನಮಗೆ ಕೊಡುತ್ತೆ. ಸೊ ಅದ್ರ ಮೂಲಕ ನಾವು ಅದು ಡ್ರಗ್ ಸೆನ್ಸಿಟಿವ್ ಟ್ಯುಬರ್ಕ್ಲೋಸಿಸ್, ಆ ಡ್ರಗ್ ರೆಸಿಸ್ಟೆಂಟ್ ಟ್ಯುಬರ್ಕ್ಲೋಸಿಸ್ ಅಂತಕ್ಕಂಥದನ್ನ ಅಲ್ಲೇ ಡಿಸೈಡ್ ಆಗಿ ಹೋಗುತ್ತೆ. ಇದು ಫಸ್ಟ್ ಲೈನ್. ಸೊ ಎರಡನೇದಾಗಿ ಏನ್ ಹೇಳ್ತೀವಿ ಅಂದ್ರೆ, ಈ ಬಂದಾಗ ಇದು ನಾವು ರಿಫೆಮ್ಸಿನ್ ಅಂತ ಒಂದು ಡ್ರಗ್ ಇರುತ್ತೆ, ಇದು ಟಿ ಬಿ ಮರಗಳಲ್ಲಿ ಅತಿ ಮುಖ್ಯವಾದಕ್ಕಂತ ಒಂದು ಡ್ರಗ್. ಇದ್ರದ್ದು ಗೊತ್ತಾದ ತಕ್ಷಣ ಮೆಡಿಸನ್ಸ್ ಇರುತ್ತೆ. ಸೊ INH ಅಂತ ಇರುತ್ತೆ, ಮತ್ತೆ ಎತಂಬುಟಾಲ್ ಅಂತ ಇರುತ್ತೆ, ಪರಿಜನಮಣ ಅಂತ ಇರುತ್ತೆ. ಇದನ್ನ ನಾವು ಫಸ್ಟ್ ಲೈನ್ ಎಲ್ ಪಿ ಎ ಅಂತ ಕರಿತೀವಿ. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದ್ಸಲ ಪಾಸಿಟಿವ್ ಅಂತ ಬಂದು ರಿಫ್ಯಾಮ್ಸಿನ್ಗೆ ಸೆನ್ಸಿಟಿವ್ ಇದೆ ಅಂತ ಗೊತ್ತಾದಾಗ ಅದನ್ನ ನಾವೇನ್ ಮಾಡ್ತೀವಿ, ಕಫವನ್ನ ಎಲ್ ಪಿ ಎ ಕಳಿಸ್ತೀವಿ, ಅಂದ್ರೆ ಲೈನ್ ಪ್ರೋಬ್ ಅಸ್ಸೆ ಅಂತ ಹೇಳಿ ಮಾಡ್ತಾರ. ಒಂದೊಂದು ವಿಭಾಗಕ್ಕೆ ಒಂದೊಂದು ಲ್ಯಾಬ್ ಅನ್ನ ಅಂತ ಗುರುತಿಸಿರ್ತೀವಿ ನಾವು. ಇದು ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಕ್ಕಂಥ ಟೆಸ್ಟ್, ಮತ್ತೆ ಇದನ್ನು ಕೂಡ ಉಚಿತವಾಗಿ ಮಾಡ್ತಾರ. ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವೇ ಮಾಡ್ತೀವಿ. ಸೊ ರೋಗಿಗೆ ಯಾವುದೇ ತರದ ಕಾಲ್ ಏನಿರೋದಿಲ್ಲ. ಸೊ ರೋಗಿ ಬಂದು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ಸ್ಯಾಂಪಲ್ ಕೊಡೋದಷ್ಟೇ ಇರುತ್ತೆ. ಕೊಟ್ಟ ಮೇಲೆ ಅದು 2 ವಾರ ಆದ್ಮೇಲೆ ರಿಸಲ್ಟ್ ಬರುತ್ತೆ. ಸೊ ಈ 2 ವಾರ ಆದ್ಮೇಲೆ ರಿಸಲ್ಟ್ ಬಂದ್ಮೇಲೆ ಇದು ಯಾವ ತರದ ಟಿ ಅಂತ ಗೊತ್ತಾಗಿ, ಅಕಸ್ಮಾತ್ ಆಗಿ ಅದು ಡ್ರಗ್ ರೆಸಿಸ್ಟೆಂಟ್ ಇತ್ತು ಅಂತಂದ್ರೆ, ನಾವು ಅದ ಲೈನ್ ಆಫ್ ಟ್ರೀಟ್ಮೆಂಟ್ ನ ಚೇಂಜ್ ಮಾಡಿ MDR ಟಿ ಬಿ ಇತ್ತಂದ್ರೆ MDR ಟಿ ಬಿಗೆ ನಾವು ಅದನ್ನ ಕಳಿಸ್ತೀವಿ. ಇದಾದ ನಂತರ ಕೂಡ ಇನ್ನೂ ಸೆಕೆಂಡ್ ಲೈನ್ ಎಲ್ ಪಿ ಎ ಅಂತ ಇರುತ್ತೆ. ಸೊ ಇನ್ನ ಬೇರೆ ತರದ ಟಿ ಬಿ ಮಾತ್ರೆಗಳಿಗೆ ಇನ್ನ ಇದೆ ಅಂತ ಅದಕ್ಕೂ ಪರೀಕ್ಷೆ ಮಾಡಿಸ್ತೀವಿ. ಇನ್ನೂ ಒಂದು ರೀಜನಲ್ ಲ್ಯಾಬೊರೇಟರೀಸ್ ಅಂತ ಇರುತ್ತೆ, ಎಸ್ಪೆಷಲಿ ಬೆಂಗಳೂರಲ್ಲಿ ಇದೆ. ಅಲ್ಲಿ ಕೂಡ ನಾವು ಕಲ್ಚರ್ ಸೆನ್ಸಿಟಿವಿಟಿ ಕಳಿಸ್ತೀವಿ, ಕೆಲವು ಸವಾಲು ಇರತಕ್ಕಂಥ ಕೇಸಸ್ ಆದ್ರೆ ಅಲ್ಲಿ ಕಳಿಸ್ತೀವಿ. ಅಲ್ಲಿ ಸೊ ಎಲ್ಲಾ ಡ್ರಗ್ಸ್ದೂ ಕಲ್ಚರ್ ಆಗುತ್ತೆ, ಎಲ್ಲಾ ಇದಕ್ಕೆ ಏನೇನು ಸೆನ್ಸಿಟಿವ್ ಇದೆ ಅಂತ. ಅದ್ರ ಮೇಲೆ ನಾವು ಚಿಕಿತ್ಸೆನ ನಿರ್ಧಾರ ಮಾಡ್ತೀವಿ. ಬಹಳ ಮುಖ್ಯವಾಗಿ ನಾನು ನಿಮಗೆ ಹೇಳಕ್ ಇಷ್ಟಪಡೋದು ಏನಂತಂದ್ರೆ, ಸರ್ಕಾರಿ ವ್ಯವಸ್ಥೆನಲ್ಲಿ ಸೆನ್ಸಿಟಿವಿಟಿ ಟೆಸ್ಟ್ ಮಾಡಿ ಮಾಡತಕ್ಕಂಥ ಒಂದು ಅಂದ್ರೆ ಡ್ರಗ್ ಸೆನ್ಸಿಟಿವ್ ಮಾಡಿ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಏಕೈಕ ಕಾಯಿಲೆ ಅಂದ್ರೆ ಟಿ ಬಿ ಕಾಯಿಲೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಚಿಕಿತ್ಸೆ ಮತ್ತೆ ಟೆಸ್ಟ್ ಇದು ಯಾವುದೇ ಒಂದು ಖಾಸಗಿ ಸ್ವಾಮ್ಯದಲ್ಲಿ ನಿಮಗೆ ಅಷ್ಟು ಈಸಿಯಾಗಿ ಅವೈಲೇಬಲ್ ಇರೋದಿಲ್ಲ. ಯಾಕಂತಂದ್ರೆ ಇದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಖಾಸಗಿಯಾಗಿ ಹೋದಾಗ. ಸೊ ಅದನ್ನ ನಾವು ಉಚಿತವಾಗಿ ಮಾಡ್ತಿದೀವಿ. ಸೊ ನನ್ನ ಕರೆ ಏನಂತಂದ್ರೆ, ಸೊ ಯಾರಿಗೆ ಒಂದು ಈ ಲಕ್ಷಣ ಅಥವಾ ಟಿ ಬಿ ಇದೆ ಅಂತ ಗೊತ್ತಾದ್ರೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ನಿಮಗೆ ಸರಿಯಾದ ಒಂದು ನ್ಯಾಯ ಸಿಗುತ್ತೆ, ಸರಿಯಾದ ಚಿಕಿತ್ಸೆ ಸಿಗುತ್ತೆ ಅನ್ನೋದಕ್ಕೆ ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ.
1: ಶ್ವಾಸಕೋಶೇತರ ಟಿ ಬಿ ಹಾಗೆ ಡ್ರಗ್ಸ್ ಅಂದ್ರೆ ಔಷಧಿ ಹೇಗೆ ಕೊಡಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀವಿ?
0: ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಅದು ಕೆಲವು ಫ್ಲೂಯಿಡ್ಸ್ ನ ಡ್ರಾ ಮಾಡ್ತೀವಿ. ಆ ಫ್ಲೂಯಿಡ್ ನ ಡ್ರಾ ಮಾಡಿ ಆ ಡ್ರಾ ಮಾಡಿದ ಫ್ಲೂಯಿಡ್ ಇದಕ್ಕೆ ಕಳಿಸ್ತೀವಿ ನಾವು, ಎಲ್ ಪಿ ಎಗೆ ಮತ್ತೆ ಸಿ ಬಿ ನ್ಯಾಟಿಗೆ ಕಳಿಸ್ತೀವಿ. ಅದರಲ್ಲಿ ಕೂಡ ನಮಗೆ ಡ್ರಗ್ ಸೆನ್ಸಿಟಿವ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಅದ್ರ ಮೂಲಕನೇ ನಾವು ಚಿಕಿತ್ಸೆನ ಪ್ರಾರಂಭ ಮಾಡ್ತೀವಿ ಅಥವಾ ಅದನ್ನ ಚೇಂಜ್ ಮಾಡದಿದ್ರೆ ಮಾಡ್ತೀವಿ ಅದನ್ನ.
1: ಕೆಲವು ಕೇಸಸ್ ಹೊರಗಡೆ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸಿಕೊಂಡು ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಟಿ ಬಿ ಆರ್ ಕ್ರೋನಿಕ್ ಡಿಸೀಸ್ ಅಂತೇಳಿ ರಿಪೋರ್ಟ್ ಬರುತ್ತದೆ, ಅದ್ರ ಮೇಲೆ ನಾವು ಇದು ಟಿ ಬಿಗೆ ಮಾತ್ರೆ ತಗೊಳ್ಬೇಕು ಅಂತೇಳಿ ಸರ್ಕಾರಿ ವೈದ್ಯರ ಕಡೆಗೆ ರೆಫರ್ ಮಾಡುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಇದು ಈ ಕ್ರಮ ಸೂಕ್ತನ ಅಥವಾ ಹೇಗೆ ಸರ್?
0: ಈಗ ಏನಂತಂದ್ರೆ, ಕೆಲವು ಕ್ಲಿಷ್ಟಕರವಾದ ಒಂದು ಟಿ ಬಿಗಳಿದ್ದಾಗ ಈ ಒಂದು ಟೈಮಲ್ಲಿ ಆಗುತ್ತೆ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ವರ್ಕ್ಸ್, ಅಂದ್ರೆ ನಮ್ಮ ಏನು ಸೇವೆ ಅವಧಿ ಇರುತ್ತೆ ಅದರಿಂದ ನಾವು ತುಂಬಾನೇ ಇದಾಗುತ್ತೆ. ಈಗ ನಾನು ಕಳೆದ 23 ವರ್ಷದಿಂದ ಈ ಒಂದು ಟಿ ಬಿ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಹಂಗಾಗಿ ನಮ್ಗೆ ಏನಂದ್ರೆ, ಪೇಷಂಟ್ ನ ನೋಡಿದ ತಕ್ಷಣ, ರಿಪೋರ್ಟ್ಸ್ ನ ನೋಡಿದ ತಕ್ಷಣ, ಸೊ ಇದು 90-100% ಇದು ಏನು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ಟಿ ಬಿನೋ ಅಲ್ಲ ಅಂತಕ್ಕಂಥದ್ದು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಎವಿಡೆನ್ಸ್ ನಮಗೆ ಈ ತರದ ಲಕ್ಷಣಗಳಿದೆ, ಈ ತರದ್ದು ಎವಿಡೆನ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಅದನ್ನ ಟಿ ಬಿ ಕಾಯಿಲೆ ಅಂತ ಪರಿಗಣಿಸ್ತೀವಿ, ಅಥವಾ ಅದು ಅಲ್ಲ ಅಂತಾದ್ರೆ ಇದು ಅಲ್ಲ ಇದು ಬೇರೆನೇ ಇದೆ ಅಂತೇಳಿ ನಾವು ಚೇಂಜ್ ಮಾಡಿ ಆ ತರದ್ದು ಸುಮಾರು ಇನ್ಸ್ಟೆನ್ಸಸ್ ಇದೆ. ಬಟ್ ಇದು ಒಂದು ಸಂದರ್ಭ ಅಲ್ಲ ಅಂತ ಒಂದು ಇನ್ಸ್ಟೆನ್ಸಸ್ ನ ಹೇಳಕ್ಕೆ. ಬಟ್ ಏನಂತಂದ್ರೆ, ಡೆಫಿನೆಟ್ಲಿ
1: ಅನುಭವನು
0: ಬಹಳ ಮುಖ್ಯ ಆಗುತ್ತೆ. ನಾನು ಈ ಒಂದು ವಿಷಯದಲ್ಲಿ ಏನ್ ಕರೆ ಕೊಡಕ್ ಇಷ್ಟಪಡ್ತೀನಿ ಅಂತಂದ್ರೆ, ಖಾಸಗಿ ಚಿಕಿತ್ಸೆಗಿಂತ ಟಿಬಿಗೆ ಸರ್ಕಾರಿ ಚಿಕಿತ್ಸೆನೆ ಅತ್ಯುತ್ತಮವಾದಂತ ಹೇಳಕ್ಕೆ ಇಷ್ಟ.
1: ಹಾಗಾಗಿ ಯಾರೇ ಟಿಬಿ ಲಕ್ಷಣಗಳಿರೋರು ಸರ್ಕಾರಿ ವೈದ್ಯರನ್ನೇ

0: ಸಂಪರ್ಕಿಸೋದು ಸೂಕ್ತ?
1: ಸೂಕ್ತ.
0: ಇದರ ಚಿಕಿತ್ಸೆಗೆ ಔಷಧೋಪಚಾರಗಳು ಹೇಗೆ ಆಗ್ತದೆ? ಸರ್ಕಾರದಿಂದ ಯಾವ್ಯಾವ ಪ್ರಮಾಣದಲ್ಲಿ ಔಷಧೋಪಚಾರ ಮತ್ತು ಬೇರೆಲ್ಲ ಯಾವ ರೀತಿಯ ಸಲಹೆಗಳನ್ನು ಕೊಡಲಾಗ್ತದೆ?
1: ಹಾ, ಸೊ ಈ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ಈ ಟಿಬಿನಲ್ಲಿ ಕೆಲವು ಇದು ಯಾಕೆ ಇಷ್ಟೊಂದು ಗಂಭೀರ ಸ್ವರೂಪ ಪಡೆದಿದೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡೋದು. ಸೊ ಈಗೇನಂತಂದ್ರೆ ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ಎಷ್ಟಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಆಮೇಲೆ ಡೆನ್ಸಿಟಿ ಇರೋದೂ ಗೊತ್ತು, ಅಂದ್ರೆ ಈಗ ಇಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇಷ್ಟು ಜನ ವಾಸ ಮಾಡ್ಬೇಕಂತ ಇರುತ್ತೆ. ಬಟ್ ಆದ್ರೆ ನಮ್ದು ಡೆನ್ಸಿಟಿ ಜಾಸ್ತಿ, ಅಂದ್ರೆ ಒಂದೊಂದು ರೂಮಲ್ಲಿ 9 ಜನ 10 ಜನ ಮಲಗ್ತಕ್ಕಂಥ ಸಾಧ್ಯ ಜಾಸ್ತಿ ಇರುತ್ತೆ. ಈ ಎಲ್ಲಾ ಒಂದು ಸಂದರ್ಭದಿಂದ ಏನಾಗುತ್ತಂದ್ರೆ ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ಅಲ್ಲಿ 33% ಅಷ್ಟು ಜನ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಲ್ರೆಡಿ ಆಗ್ಬಿಟ್ಟಿರುತ್ತೆ.
0: ಓಹೋ.
1: ಸೊ ಈ ಬ್ಯಾಸಿಲೈ ಅಂತಕ್ಕಂಥದ್ದು ಏನಾಗ ಒಂದ್ಸಲ ಶ್ವಾಸಕೋಶಕ್ಕೆ ಹೋಗಿ ಇನ್ಫೆಕ್ಷನ್ ಆದ್ಮೇಲೆ ಇದು ಡಿಸೀಸ್ ಆಗಿ ಕನ್ವರ್ಟ್ ಆಗಲ್ಲ. ಇದೇನ್ ಮಾಡುತ್ತೆ ಅಂದ್ರೆ ಡಾರ್ಮೆಂಟ್ ಆಗಿ ಬೋನ್ ಮ್ಯಾರೋದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಈ ಲೇಟೆಂಟ್ ಇರತಕ್ಕಂತ ಒಂದು ಬ್ಯಾಸಿಲೈ ವರ್ಷಗಟ್ಟಲೆ ನಮ್ಮ ದೇಹದಲ್ಲಿ ಅದೇ ರೀತಿ ಸರ್ವಸಾಮಾನ್ಯರಂಗೆ ಹಂಗೆ ನಮ್ಮ ಜೊತೆನೆ ಜೀವನ ಮಾಡ್ತಾ
0: ಇರುತ್ತೆ.
1: ಸೊ ಇದಕ್ಕೆ ಹೈ ರಿಸ್ಕ್ ಅಂತ ಹೇಳ್ತೀವಿ ನಾವು. ರಿಸ್ಕ್ ಅಂದ್ರೆ ಈ 33% ಪಾಪ್ಯುಲೇಷನ್ ಏನು ಯಾರಿಗೆ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಗಿರುತ್ತೋ ಅವರೆಲ್ಲರಿಗೂ ಕಾಯಿಲೆ ಬರಲ್ಲ. ಸೊ ಅವರೆಲ್ಲರಿಗೂ ಒಂದು ಜೀವಮಾನದಲ್ಲಿ ಕಾಯಿಲೆ ಬರ್ತಕ್ಕಂಥ ಒಂದು ಚಾನ್ಸಸ್ ಏನಂದ್ರೆ 1-5% ಅಷ್ಟು ಇರುತ್ತೆ. ಬಟ್ ಆದರೆ ಅದರ್ ಥಿಂಗ್ಸ್ ಆಡ್ ಆಗುತ್ತೆ. ಯಾವುದು ಅದರ್ ಥಿಂಗ್ಸ್ ಅಂತಂದ್ರೆ ಮೊದಲನೇದಾಗಿ ಮಾಲ್ ನ್ಯೂಟ್ರಿಷನ್, ಅಂದ್ರೆ ಈ ನಾವು ಏನ್ ಹೇಳ್ತೀವಿ ದೈಹಿಕ ಪೌಷ್ಟಿಕಾಂಶ ಕೊರತೆ ಇದೆ ಅಥವಾ ಅವರು ಮಾಲ್ ನ್ಯೂಟ್ರಿಷನ್ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಆದಾಗ ಅಂತವ್ರಿಗೆ ಈ ಚಾನ್ಸಸ್ 10% ಗಿಂತ ಜಾಸ್ತಿ
0: ಆಗ್ತದೆ.
1: ಸೊ ಎರಡನೇ ಕ್ಯಾಟಗರಿ ಅಂತಂದ್ರೆ ಈಗ ನಾವು ಎಚ್ ಐ ವಿ ಇನ್ಫೆಕ್ಟೆಡ್ ಇರ್ತಕ್ಕಂಥ ಇಂಡಿವಿಜುವಲ್ಸ್ ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೀವಿ. ಸೊ ಎಚ್ ಐ ವಿ ಇರೋರಿಗೂ ಕೂಡ ಇಮ್ಯುನೋ ಕಾಂಪ್ರಮೈಸ್ಡ್ ಆಗಿರುತ್ತೆ. ನಂತರದಲ್ಲಿ ಯಾವ್ದಾದ್ರು ಡ್ರಗ್ಸ್ ತಗೊಂತಾ ಇದ್ರೆ, ಈಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಂತಾ ಇರೋರು ಅಥವಾ ಈ ರುಮಟಾಡ್ ಆರ್ಥರೈಟಿಸ್ ಸಂಧಿವಾತ ಇರತಕ್ಕಂಥ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಂತಾ ಇರೋರು, ಇವರೆಲ್ಲ ಏನು ತಗೊಂತಿರ್ತಾರೆ? ಇಮ್ಯುನೋ ಸಪ್ರೆಸೆಂಟ್ಸ್ ತಗೊಂತಿರ್ತಾರೆ. ಸೊ ಇಂಥವರಲ್ಲಿ ಆ ಟ್ಯೂಬರ್ಕ್ಯುಲ್ ಬ್ಯಾಸಿಲ್ ಏನು ಡಾರ್ಮೆಂಟ್ ಆಗಿ ಒಂದು ಜಾಗದಲ್ಲಿ ಕೂತಿತ್ತು ಅದು ಫ್ಲೇರ್ ಅಪ್ ಅಥವಾ ಅದು ಕಾಯಿಲೆ ಆಗಿ ಮಾರ್ಪಾಡಾಗಂತ ಚಾನ್ಸಸ್ ಇರುತ್ತೆ. ಇದು ಎರಡನೇ ಗುಂಪು. ಮೂರನೇ ಗುಂಪು ನಿಮ್ಮೆಲ್ಲರಿಗೂ ಗೊತ್ತು, ಈಗ ಇಂಡಿಯಾ ಈಸ್ ಕಟಿಂಗ್ ಇನ್ ಟು ಏನು ಸಕ್ಕರೆ ಕಾಯಿಲೆ ರಾಜಧಾನಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಬೈ 2030 more than 50 million to 70 million ಪೇಷಂಟ್ಸ್ ಆಗ್ತಾರಂತ ಒಂದು ಅಂದಾಜೆ ಸಕ್ಕರೆ ಕಾಯಿಲೆ. ಸೊ ಸಕ್ಕರೆ ಕಾಯಿಲೆ ಕೂಡ ಅಥವಾ ಮಧುಮೇಹ ಅಂತ ಏನ್ ಹೇಳ್ತೀರಿ ಅಥವಾ ಏನ್ ಡಯಾಬಿಟಿಸ್ ಅಂತ ಹೇಳ್ತೀರಿ, ಇದನ್ನು ಕೂಡ ನಿಮಗೆ ಪ್ರಿಡಿಸ್ಪೋಸ್ ಮಾಡುತ್ತೆ. ಅಂದ್ರೆ ನೀವು ಬೇಗ ನಿಮ್ಗೆ ಟಿಬಿ ಇನ್ಫೆಕ್ಷನ್ ಬರ್ತಕ್ಕಂಥ
0: ಸಾಧ್ಯತೆ.
1: ಸೊ ಇನ್ನು ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಸ್ಮೋಕರ್ಸ್. ಸೊ ಈ ಏನ ಯಾರು ಯಾವ ರೀತಿ ಇಮ್ಯುನೋ ಕಾಂಪ್ರಮೈಸ್ಡ್ ಇರ್ತಾರೆ, ಸೊ ಅದೇ ರೀತಿನಲ್ಲಿ ಕೂಡ ಅವ್ರಿಗೆ ಇರುತ್ತೆ. ಇನ್ನೊಂದು ಆಲ್ಕೋಹಾಲಿಕ್ಸ್. ಸೊ ಈ ಒಂದು 5 ಗುಂಪುಗಳಲ್ಲಿ 1-5% ಇರತಕ್ಕಂಥ ಚಾನ್ಸಸ್ more than 10% ಆಗಿ ಕನ್ವರ್ಟ್
0: ಆಗುತ್ತೆ.
1: ಸೊ ಹಂಗಾಗಿ ನಾವು ಟಿಬಿಯನ್ನ ಹೋಗಲಾಡಿಸೋದಕ್ಕೆ ಬಹಳಷ್ಟು ಕಷ್ಟಪಡ್ತೀವಿ. ಯಾಕೆ ಅಂತಂದ್ರೆ ಈ ಎಲ್ಲಾ ಪಾಪ್ಯುಲೇಷನ್ ತುಂಬಾ ಇದೆ ನಮ್ಮಲ್ಲಿ. ಸೊ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಮಕ್ಕಳು. ಸೊ ಮಕ್ಕಳ ಸಂಖ್ಯೆ ತುಂಬಾ ಇದೆ. ಸೊ ಆಲ್ಮೋ ನಾವು 0-18 years ಅಂತಂದ್ರೆ 22% ಆಫ್ ದ ನೇಷನ್ ಪಾಪ್ಯುಲೇಷನ್ ಇಸ್ ಅಂಡರ್ 18. ಸೊ ಇದಿಷ್ಟು ಒಂದು ಹ್ಯೂಜ್ ಪಾಪ್ಯುಲೇಷನ್, ಇದರಲ್ಲಿ 50% ಮಾಲ್ ನರೆಸ್ಟ್ ಇರ್ತಾರೆ. ಸೊ ಇದರಲ್ಲಿ ನಿಮಗೆ ಟಿಬಿ ಬರ್ತಕ್ಕಂಥ ಚಾನ್ಸಸ್ ಬಹಳ ಇರುತ್ತೆ. ಡಯಾಬಿಟಿಕ್ ಗೊತ್ತು ನಿಮಗೆ, ಎಚ್ ಐ ವಿನ ನಾವು ಆಲ್ಮೋಸ್ಟ್ ಸುಮಾರು ಇನ್ಸಿಡೆನ್ಸಸ್ ಅಂದ್ರೆ ಪ್ರಿವಿಲೆನ್ಸ್ ಮತ್ತೆ ಇನ್ಸಿಡೆನ್ಸ್ ಕಡಿಮೆ ಆಗಿದೆ. ಅದಕ್ಕಿಂತ ಜಾಸ್ತಿ ಈಗ ಇಮ್ಯುನೋಥೆರಪೀಸ್ ತಗೊಳ್ಳೋರು ಜಾಸ್ತಿ ಆಗಿದೆ, ಕಾಯಿಲೆ ಜಾಸ್ತಿ ಆಗಿದೆ, ರುಮಟೆಡ್ ಆರ್ಥರೈಟಿಸ್ ಸಂಧಿವಾತಗಳು ಜಾಸ್ತಿ ಆದಾಗಿಂದ ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ಅವರಲ್ಲಿ ಟಿಬಿಗಳು ಜಾಸ್ತಿ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆ ತರದ ಕೇಸಸ್ ತುಂಬಾ ನೋಡ್ತಿದ್ದೀನಿ ನಾವು. ಸೊ ನೆಕ್ಸ್ಟ್ ಹೇಳಿದ್ರೆ ನಾವು ಡಯಾಬಿಟಿಸ್. ಸೊ ಡಯಾಬಿಟಿಸ್ ಅಂತೂ ನಿಮ್ಗೆ ಗೊತ್ತಿದೆ. ಸೊ ಹಂಗಾಗಿ ಸೊ ಡಯಾಬಿಟಿಸ್ ಇರೋದ್ರಿಂದ ಸೊ ಈ ಎಲ್ಲಾ ಅಂಶಗಳು ಏನ್ ಮಾಡ್ತಿದೆ, ಟಿಬಿನ ಒಂದು ಗಂಭೀರ ಕಾಯಿಲೆಯನ್ನಾಗಿ ಇಂಡಿಯಾದಲ್ಲಿ ನಾವು ಪರಿಗಣಿಸಲೇಬೇಕಾಗುತ್ತೆ. ಅದಕ್ಕಾಗಿನೇ ಸರ್ಕಾರದವರು ಇದನ್ನ ನೋಟಿಫೇಬಲ್ ಡಿಸೀಸ್ ಅಂತ ಮಾಡಿದ್ದಾರೆ. ಸೊ ಇದಕ್ಕೆ ನಮ್ಗೆ ಇರ್ತಕ್ಕಂಥ ಒಂದೇ ಉಪಾಯ ಏನಂತಂದ್ರೆ, ಲಕ್ಷಣಗಳು ಬಂದಾಗ ನಾವು ಟೆಸ್ಟ್
0: ಮಾಡ್ಕೊಳ್ಳೋದು,
1: ನಂತರದಲ್ಲಿ ಚಿಕಿತ್ಸೆ ಮಾಡ್ಕೊಳ್ಳೋದು. ಇದನ್ನ ನಾವು ಚಿಕಿತ್ಸೆ ಗುಣಮುಖರಾಗೋದು ಬಹಳ ಬೇಗ ಬೇಗ ಗುಣಮುಖರಾದ್ರೆ ಸ್ಪ್ರೆಡ್ ಆಗೋದು ಕೂಡ ಅಷ್ಟೇ ಬೇಗ ಕಡಿಮೆ ಆಗುತ್ತೆ. ನಮಗೆ ಸವಾಲದೇನಂದ್ರೆ ಎಸ್ಪೆಷಲಿ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡ್ತಕ್ಕಂಥವ್ರಲ್ಲಿ. ಸೊ ಈಗ ಏನು ಆಲ್ಕೋಹಾಲಿಕ್ಸ್ ಅಂತ ನಾವೇನು ಹೇಳ್ತೀವಿ, ಇವರಲ್ಲಿ ಟಿಬಿ ಅತಿ ಲೇಟ್ ಆಗಿ ಕಾಣಿಸ್ಕೊಳತ್ತೆ. ಅಂದ್ರೆ ಕಾಣಿಸ್ಕೊಳತ್ತೆ ಅಂದ್ರೆ ಅವ್ರ ಆತ್ರೆಗೆ ತುಂಬಾ ಲೇಟ್ ಆಗಿ ಬರ್ತಾರೆ. ಸೊ ನಾವು ಅದಕ್ಕೆ ಸಿವಿಯರ್ ಟಿಬಿ ಅಂತ ಕರಿತೀವಿ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವ್ರು ಬಂದಾಗ ಅವರಿಗೆ ನಾವು ಚಿಕಿತ್ಸೆ ಕೊಡಬೇಕಂದಾಗ ಅವ್ರ ಲಿವರ್ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ಸೊ ನಾವು ಈ ಎಲ್ಲಾ ಟಿಬಿ ಡ್ರಗ್ಗಳು ಲಿವರ್ ಮೇಲೆ ಕೆಲಸ ಮಾಡುತ್ತೆ. ಸೊ ಅವರಿಗೆ ಜಾಂಡಿಸ್ ಬರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅವರು ಒಂದು ಡ್ರಗ್ಗೆ ಅಂದ್ರೆ ನಾವು ಏನ್ ಕೊಡ್ತಕ್ಕಂಥ ಔಷಧಿಗೆ ಆ ಕಾಂಪ್ಲೇನ್ಸ್ ಅಷ್ಟಾಗಿರಲ್ಲ. ಆಮೇಲೆ ಅವ್ರ ಕಮ್ಯುನಿಟಿಲಿ ಆಕ್ಟಿವ್ ಕೇಸಸ್ ಆಗಿರ್ತಾರೆ. ಸೊ ಇದರಿಂದ ಸ್ಪ್ರೆಡ್ ಆಗಂತ ಚಾನ್ಸಸ್ ಬಹಳ ಇರುತ್ತೆ. ಸೊ ಇದು ನಮಗೆ ಒಂದು ಆಕ್ಚುಲಿ ಕಮ್ಮಿ ಇರ್ತಕ್ಕಂಥ ಒಂದು ಸವಾಲು. ಯಾಕೆ ಇಂಡಿಯಾದಲ್ಲಿ ಟಿಬಿ

0: ಇನ್ನೂ ಹೋಗ್ತಾ ಇಲ್ಲ, ಇನ್ನೂ ಹೋಗ್ತಾ ಇಲ್ಲ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು
1: ಎಲ್ಲ
0: ಕಾರಣಗಳು ಮಿಕ್ಸ್ ಆಗುತ್ತೆ. ಐದು ಗುಂಪುಗಳು ಏನಿದೆ, ಒಂದು ಮಾಲ್ ನ್ಯೂಟ್ರಿಷನ್, ಇಮ್ಯುನೋ ಕಾಂಪ್ರಮೈಸ್ಡ್, ಮತ್ತೆ ಡಯಾಬಿಟಿಸ್, ನಂತರದಲ್ಲಿ ಸ್ಮೋಕರ್ಸ್ ಮತ್ತೆ ಆಲ್ಕೋಹಾಲಿಕ್ಸ್. ಸೊ ನಾವು ಚಿಕಿತ್ಸೆ ಬಗ್ಗೆ ಮಾತಾಡಬೇಕು ಅಂತಂದಾಗ ಚಿಕಿತ್ಸೆ ಏನು ಅಂತಂದ್ರೆ ಸರ್ಕಾರಿ ಮಟ್ಟದಲ್ಲಿ ವಿಲೇಜ್ ಮಟ್ಟದಲ್ಲಿ ಅವರವರ ಮನೆಗಳಿಗೇನೆ ಈ ಚಿಕಿತ್ಸೆನ ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದೆ. ಸೊ ಇದನ್ನ ಮಾನಿಟರ್ ಮಾಡ್ತಾರೆ, ಮಾನಿಟರ್ ಮಾಡೋದಕ್ಕೆ ಸಪರೇಟ್ ಆಗಿ ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಅಂತ ಇರ್ತಾರೆ, ಲ್ಯಾಬ್ ಆಕ್ಟಿವಿಟೀಸ್ ನೋಡೋದಕ್ಕೆ ಸೀನಿಯರ್ ಟ್ರೀಟ್ಮೆಂಟ್ ಲ್ಯಾಬ್ ಸೂಪರ್ವೈಸರ್ ಅಂತ ಇರ್ತಾರೆ, ಮತ್ತೆ ಅರ್ಬನ್ ಏರಿಯಾದಲ್ಲಿ ಅಂದ್ರೆ ಪಟ್ಟಣ ಪ್ರದೇಶದಲ್ಲಿ ಟಿಬಿ ಹೆಲ್ತ್ ವಿಸಿಟರ್ ಅಂತ ಇರ್ತಾರೆ, ಅದ್ರ ಮೇಲ್ಗಡೆ ಒಬ್ರು ಎಂಒಟಿಯು ಅಂತ ಇರ್ತಾರೆ, ಮೆಡಿಕಲ್ ಆಫೀಸರ್ ನೋಡ್ಕೊಂತಾರೆ ಒಂದು ಟಿಯುನ, ಅದ್ರ ಮೇಲ್ಗಡೆ ಡಿಟಿಯು ಅಂತ ಇರ್ತಾರೆ, ಅಂದ್ರೆ ಡಿಸ್ಟ್ರಿಕ್ಟ್ ಟ್ಯೂಬರ್ಕ್ಲೋಸಿಸ್ ಆಫೀಸರ್ ಅಂತ. ಸೊ ಇವರೆಲ್ಲರೂ ಮಾನಿಟರ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಟಿಬಿ ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳೋ ಹಾಗೆ ಮಾನಿಟರ್ ಮಾಡಿ ಈ ಕಾಯಿಲೆನ ಹೋಗೋ ತರನಲ್ಲಿ ನೋಡ್ಕೊಂತಾರೆ. ಬಟ್ ಚಿಕಿತ್ಸೆ ಬಗ್ಗೆ ಬಂದಾಗ ಸರ್ಕಾರಿ ಸ್ವಾಮ್ಯದಲ್ಲಿ ಸಿಗ್ತಕ್ಕಂಥ ಚಿಕಿತ್ಸೆ ಉತ್ತಮವಾದ್ದು, ಗುಣಮಟ್ಟದ್ದು, ಮತ್ತೆ ಅದು ಕಂಪ್ಲೀಟ್ ಆಗಿ ಮಾನಿಟರ್ ಆಗುತ್ತೆ, ಫಾಲೋಅಪ್ ಆಗುತ್ತೆ,
1: ಫಾಲೋಅಪ್ ಆಗ್ತದೆ.
0: ಇದು ಬಹಳ ಮುಖ್ಯವಾದ.
1: ಈಗ ಬಹಳಷ್ಟು ಮುಖ್ಯವಾಗಿ ಈ ಕಾಯಿಲೆಗೆ ಒಳಗಾಗಿರ್ತಕ್ಕಂಥವ್ರು ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥವ್ರು ಪೌಷ್ಟಿಕ ಆಹಾರಗಳನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಂತ ಮಧ್ಯದಲ್ಲಿ ಹೇಳಿದ್ರಿ.
0: ಹೌದು.
1: ಈ ಬಗ್ಗೆ ಸರ್ಕಾರದಲ್ಲಿ ಏನಾದರೂ ಬೇರೆ ಬೇರೆ ಮಾರ್ಗಗಳಿದಾವ? ಹಾಗೆ ತುಂಬಾ ಬಡತನದ ಕುಟುಂಬಗಳು.
0: ಹೌದು ಹೌದು, ಇದೆ. ಇದರಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಅಕ್ಷಯ ಪೋಷಣ ಯೋಜನೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಪ್ರತಿ ತಿಂಗಳು 1,000 ರೂಪಾಯಿಯನ್ನ 6 ತಿಂಗಳವರೆಗೆ ಸರ್ಕಾರ ಇದನ್ನ ಒಂದು ಸಹಾಯಧನವಾಗಿ ಕೊಡುತ್ತೆ, ಪೌಷ್ಟಿಕ ಆಹಾರವನ್ನ ತಗೊಳ್ಳಿ ಅಂತೇಳಿ. ಜೊತೆಗೆ ಕೆಲವು ಎನ್ಜಿಒಸ್ ಇರ್ಬೋದು ಅಥವಾ ಯಾರಾದ್ರೂ ಡೋನರ್ಸ್ ಇರ್ಬೋದು ಅಂತವ್ರ ಹತ್ರ ಮಾತಾಡ್ಬಿಟ್ಟು ಅವ್ರೇನಾದ್ರೂ ಈ ಎಣ್ಣೆ ಕಾಳುಗಳಿರ್ಬೋದು ಅಥವಾ ಅಕ್ಕಿ ಇರ್ಬೋದು ಅಥವಾ ದಾಲ್ ಇರ್ಬೋದು, ಸೊ ಅಂತದನ್ನೆಲ್ಲ ಕೊಡ್ಸಕ್ಕೂ ಕೂಡ ಮಾತಾಡಿ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಯಾರು ತುಂಬಾ ಪೂರ್ ಇದಾರೆ ಅವ್ರಿಗೆ ಅದು ಡೈಲಿ ಲಿವಿಂಗ್ ಕಷ್ಟ ಇದೆ ಅಂತಂದ್ರೆ ಈ ನಿಕ್ಷೇಪ ಪೋಷಣೆ ಅಭಿಯಾನ ಒಂದು, ಮತ್ತೆ ಈ ಡೋನರ್ಸ್ ವತಿಯಿಂದ ಪೌಷ್ಟಿಕ ಕಿಟ್ಗಳನ್ನ ಕೊಡಿಸುವಂತಹ ವ್ಯವಸ್ಥೆ ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಾ ಇದೆ.
1: ಡಾಕ್ಟರ್, ಈಗ ನಮ್ಮ ಈ ಸೀಮಿತ ಅವಧಿಯಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ಏನು ಅಂದ್ರೆ, ಇದು ಗಂಭೀರ ಕಾಯಿಲೆ, ಎಚ್ಚರವಾಗಿರಬೇಕು ಅನ್ನುವಂಥದ್ದೊಂದು, ಜನರು ಹೇಗೆ ಇದನ್ನ ಪ್ರಿಕಾಷನ್ಸ್ ಆಗಿ ಅಂದ್ರೆ ಮುಂಜಾಗ್ರತೆ ಕ್ರಮಗಳನ್ನ ಹೇಗೆ ಅನುಸರಿಸಿದ್ರೆ ಸೂಕ್ತ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್?
0: ಈಗ ಮೊದಲನೇದಾಗಿ ಏನ್ ಹೇಳ್ಬೇಕಂತಂದ್ರೆ, ಈಗ ಯಾರು ಕೇಸಸ್ ಇದಾರೆ ಅಂದ್ರೆ ಅವರೇ ನಮ್ಮ ಸೋರ್ಸ್. ಸೊ ಅವರು ಈ ಯಾರು ಶ್ವಾಸಕೋಶದ ಟಿಬಿಯಿಂದ ಏನ್ ಬಳಲ್ತಿರ್ತಾರೆ ಅವರು ಕಂಪಲ್ಸರಿ ಆಗಿ ಮಾಸ್ಕ್ ಅನ್ನ ಯೂಸ್ ಮಾಡಬೇಕು. ಒಂದು ಬ್ಲಿಕ್ ಪ್ಲೇಸಸ್ ಅಲ್ಲಿ ಅವ್ರು ಅಪಿಯರ್ ಆದಾಗ ಅವರು ಮಾಸ್ಕ್ ಅನ್ನ ಯೂಸ್ ಮಾಡಬೇಕು. ನಂತರ ಅವ್ರ ಮನೆಯಲ್ಲಿದ್ದಾಗ ಅವ್ರು ರೂಮ್ ಬಿಟ್ಟು ಹೊರಗಡೆ ಬಂದು ಬೇರೆಯವ್ರ ಜೊತೆ ಮಾತಾಡ್ತಿದ್ದಾಗ ಅವ್ರು ಮಾಸ್ಕ್ ಯೂಸ್ ಮಾಡಬೇಕು. ಎಲ್ಲಿ ಬೇಕಂದ್ರೆ ಅಲ್ಲಿ ಅವರು ಉಗಿಬಾರ್ದು. ಸೊ ಉಗುಳೋದನ್ನು ಕೂಡ ಒಂದು ಯಾವುದೋ ಒಂದು ಇದರಲ್ಲಿ ಮಾಡಿಬಿಟ್ಟು ಅದನ್ನ ಮಣ್ಣ ಹಾಕಿ ಮುಚ್ಚಬೇಕಾಗತ್ತೆ. ಸೊ ಈ ರೀತಿ ಒಂದು ಸಿಂಪಲ್ ಸ್ಟೆಪ್ಸ್ ನ ಅವ್ರು ತಗೊಂಡ್ರೆ ಸೊ ಡೆಫಿನೆಟ್ ಆಗಿ ನಾವು ಟಿಬಿಯನ್ನು ಹೋಗಲಾಡಿಸಬಹುದು. ಬಟ್ ಇದು ಬಿಟ್ಟು ನಾವು ಬೇರೆ ಏನು ಮಾಡಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಎಲ್ಲಿ ತನ ಪೇಷಂಟ್ಗೆ ಅವೇರ್ನೆಸ್, ನಾವು ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ, ಒಂದು ಸಲ ಲ್ಯಾಬ್ ಅಲ್ಲಿ ಟಿಬಿ ಪಾಸಿಟಿವ್ ಅಂತ ಗೊತ್ತ ತಕ್ಷಣ ಅಲ್ಲಿ ಇರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ ಹೇಳ್ತಾನ, ನೀವು ಇವತ್ತಿಂದ ಮಾಸ್ಕ್ ಹಾಕಬೇಕು, ಎಲ್ಲೆಲ್ಲಿ ಪಬ್ಲಿಕ್ ಅಲ್ಲಿ ಅಪಿಯರ್ ಆಗ್ತೀರಿ ಮಾಸ್ಕ್ ಹಾಕಬೇಕು. ಅಲ್ಲಿಂದ ಅವರು ಡಾಕ್ಟರ್ ಹತ್ರ ಬಂದ್ರೆ ಡಾಕ್ಟರ್ ಹೇಳ್ತಾರೆ ಅಂದ್ರೆ, ಸೊ ಪ್ರತಿಯೊಂದು ಹಂತದಲ್ಲಿ ನಾವು ಒಂದು ಅವೇರ್ನೆಸ್ ಕೊಡ್ತಾ ಹೋಗ್ತೀವಿ. ಸೊ ಈ ಒಂದು ಅವೇರ್ನೆಸ್ ಡೆಫಿನೆಟ್ ಆಗಿ ಇದು ಮಾಡುತ್ತೆ. ಎರಡನೇದಾಗಿ ನಾವು ಸರ್ಕಾರದ ವತಿಯಿಂದ ಒಂದು ಕ್ರಮವನ್ನು ತಗೊಂಡಿದ್ದೀವಿ. ಏನಂತಂದ್ರೆ, ಯಾವ ಮನೆಯಲ್ಲಿ ಟ್ಯೂಬರ್ಕ್ಲೋಸಿಸ್ ಬರುತ್ತೋ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ಗೂ ಆಕ್ಟಿವ್ ಟ್ಯೂಬರ್ಕ್ಲೋಸಿಸ್ ಇದೆಯಾ ಅಂತ ಚೆಕ್ ಮಾಡಿಸ್ತೀವಿ. ಇದು ಒಂದು ಹೊಸ ಒಂದು ಕ್ರಮ. ಸೊ ಅವ್ರಿಗೆ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಅಕಸ್ಮಾತ್ ಆಗಿ ಟಿಬಿದು ಯಾವುದೇ ಲಕ್ಷಣಗಳು ಇಲ್ಲ ಅಂತ ಗೊತ್ತಾದ್ರೆ ಅವರಿಗೆ ನಾವು ಟಿಬಿ ಪ್ರಿವೆಂಟಿವ್ ಥೆರಪಿ ಅಂತ ಕೊಡ್ತೀವಿ. ಸೊ ಇದನ್ನ 6 ತಿಂಗಳವರೆಗೆ ಟಿಬಿ ಪ್ರಿವೆಂಟಿವ್ ಥೆರಪಿ ಅಂತ ನಾವು ಉಚಿತವಾಗಿ ಕೊಡ್ತೀವಿ.
1: ಔಷಧಿ ಕೊಡ್ತಾರೆ,
0: ಔಷಧಿ ಕೊಡ್ತೀವಿ. ನಾವೊಂದು ಸ್ಟಡೀಸ್ ಮಾಡಿರೋ ಪ್ರಕಾರ ಯಾರಿಗೆ ಮನೆಯಲ್ಲಿ ಟಿಬಿ ಇರುತ್ತೋ ಅವ್ರ ಮನೆಯಲ್ಲಿ ವಿತಿನ್ 2 ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಿ, ಆ 2 ಇಯರ್ಸ್ ಅಲ್ಲಿ ಮೋರ್ ದನ್ 50% ಆಫ್ ದ ಕೇಸಸ್ ಪಾಸಿಟಿವ್ ಆಗುತ್ತೆ.
1: ಓ, ಹಾಗೆ.
0: ಆ ತರದ ಕೇಸಸ್ ನಾವು ತುಂಬಾ ನೋಡಿದೀವಿ. ಈಗ ಮಗನಿಗೆ ಶ್ವಾಸಕೋಶದ ಟಿಬಿ ಆಗಿರುತ್ತೆ, ಆ ಒಂದು 6 ತಿಂಗಳಾದ್ಮೇಲೆ ತಾಯಿಗೆ ಅಬ್ಡಮನಲ್ ಟಿಬಿ ಆಗುತ್ತೆ. ಸೊ ಇದನ್ನ ನಾವು ಹೋಗಲಾಡಿಸೋ ಸಲುವಾಗಿ, ಅಂದ್ರೆ ಕೇಸ್ ಬರ್ಡ್ ಅನ್ನ ಕಡಿಮೆ ಮಾಡೋ ಸಲುವಾಗಿ, ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಆಕ್ಟಿವ್ ಟ್ಯೂಬರ್ಕ್ಲೋಸಿಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಸೊ ಎಸ್ಪೆಷಲಿ ಶ್ವಾಸಕೋಶದ ಟಿಬಿ ಇತ್ತು ಅಂತಂದ್ರೆ ಚೆಕ್ ಮಾಡಿ ಅವ್ರಿಗೆ ಯಾರಿಗೂ ಆ ತರದೇನು ಲಕ್ಷಣ ಇಲ್ಲ ಅಂದಾಗ ಈ ಟಿಬಿ ಪ್ರಿವೆಂಟಿವ್ ಥೆರಪಿನ ಕೊಡ್ತೀವಿ. ಇನ್ ಕೇಸ್ ಲಕ್ಷಣಗಳಿದ್ರೆ ಪರೀಕ್ಷೆ ಮಾಡಿ ಅವ್ರಿಗೂ ಟಿಬಿ ಇದ್ರೆ ಟಿಬಿ ಚಿಕಿತ್ಸೆನು ಕೊಡ್ತೀವಿ. ಸೊ ಇದು ಒಂದು ಸರ್ಕಾರದಿಂದ ಆಗಿರತಕ್ಕಂಥ ಒಂದು ಕ್ರಮ
1: ಸರ್. ಟಿಪಿಟಿ ಆಗೋದ್ರಿಂದ ಸ್ವಲ್ಪ ಮುಂದೆ ಸಿವಿಯರ್ ಆಗೋದು.
0: ಹೌದು, ಇದು ಡೆಫಿನೆಟ್ಲಿ ಕೇಸ್ ಬರ್ಡನ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ, ಡೆಟ್ ಆಗಿ ಕೇಸ್ ಬರ್ಡನ್ ಕಡಿಮೆ ಆಗೇ ಆಗುತ್ತೆ.
1: ಯಾರ ಕುಟುಂಬದಲ್ಲಿ ಟಿಬಿ ಕಾಯಿಲೆ ಒಳಗಾಗಿರೋರಿದ್ದವರು ಇದಕ್ಕೆ ಮುಂದಾಗೋದು ಒಳ್ಳೆಯದು.
0: ಹೌದು,
1: ಮುಂಚಿತವಾಗಿ ಪರೀಕ್ಷೆ ಮಾಡಿಸ್ಕೊಂಡು,
0: ಹೌದು,
1: ಮುಂಚಿತವಾಗಿ ಕೊಡುವಂತ ಔಷಧಿಗಳನ್ನ ತಗೊಂಡ್ರೆ ಮುಂದೆ ಗಂಭೀರವಾಗಿ ಇದಕ್ಕೆ ಒಳಗಾಗದಂಗೆ ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೇದು ಡಾಕ್ಟ್ರೆ, ನಮ್ಮ ಸ್ಟುಡಿಯೋಕ್ಕೆ ಬಂದು ಟಿಬಿ ಕಾಯಿಲೆ ಬಗ್ಗೆ, ಅದರ ವಿಧಗಳ ಬಗ್ಗೆ ಮತ್ತು ಚಿಕಿತ್ಸಾ ವಿಧಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ. ಧನ್ಯವಾದಗಳು, ನಮಸ್ಕಾರ.

0: ಇದುವರೆಗೆ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ಡಾ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್.
1: ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ. ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ, ಈ ಕುರಿತು ಕಲಬುರಗಿಯ ಹಿರಿಯ ಪತ್ರಕರ್ತೆ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ.
4: ಭಾರತ ಸರ್ಕಾರವು ಜಾರಿಗೊಳಿಸಿದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಯೋಜನೆಯು 2025 ಜನವರಿ 1 ಕಾರ್ಯರೂಪಕ್ಕೆ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆಯನ್ನು 25 ನವೆಂಬರ್ 2024 ಅನುಮೋದಿಸಿತು. ದೇಶಾದ್ಯಂತ ವಿದ್ವತ್ಪೂರ್ಣ ಸಂಶೋಧನಾ ಲೇಖನಗಳು ಮತ್ತು ನಿಯತಕಾಲಿಕ ಪ್ರಕಟಣೆಗಳ ಜ್ಞಾನ ಪಡೆಯಲು ಕೇಂದ್ರ ವಲಯ ಯೋಜನೆಯಾದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆಗೆ ಚಾಲನೆ ನೀಡಲಾಯಿತು. ಹಾಗಾದರೆ ಈ ಯೋಜನೆಯಿಂದ ಯಾರಿಗೆಲ್ಲ ಪ್ರಯೋಜನ, ಸರ್ಕಾರ ಯಾವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಿತು ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿಯೋಣ. ಮುಖ್ಯವಾಗಿ ಈ ಯೋಜನೆಯನ್ನು ಭಾರತದಲ್ಲಿ ರಿಸರ್ಚ್ ಮಾಡುವವರಿಗಾಗಿ, ಎಂದರೆ ಉನ್ನತ ವ್ಯಾಸಂಗದ ವಿದ್ಯಾರ್ಥಿಗಳಿಗೆ, ಪಿಎಚ್ಡಿ ಸ್ಕಾಲರ್ಸ್, ಕಾಲೇಜಿನ ಫ್ಯಾಕಲ್ಟಿ, ಶಿಕ್ಷಕರು, ಸಂಶೋಧಕರು, ವಿಜ್ಞಾನಿಗಳಿಗಾಗಿ ರೂಪಿಸಲಾಗಿದೆ. ಇವರೆಲ್ಲ ತಮ್ಮ ಸಂಶೋಧನೆಯ ರೆಫರೆನ್ಸ್ಗೆ ಅಗತ್ಯವಿರುವ ರಿಸರ್ಚ್ ಪೇಪರ್ಸ್ಗಳನ್ನು ಹಾಗೂ ಜರ್ನಲ್ ಪೇಪರ್ಗಳನ್ನು ಅಂತಾರಾಷ್ಟೀಯ ಪ್ರಕಾಶಕರಿಂದ ಪಡೆದುಕೊಳ್ಳುತ್ತಾರೆ. ಇದಕ್ಕಾಗಿ ಭಾರತದ ಶಿಕ್ಷಣ ಸಂಸ್ಥೆಗಳು ಕೋಟ್ಯಾಂತರ ರೂಪಾಯಿಗಳ ಖರ್ಚು ಮಾಡಬೇಕಿತ್ತು. ಇಲ್ಲಿ ಶುಲ್ಕಗಳು ಒಂದೇ ರೀತಿ ಆಗಿರಲಿಲ್ಲ. ಹೀಗಾಗಿ ಸರ್ಕಾರವೇ ವೆಚ್ಚ ಭರಿಸಿ ಏಕರೂಪಿ ಅವಕಾಶ ಕಲ್ಪಿಸಲು ಈ ಮಹತ್ವದ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆ ಜಾರಿಗೊಳಿಸಿದೆ. ಇನ್ನು ಈ ಯೋಜನೆ ಯಾವ ಸಂಸ್ಥೆಗಳಿಗೆ ಅನ್ವಯವಾಗುವುದು ಎಂದರೆ, ದೇಶದ ಎಲ್ಲಾ ಸರ್ಕಾರಿ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಸ್ಥೆಗಳು, ಕೇಂದ್ರ ಸರ್ಕಾರದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್, ಸಂಶೋಧನಾ ಸಂಸ್ಥೆಗಳಿಗೆ ಒಂದೇ ರಾಷ್ಟೀಯ ಚಂದಾದಾರಿಕೆ ಯೋಜನೆಯಡಿ ಅಂತಾರಾಷ್ಟೀಯ ಸಂಶೋಧನಾ ಜರ್ನಲ್ಗಳು ಹಾಗೂ ಲೇಖನಗಳನ್ನು ಓದಲು ಪ್ರವೇಶ ಒದಗಿಸಿದೆ. ಸಂಶೋಧಕರು, ವಿದ್ಯಾರ್ಥಿಗಳು ಇನ್ನು ಮುಂದೆ ಸಂಶೋಧನಾ ಪ್ರಬಂಧಗಳು ಮತ್ತು ಜರ್ನಲ್ಗಳನ್ನು ಹುಡುಕಲು ಪ್ರಪಂಚದಾದ್ಯಂತ ಅಲೆದಾಡಬೇಕಾಗಿಲ್ಲ. ಬದಲಿಗೆ ಅವರು ಡಿಜಿಟಲ್ ಮೂಲಕ ಒಂದೇ ಸ್ಥಳದಲ್ಲಿ ಪಡೆಯಲು ಸಾಧ್ಯವಾಗಿದೆ. ಒಎನ್ಒಎಸ್ ಒಂದು ರೀತಿಯ ರಾಷ್ಟೀಯ ಡಿಜಿಟಲ್ ಸಂಶೋಧನಾ ಗ್ರಂಥಾಲಯವಿದ್ದಂತೆ. ಇಲ್ಲಿ ಪುಸ್ತಕಗಳಿಗಿಂತ ಹೆಚ್ಚು ರಿಸರ್ಚ್ ಜರ್ನಲ್ಸ್, ಸೈಂಟಿಫಿಕ್ ಪೇಪರ್ಗಳು, ಅಕಾಡೆಮಿಕ್ ಲೇಖನಗಳು ಇರುತ್ತವೆ. ಈ ಯೋಜನೆಯಡಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಪಿಎಚ್ಡಿ ಸ್ಕಾಲರ್ಸ್, ಕಾಲೇಜಿನ ಅಧ್ಯಾಪಕರು, ವಿಜ್ಞಾನಿಗಳು, ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು, ಐಐಟಿ, ಎನ್ಐಟಿ, ಎಐಐಎಂಎಸ್ ಮುಂತಾದ ಶಿಕ್ಷಣ ಸಂಸ್ಥೆಗಳು ಕಡಿಮೆ ವೆಚ್ಚದಲ್ಲಿ ಜರ್ನಲ್ಸ್ಗೆ ಪ್ರವೇಶ ಪಡೆಯಲಿವೆ. ಈ ಮೊದಲು ಸಂಸ್ಥೆಗಳು ಪ್ರತ್ಯೇಕವಾಗಿ ಅಂತಾರಾಷ್ಟೀಯ ಪ್ರಕಾಶಕರಿಗೆ ಹೆಚ್ಚು ಹಣ ತೆರಬೇಕಾಗುತ್ತಿತ್ತು. ಹೀಗಾಗಿ ದೊಡ್ಡ ಹಾಗೂ ಶ್ರೀಮಂತ ಸಂಸ್ಥೆಗಳಿಗೆ ಮಾತ್ರ ದುಬಾರಿ ಜರ್ನಲ್ಗಳು ಲಭ್ಯವಾಗುತ್ತಿದ್ದವು. ಆದರೆ ಒಟ್ಟಾಗಿ ರಾಷ್ಟೀಯ ಚಂದಾದಾರಿಕೆ ತೆಗೆದುಕೊಂಡರೆ ಈಗ ಸಣ್ಣ ಕಾಲೇಜುಗಳಿಗೂ ಕೂಡ ಜಾಗತಿಕ ಮಟ್ಟದ ರಿಸರ್ಚ್ ಓದಲು ರಾಷ್ಟೀಯ ಪ್ರವೇಶ ವ್ಯವಸ್ಥೆ ಲಭಿಸುತ್ತದೆ. ಇದಕ್ಕಾಗಿ ಸರ್ಕಾರವು 2025 - 2027 ಅಂದರೆ 3 ಅವಧಿಗೆ ಸುಮಾರು 6,000 ಕೋಟಿ ಹಣ ಮೀಸಲಿಟ್ಟಿದೆ. ಈ ಯೋಜನೆಯನ್ನು ಭಾರತ ಶಿಕ್ಷಣ ಸಚಿವಾಲಯದ ಅಧೀನದಲ್ಲಿರುವ ವಿಶ್ವವಿದ್ಯಾಲಯ ಧನಸಹಾಯ ಯುಜಿಸಿ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರವಾದ ಇನ್ಫಿಬಿನೆಟ್ ಡಿಜಿಟಲ್ ಪ್ರಕ್ರಿಯೆ ಮೂಲಕ ನಿರ್ವಹಿಸಲಾಗುತ್ತದೆ. ಎಲ್ಲರಿಗೂ ಸಮಾನ ಜ್ಞಾನ ಪ್ರವೇಶ ಮಾಡುವ ಮುಖ್ಯ ಧ್ಯೇಯದೊಂದಿಗೆ ಜಾರಿಗೊಂಡ ಒಎನ್ಒಎಸ್ ಯೋಜನೆಯು ಚಂದಾದಾರಿಕೆ ಮೂಲಕ ಅಧಿಕ ವೆಚ್ಚ ಕಡಿಮೆಗೊಳಿಸಿ ಭಾರತದ ಸಂಶೋಧನಾ ಗುಣಮಟ್ಟ ಹೆಚ್ಚಿಸುವ ದೊಡ್ಡ ಗುರಿ ಹೊಂದಿದೆ. ಒಎನ್ಒಎಸ್ ಯೋಜನೆಯಿಂದ ಯಾರಿಗೆಲ್ಲ ಯಾವ ಉಪಯೋಗವಾಗುವುದು ನೋಡೋಣ. ಮೊದಲನೆಯದಾಗಿ, ವಿದ್ಯಾರ್ಥಿಗಳ ಉನ್ನತ ಅಭ್ಯಾಸಕ್ಕೆ ಉತ್ತಮ ಗುಣಮಟ್ಟದ ರಿಸರ್ಚ್ ಆರ್ಟಿಕಲ್ಸ್ ಸಿಗುತ್ತವೆ. ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್ಗೆ ಸಹಾಯವಾಗುತ್ತದೆ. ವಿಶ್ವಮಟ್ಟದ ಜ್ಞಾನ ದೊರೆಯುತ್ತದೆ. ಇನ್ನು ಶಿಕ್ಷಕರ ಬೋಧನೆಗೆ ಹೊಸ ವಿಷಯ ವಸ್ತು ಮತ್ತು ರಿಸರ್ಚ್ ಅಪ್ಡೇಟ್ ಕೂಡ ಸಿಗುತ್ತದೆ. ಅವರಿಗೆ ತಮ್ಮ ರಿಸರ್ಚ್ ಪೇಪರ್ಸ್ ಬರೆಯಲು ಕೂಡ ಸಹಾಯವಾಗುತ್ತದೆ. ಸಂಶೋಧಕರಿಗೆ, ವಿಜ್ಞಾನಿಗಳಿಗೆ ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ ಮಾಹಿತಿ ಕೂಡ ಸಿಗುತ್ತದೆ. ತಮ್ಮ ಸಂಶೋಧನೆಯನ್ನು ಹೋಲಿಕೆ ಮಾಡಬಹುದು ಹಾಗೂ ಹೊಸ ಸಂಶೋಧನೆ ಆಧರಿಸಿ ಮುಂದಿನ ರಿಸರ್ಚ್ ಕೂಡ ಈ ವಿಜ್ಞಾನಿಗಳು, ಸಂಶೋಧಕರು ಮಾಡಬಹುದು. ದೇಶದಲ್ಲಿ ಇದರಿಂದ ಸಂಶೋಧನಾ ಗುಣಮಟ್ಟ ಹೆಚ್ಚುತ್ತದೆ ಹಾಗೂ ಹೊಸ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯವಾಗುತ್ತದೆ. ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳು ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ಗಳನ್ನು ಸುಲಭವಾಗಿ ಓದಬಹುದು. ಇದರಿಂದ ಹೊಸ ಆವಿಷ್ಕಾರಗಳು, ಗುಣಮಟ್ಟದ ರಿಸರ್ಚ್ ಪೇಪರ್ಸ್ ಜೊತೆಗೆ

0: ಕ್ರಿಯಾಶೀಲತೆ ಕೂಡ ಹೆಚ್ಚಾಗುತ್ತದೆ, ಡಿಜಿಟಲ್ ಶಿಕ್ಷಣ ಮಟ್ಟ ಬಲವಾಗುತ್ತದೆ. ಭಾರತದ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳು ಸ್ಥಳೀಯ ಭಾಷೆಯಲ್ಲಿಯೂ ಇಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಹೀಗಾಗಿ ಗ್ರಾಮೀಣ ನಗರ ವಿದ್ಯಾರ್ಥಿಗಳ ನಡುವೆ ಇರುವಂತಹ ವ್ಯತ್ಯಾಸವೂ ಕೂಡ ಕಡಿಮೆಯಾಗುತ್ತದೆ. ಅವರಿಗೂ ಗುಣಮಟ್ಟದ ಸಂಶೋಧನಾ ಮಾಹಿತಿಗೆ ಸುಲಭ ಪ್ರವೇಶ ಸಿಗಲಿದೆ. ಒಟ್ಟಾರೆ ಈ ದೇಶದ ಪ್ರತಿಯೊಬ್ಬ ಅರ್ಹ ವಿದ್ಯಾರ್ಥಿಗಳಿಗೆ ವಿಶ್ವಮಟ್ಟದ ಜ್ಞಾನ ದೊರೆಯಬೇಕು. ಯುವಜನತೆ ಸಂಶೋಧನೆ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ವೇಗವಾಗಿ ಮುನ್ನಡೆಯಲು ಹೆಚ್ಚು ಸಹಾಯವಾಗುತ್ತದೆ ಎಂಬ ಉದ್ದೇಶದಿಂದ ಸರ್ಕಾರ ಈ ಯೋಜನೆ ಜಾರಿಗೊಳಿಸಿದೆ. ಈ ಯೋಜನೆಯಿಂದ ದೇಶದ ಸುಮಾರು 18 ಮಿಲಿಯನ್ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಂಶೋಧಕರು ಲಾಭ ಗಿಟ್ಟಿಸಿಕೊಳ್ಳಲಿದ್ದಾರೆ. ದೇಶದ ಎಲ್ಲಾ ವಿಶ್ವವಿದ್ಯಾಲಯಗಳು ತಮ್ಮ ಸಂಪನ್ಮೂಲಗಳನ್ನು ಒಂದು ರಾಷ್ಟ್ರ ಒಂದು ಚಂದಾದಾರಿಕೆಯ ಮೂಲಕ ಹಂಚಿಕೊಳ್ಳುತ್ತವೆ. ಈ ಯೋಜನೆಯಲ್ಲಿ ಒಟ್ಟು 30 ಪ್ರಮುಖ ಅಂತಾರಾಷ್ಟೀಯ ಜರ್ನಲ್ ಪಬ್ಲಿಷರ್ಸ್ರೊಂದಿಗೆ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ. ಈ ಪ್ರಕಾಶಕರು ಪ್ರಕಟಿಸಿದ ಸುಮಾರು 13,000 ಹೆಚ್ಚು ಸಂಶೋಧನಾ ಇ ಜರ್ನಲ್ಗಳನ್ನು ಈಗ 6,300 ಹೆಚ್ಚು ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಕೇಂದ್ರ ಸರ್ಕಾರದ R&D ಸಂಸ್ಥೆಗಳು ಇದರ ಲಾಭ ಪಡೆಯಬಹುದಾಗಿದೆ. ಜಗತ್ತಿನ ನಾನಾ ದೇಶಗಳ ಎಲ್ಸಿವಿಯರ್ ಸೈನ್ಸ್ ಡೈರೆಕ್ಟ್, ಸ್ಪ್ರಿಂಗರ್ ನೇಚರ್, ವೈಲಿ ಬ್ಲ್ಯಾಕ್ವೆಲ್ ಪಬ್ಲಿಸಿಂಗ್, ಟೇಲರ್ ಅಂಡ್ ಫ್ರಾನ್ಸಿಸ್ ಮುಂತಾದ ಪ್ರಮುಖ 30 ಪ್ರಕಾಶಕರೊಂದಿಗೆ ಭಾರತ ಸರ್ಕಾರವು ONOS ಮೂಲಕ ಒಪ್ಪಂದ ಮಾಡಿಕೊಂಡಿದೆ. ಇಲ್ಲಿ ದೇಶದ ಪರವಾಗಿ ಒಟ್ಟಾಗಿ ಬಲ್ಕ್ ಸಬ್ಸ್ಕ್ರಿಪ್ಷನ್ ಕಾರಣದಿಂದ ಸ್ಥಳೀಯ ಸಂಸ್ಥೆಗಳ ಮೇಲಿರುವ ಪ್ರತ್ಯೇಕ ಚಂದಾದಾರಿಕೆ ಭಾರ ಕಡಿಮೆಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಕಡಿಮೆ ಅಥವಾ ಉಚಿತವಾಗಿಯೂ ಕೂಡ ಅವಕಾಶ ಸಿಗಬಹುದು. ಈ ಬಹುತೇಕ ಅಂತಾರಾಷ್ಟೀಯ ಜರ್ನಲ್ಗಳು ಮತ್ತು ಸಂಶೋಧನಾ ಲೇಖನಗಳು ಇಂಗ್ಲಿಷ್ನಲ್ಲಿ ಇರುತ್ತವೆ. ಆದರೂ ಎಲ್ಲಾ ಭಾಷಿಕರು ಕನ್ನಡ, ಹಿಂದಿ, ತಮಿಳು ಸೇರಿದಂತೆ ವಿವಿಧ ಭಾಷೆಯ ವಿದ್ಯಾರ್ಥಿಗಳು ತಮ್ಮ ವಿಷಯದ ಅಧ್ಯಯನ ಮತ್ತು ಸಂಶೋಧನೆಗೆ ಈ ಮಾಹಿತಿಯನ್ನು ಬಳಸಿಕೊಳ್ಳಬಹುದು. ಸರ್ಕಾರದ ಈ ಯೋಜನೆಯಲ್ಲಿ ಯಾರೇ ವ್ಯಕ್ತಿಗತವಾಗಿ ಪ್ರತ್ಯೇಕವಾಗಿ ಚಂದಾದಾರರಾಗುವ ಅಗತ್ಯವಿಲ್ಲ. ಸಂಬಂಧಿತ ಕಾಲೇಜು, ವಿಶ್ವವಿದ್ಯಾಲಯ ಅಥವಾ ಸಂಶೋಧನಾ ಸಂಸ್ಥೆಗಳು ONOS ಯೋಜನೆಯ ಚಂದಾದಾರರಾಗಿದ್ದರೆ ಅದರ ಮೂಲಕ ನಿಮಗೆ ಜರ್ನಲ್ಸ್ ಓದಲು ಪ್ರವೇಶ ಸಿಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಲೈಬ್ರರಿ ಅಥವಾ ರಿಸರ್ಚ್ ಡಿಪಾರ್ಟ್ಮೆಂಟ್ ಅನ್ನು ಸಂಪರ್ಕಿಸಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಅಲ್ಲದೆ ಈ ONOS ಪೋರ್ಟಲ್ಗೆ ಲಾಗಿನ್ ಕೂಡ ಆಗಬಹುದು. ಸಾಮಾನ್ಯವಾಗಿ ಕಾಲೇಜಿನ ವೈಫೈ ಅಥವಾ ಕ್ಯಾಂಪಸ್ ನೆಟ್ವರ್ಕ್ನಲ್ಲಿ ನೇರ ಪ್ರವೇಶ ಪಡೆಯಬಹುದು ಅಥವಾ ವಿದ್ಯಾರ್ಥಿಗಳ ಐಡಿ ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಕೂಡ ಲಾಗಿನ್ ಆಗಿ ರಿಸರ್ಚ್ ಜರ್ನಲ್ ಮತ್ತು ಲೇಖನಗಳನ್ನು ಓದಬಹುದು. ಈ ಚಂದಾದಾರಿಕೆಯಿಂದ ಸಾವಿರಾರು ಜರ್ನಲ್ಗಳಿಗೆ ಪ್ರವೇಶ ಪಡೆಯಬಹುದು. ಅದಕ್ಕಾಗಿ ಇದನ್ನು ರಾಷ್ಟ್ರೀಯ ರಿಸರ್ಚ್ ಲೈಬ್ರರಿ ನೆಟ್ವರ್ಕ್ ಎಂದು ಕೂಡ ಹೇಳಬಹುದು. ವೈದ್ಯಕೀಯ ಸಂಶೋಧನೆ, ಎಂಜಿನಿಯರಿಂಗ್, ಕೃಷಿ, AI ಮತ್ತು ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ರಸಾಯನಶಾಸ್ತ್ರ, ಸಮಾಜಶಾಸ್ತ್ರ ಮುಂತಾದ ವಿಷಯಗಳ ಲಕ್ಷಾಂತರ ಲೇಖನಗಳು ಇಲ್ಲಿ ಲಭ್ಯವಿರುತ್ತವೆ. ಯೋಜನೆಯು ಸಂಸ್ಥೆಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಐಐಟಿ, ಎನ್ಐಟಿ, ಸರ್ಕಾರಿ ಲ್ಯಾಬ್ ಇವುಗಳಲ್ಲಿ ಯಾವುದಾದರೂ ONOS ಸೇರಿದ್ದರೆ ಅದರ ವಿದ್ಯಾರ್ಥಿ ಅಥವಾ ಸಿಬ್ಬಂದಿಯಾಗಿ ನೀವು ಪ್ರವೇಶ ಪಡೆಯಬಹುದು. ನೀವು ಮಾಡಬೇಕಾಗಿರುವುದು ಇಷ್ಟೇ, ನಿಮ್ಮ ಸಂಸ್ಥೆಯ ಲೈಬ್ರರಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಈ ರಿಸೋರ್ಸ್ ONOS ರಿಮೋಟ್ ಆಕ್ಸೆಸ್ ವಿಭಾಗ ನೋಡಿ, ಸ್ಟೂಡೆಂಟ್ ಲಾಗಿನ್ ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಲಾಗಿನ್ ಆಗಬಹುದು. ಸಮೀಪದ ವಿಶ್ವವಿದ್ಯಾಲಯದ ಲೈಬ್ರರಿ ಮೂಲಕ ಕೂಡ ಆಕ್ಸೆಸ್ ಪಡೆಯಬಹುದು. ನಾಲೆಜ್ ಎಕಾನಮಿ ಬಲಪಡಿಸುವ ಹಾಗೂ ಜ್ಞಾನವನ್ನು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಸಮಾನವಾಗಿ ತಲುಪಿಸುವ ONOS ಮಹತ್ವದ ರಾಷ್ಟ್ರೀಯ ಯೋಜನೆಯಾಗಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ, ಈ ಕುರಿತು ಕಲಬುರಗಿಯ ಹಿರಿಯ ಪತ್ರಕರ್ತೆ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ, ನೆನಪಿರಲಿ.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
4: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
3: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
4: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢಗೊಳಿಸುವ ಗುರಿ ಹೊಂದಿರುವ 5 ರಾಷ್ಟಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನೆದರ್ಲ್ಯಾಂಡ್ಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಹಸ್ರಾರು ಮಂದಿ ಭಾರತೀಯ ಸಮುದಾಯಗಳು ಪ್ರಧಾನಿ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಿದ್ದು ಇದಕ್ಕಾಗಿ ಎಲ್ಲಾ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ನಂತರ ಅವರು ಭಾರತ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಗಳು ಮತ್ತು ಕೃತಕ ಬುದ್ದಿಮತ್ತೆ ಕ್ಷೇತ್ರಗಳಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದ ಇಂಧನ, ಹಸಿರು ಜಲಜನಕ ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೊಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಪ್ರಧಾನಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾಂಡೆರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಹಂತದಲ್ಲಿ ಪ್ರಧಾನಿ ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋನ್ಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೂನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತವೆ. ಈ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ದೇಶದಲ್ಲಿ ಇಂದು ರಾಷ್ಟೀಯ ಡೆಂಗ್ಯೂ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧಿಕೃತವಾಗಿ ಘೋಷಿಸಿರುವ ಈ ದಿನವು ರೋಗದ ವಿರುದ್ದ ಜಾಗೃತಿ ಮೂಡಿಸುವುದು ಮತ್ತು ಮುಂಗಾರು ಪೂರ್ವ ಕ್ರಮಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟುವ ಗುರಿ ಹೊಂದಿರುವ ನಿಂತ ನೀರನ್ನು ತೆರವುಗೊಳಿಸುವ ಮತ್ತು ನೀರು ಸಂಗ್ರಹಣಾ ಟ್ಯಾಂಕ್ಗಳ ಸರಿಯಾದ ನಿರ್ವಹಣೆ ಸೇರಿದಂತೆ ಸರಳ ನಿಯಂತ್ರಣ ತಂತ್ರಗಳನ್ನು ಉತ್ತೇಜಿಸಲು ಈ ದಿನವನ್ನು ಗುರುತಿಸಲಾಗಿದೆ. ರಾಷ್ಟೀಯ ಡೆಂಗ್ಯೂ ದಿನದ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಡೆಂಗ್ಯೂ ತಡೆಗಟ್ಟುವಿಕೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸ್ವಚ್ಛ ಹಾಗೂ ಸುರಕ್ಷಿತ ಪರಿಸರವನ್ನು ಕಾಪಾಡಿಕೊಳ್ಳಲು ನಾಗರಿಕರು ಒಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸರ್ಕಾರ ಕಣ್ಗಾವಲು ವ್ಯವಸ್ಥೆಯನ್ನು ತೀವ್ರಗೊಳಿಸಿದೆ. ವಿಸ್ತೃತ ಪರೀಕ್ಷೆ, ಸುಧಾರಿತ ಚಿಕಿತ್ಸಾ ಸೌಲಭ್ಯಗಳು ಮತ್ತು ವ್ಯಾಪಕ ಜಾಗೃತಿ ಅಭಿಯಾನಗಳ ಮೂಲಕ ಡೆಂಗ್ಯೂ ನಿಯಂತ್ರಣ ಪ್ರಯತ್ನಗಳನ್ನು ಬಲಪಡಿಸುವುದನ್ನು ಮುಂದುವರೆಸಿದೆ. ಡೆಂಗ್ಯೂ ನಿಯಂತ್ರಣಕ್ಕಾಗಿ

ಸಮುದಾಯದ ಭಾಗವಹಿಸುವಿಕೆಯನ್ನು ಪರಿಶೀಲಿಸಿ ಸ್ವಚ್ಛಗೊಳಿಸಿ ಎಂಬುದು ಈ ಬಾರಿಯ ಧ್ಯೇಯವಾಕ್ಯವಾಗಿದೆ ಎಂದು ಜೆಪಿ ನಡ್ಡಾ ಒತ್ತಿ ಹೇಳಿದ್ದಾರೆ. ಜಾಗತಿಕ ಸಂಘರ್ಷದ ಬಿಕ್ಕಟ್ಟಿನ ನಡುವೆಯೂ ಭಾರತ ತೈಲ ಬೆಲೆಯನ್ನು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಹೆಚ್ಚಳ ಮಾಡಿದೆ. ಇತರೆ ರಾಷ್ಟಗಳಲ್ಲಿ ಶೇಕಡಾ 20-45% ಏರಿಕೆ ಕಂಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡಾ 3.2% ಮಾತ್ರವೇ ಹೆಚ್ಚಳವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷ ಮತ್ತು ಇಂಧನ ಪೂರೈಕೆಗಳ ಅಡ್ಡಿ ಆತಂಕದ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ನಾಗರಿಕರ ಹಿತದೃಷ್ಟಿಯಿಂದ ಕೆಲವೇ ದಿನಗಳ ಹಿಂದೆ ಅಬಕಾರಿ ಸುಂಕವನ್ನು 10 ರೂಪಾಯಿಯಷ್ಟು ಕಡಿಮೆ ಮಾಡಿತ್ತು. ಆದರೆ ಇದೀಗ ಬ್ರೆಂಟ್ ಕಚ್ಚಾ ತೈಲ ಬೆಲೆ ಐತಿಹಾಸಿಕ ಗರಿಷ್ಠ ಮಟ್ಟಕ್ಕೆ ಏರುತ್ತಿದ್ದರಿಂದ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಅನಿವಾರ್ಯವಾಗಿದೆ ಎಂದರು. ಆದರೂ ವಿಶ್ವದಲ್ಲೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಅಂದರೆ 3 ರೂಪಾಯಿ ಏರಿಕೆ ಮಾಡಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ. ಜಾಗತಿಕವಾಗಿ ತೈಲ ಬೆಲೆಯನ್ನು ಭಾರತವೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಏರಿಕೆ ಮಾಡಿದೆ. ಅಮೆರಿಕ ಶೇಕಡಾ 44.5%, ಶ್ರೀಲಂಕಾ ಶೇಕಡಾ 38.2%, ಯುಕೆ ಶೇಕಡಾ 19.2%, ಜರ್ಮನಿ ಶೇಕಡಾ 13.7% ಹೆಚ್ಚಳ ಮಾಡಿದೆ.

0: ಚಲ ಅನಿವಾರ್ಯವಾಗಿದೆ ಎಂದರು. ಆದರೂ ವಿಶ್ವದಲ್ಲೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಅಂದರೆ 3 ರೂಪಾಯಿ ಏರಿಕೆ ಮಾಡಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ. ಜಾಗತಿಕವಾಗಿ ತೈಲ ಬೆಲೆಯನ್ನು ಭಾರತವೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಏರಿಕೆ ಮಾಡಿದೆ. ಅಮೆರಿಕ ಶೇಕಡ 44.5, ಶ್ರೀಲಂಕಾ ಶೇಕಡ 38.2, ಯುಕೆ ಶೇಕಡ 19.2, ಜರ್ಮನಿ ಶೇಕಡ 13.7 ಹೆಚ್ಚಳ ಮಾಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2 ಹೆಚ್ಚಳ ಮಾಡಿದೆಯಷ್ಟೇ ಎಂದು ಅಂಕಿಅಂಶ ಸಹಿತ ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗವನ್ನು ಶೀಘ್ರವೇ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ಗೆ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಬಳಸಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂದು ಅವರು ಖಾಸಗಿ ವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟು ನಿವಾರಣೆಗೆ ಅಮೆರಿಕ ಕೈಗೊಂಡಿರುವ ಕ್ರಮಗಳು ಸಕಾರಾತ್ಮಕವಾಗಿವೆ ಎಂದು ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸುವಲ್ಲಿ ಭಾರತ ಪ್ರಮುಖ ಮತ್ತು ದೊಡ್ಡ ಪಾತ್ರ ವಹಿಸಬಲ್ಲದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಅವರು ಯುದ್ದದಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಇರಾನ್ಗೆ ಸಂಬಂಧಿಸಿದ ಯಾವುದೇ ವಿಷಯಕ್ಕೂ ಮಿಲಿಟರಿ ಅಥವಾ ಯುದ್ದದ ಮೂಲಕ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಮಾತುಕತೆ ಮತ್ತು ರಾಜತಾಂತ್ರಿಕ ಒಪ್ಪಂದಗಳನ್ನು ಹೊರತುಪಡಿಸಿ ಈ ಬಿಕ್ಕಟ್ಟಿಗೆ ಬೇರೆ ಯಾವುದೇ ಪರ್ಯಾಯ ಪರಿಹಾರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಿಕ್ಕಿಂ ರಾಜ್ಯೋತ್ಸವ ದಿನದಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಕ್ಕಿಂ ಜನರಿಗೆ ಶುಭ ಕೋರಿದ್ದಾರೆ. ಭಾರತದ ಅಭಿವೃದ್ದಿಗೆ ಸಿಕ್ಕಿಂ ನೀಡಿದ ಕೊಡುಗೆಯನ್ನು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖಿಸಿದ್ದಾರೆ. ಗುರುಗ್ರಾಮದ ಶಿಕೋಹ್ಪುರ ಗ್ರಾಮದಲ್ಲಿ 2008 ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಉದ್ಯಮಿ ರಾಬರ್ಟ್ ವಾದ್ರಾ ಅವರಿಗೆ ಜಾಮೀನು ನೀಡಿದೆ. ಈ ಪ್ರಕರಣವನ್ನು ಹೆಚ್ಚಿನ ವಿಚಾರಣೆಗಾಗಿ 10 ಜುಲೈಗೆ ಮುಂದೂಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿಯಲ್ಲಿ ಸಲ್ಲಿಸಲಾದ ಜಾರಿ ನಿರ್ದೇಶನಾಲಯದ ದೂರನ್ನು ನ್ಯಾಯಾಲಯ ಪರಿಗಣಿಸಿ ವಾದ್ರಾ ಅವರಿಗೆ ಸಮನ್ಸ್ ನೀಡಲಾಗಿತ್ತು. ವಾದ್ರಾ ಅವರು ರೌಸ್ ಅವೆನ್ಯೂ ನ್ಯಾಯಾಲಯದ ಮುಂದೆ ಇಂದು ಹಾಜರಾದರು. ಅಂತಾರಾಷ್ಟೀಯ ಬೆಳಕಿನ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭೌತಶಾಸ್ತ್ರಜ್ಞ ಮತ್ತು ಇಂಜಿನಿಯರ್ ಥಿಯೋಡರ್ ಮೈಮನ್ 1960 ಲೇಸರ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯನ್ನು ಸ್ಮರಿಸಲು ಸಲುವಾಗಿ ಪ್ರತಿ ವರ್ಷ May 16 ಈ ದಿನವನ್ನು ಆಚರಿಸಲಾಗುತ್ತದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಪಟಿಯಾಲಾದಲ್ಲಿ ನಡೆದ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ 15 ಹಾಗೂ 17 ವಯೋಮಿತಿಯೊಳಗಿನ ವಿಭಾಗಗಳಲ್ಲಿ ಭಾರತದ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. 2 ಸ್ವರ್ಣ ಪದಕ, 7 ಬೆಳ್ಳಿ ಹಾಗೂ 8 ಕಂಚಿನ ಪದಕಗಳನ್ನು ಗಳಿಸಿದ್ದಾರೆ. ಈ ಮೂಲಕ ಬಾಕ್ಸಿಂಗ್ನಲ್ಲಿ ಹೊಸ ದಾಖಲೆ ಬರೆಯುವ ನಿಟ್ಟಿನಲ್ಲಿ ಭಾರತದ ಬಾಕ್ಸರ್ಗಳು ದಾಪುಗಾಲಿಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
5: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश।

0: अगर टाइम मैनेजमेंट सीख ली और समय का प्रोडक्टिव यूज सीख लिया तो आप देखिए आप कभी भी प्रेशर नहीं लगेगा, थकान नहीं लगेगी।
1: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे। अधिक जानकारी के लिए www.ncpcr.gov.in पर लॉगिन करें।
2: बदली से अभ्यास बदली से
3: मशीन नल्ली बट्टे हाको मोदलु चेक माडिल्वा?
2: ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಬೊಮ್ಮ ಸಮುದ್ರದ ಗುರುಶಾಂತಯ್ಯ ಹಿರೇಮಠ ಮತ್ತು ಸಂಕಡಿಗರಿಂದ ಏಕತಾರಿ ಪದ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೊಮ್ಮ ಸಮುದ್ರದ ಗುರುಶಾಂತಯ್ಯ ಹಿರೇಮಠ್ ಮತ್ತು ಸಂಗಡಿಗರಿಂದ ಏಕತಾರಿ ಪದ ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-300-309. ಟೇಕ್ ಕೇರ್.
2: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಕೇಳುಗರೆ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
3: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18 ಸಂಜೆ 7 ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026 ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ.
4: ತಾಯಿ ಭೂಮಿ ತಾಯಿ ಸದೈವ ಭಯದಾಯಿ, ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ.
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂ ವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿ ವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-341-4 ಹಾಗೂ 244-341-6 STD ಸಂಖ್ಯೆ 0836. ತಪ್ಪದೆ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
5: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಶನಿ ಪ್ರಭಾವ ಚಿತ್ರದ ಗೀತೆಯನ್ನ. ಪಿ ಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ, ಎಂ ರಂಗರಾವ್ ಅವರ ಸಂಗೀತ, ಯೋಗನರಸಿಂಹ ಅವರ ಸಾಹಿತ್ಯ.

ಈಗ ಕೇಳಿ ಮಲ್ಲಿಗೆ ಹೂವೆ ಚಿತ್ರದ ಗೀತೆಯನ್ನು ಕೆಜೆ ಯೇಸುದಾಸ್ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಈಗ ಕೇಳೋಣ ವಾಣಿ ಜಯರಾಮ್ ಅವರ ಸ್ವರದಲ್ಲಿ ಇರುವ ಜಾರಿ ಬಿದ್ದ ಜಾಣ ಚಿತ್ರದ ಗೀತೆಯನ್ನು ಸಾಹಿತ್ಯ ವಿದ್ಯಾಶಂಕರ್, ಸಂಗೀತ ಟಿ ಜಿ ಲಿಂಗಪ್ಪ ಅವರದು.

0: ಬದುಕೆಲ್ಲ ಉಸಿರೆಲ್ಲ ಜಗವೆಲ್ಲ ಪ್ರೇಮ.
1: ಜೀವನ ಚಕ್ರ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳು. ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ.

ಇಳಿಯರಾಜಾ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ಇರುವ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆಯನ್ನು ಕೇಳೋಣ ಈಗ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 1:59:04. ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ, 2:15 ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ 2020

0: 2025-26 ಹಣಕಾಸು ವರ್ಷದಲ್ಲಿ ಹೊಸ ದಾಖಲೆ ಬರೆದಿದೆ. ಪ್ರಯಾಣಿಕರ ಸಂಚಾರ ಮತ್ತು ಸರಕು ಸಾಗಣೆಯಲ್ಲಿ ಮೈಲುಗಲ್ಲು ಸಾಧಿಸಿದೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೂಲಕ ಈವರೆಗೆ 40 ಕೋಟಿ ಪ್ರಯಾಣಿಕರು ಪ್ರಯಾಣಿಸಿದ್ದು 5,32,000 ಮೆಟ್ರಿಕ್ ಟನ್ ಸರಕುಗಳನ್ನು ಸಾಗಿಸಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿಯಮಿತ ಬಿಐಎಎಲ್ನ 134ನೇ ಮಂಡಳಿ ಸಭೆಯಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೆಐಎಎಲ್ ಕೈಗೊಂಡ ಪ್ರಮುಖ ಸಾಧನೆಗಳು, ಕಾರ್ಯಕ್ಷಮತೆಯ ಮುಖ್ಯಾಂಶಗಳು ಮತ್ತು ಅಭಿವೃದ್ಧಿ ಉಪಕ್ರಮಗಳ ಪರಿಶೀಲನೆ ವೇಳೆ ಮಂಡಳಿ ಈ ವಿಷಯ ತಿಳಿಸಿದೆ. ಒಂದೇ ದಿನದಲ್ಲಿ 1,39,111 ಪ್ರಯಾಣಿಕರನ್ನು ನಿರ್ವಹಿಸಲಾಗಿದೆ. ವರ್ಷದಲ್ಲಿ 2,80,800 ವಿಮಾನಗಳ ಸಂಚಾರವು ದಾಖಲಾಗಿದೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಇಂದು ಪ್ರವಾಸೋದ್ಯಮ ಸಚಿವ ಎಚ್ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಕಳೆದ 1 ವರ್ಷದಲ್ಲಿ ಲಕ್ಕುಂಡಿಯಲ್ಲಿ 3,000 ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸಲಾಗಿದೆ. ಈ ಮೂಲಕ ಲಕ್ಕುಂಡಿ ಗತವೈಭವವನ್ನು ಮರಳಿಸುವ ಸರ್ಕಾರದ ಕ್ರಮವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಲಾಗಿದೆ. 16 ಲಕ್ಕುಂಡಿಯ ದೇವಾಲಯಗಳನ್ನು ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಲಾಗಿದೆ. ಮುಂಬರುವ ದಿನಗಳಲ್ಲಿ 100 ಬಾವಿಗಳು ಮತ್ತು 100 ಪುರಾತನ ದೇವಾಲಯಗಳನ್ನು ಅನಾವರಣಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ನವದೆಹಲಿಯ ರಾಷ್ಟೀಯ ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿರುವ 50 ವರ್ಷಗಳ ಹಿಂದೆ ಲಕ್ಕುಂಡಿಯಿಂದ ತೆಗೆದುಕೊಂಡು ಹೋಗಿರುವ ಪ್ರಾಚ್ಯಾವಶೇಷಗಳನ್ನು ಮರಳಿ ಲಕ್ಕುಂಡಿಗೆ ತರಲು ಕ್ರಮ ವಹಿಸಲು ನಿರ್ಧರಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ನೀಲಣ್ಣನವರ್ ವಿರುದ್ದದ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ತನಿಖೆಯನ್ನು ಬೆಳಗಾವಿ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಶಿವಬಸವನಗರದಲ್ಲಿರುವ ಅವರಿಗೆ ಸೇರಿದ 2 ಕಚೇರಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಹಣಕಾಸು ವಹಿವಾಟು ಮತ್ತು ಸಾರ್ವಜನಿಕ ಹೂಡಿಕೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಾರ್ವಜನಿಕರು ಮತ್ತು ಮಾಜಿ ಸೈನಿಕರು ಹೂಡಿಕೆ ಮಾಡಿದ 1,000,000,000 ಕೋಟಿ ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡ ಆರೋಪ ಶಿವಾನಂದ ನೀಲಣ್ಣನವರ್ ಮೇಲಿದೆ. ಬೆಳಗಾವಿ ಆಯುಕ್ತ ಮೊಹಮ್ಮದ್ ರೋಷನ್ ಠೇವಣಿದಾರರ ಹಿತಾಸಕ್ತಿ ರಕ್ಷಣಾ ಕಾಯ್ದೆಯಡಿ ತನಿಖೆಗೆ ಆದೇಶಿಸಿದ್ದಾರೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಇದೇ 19ರಂದು ತುಮಕೂರಿನಲ್ಲಿ ನಡೆಯುವ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಯ ಸಮರ್ಪಣೆ ಸಮಾವೇಶಕ್ಕೆ ಆಹ್ವಾನ ನೀಡಿದ್ದಾರೆ. ಮುಖ್ಯಮಂತ್ರಿ ಕಚೇರಿ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಅವರು 3 ವರ್ಷದ ಸಾಧನಾ ಸೇವೆಯ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಇದಕ್ಕೂ ಮೊದಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಚಾಮರಾಜನಗರ ಜಿಲ್ಲಾ ಕೇಂದ್ರದ ವಿವಿಧ ವಾರ್ಡ್ಗಳಿಗೆ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿದರು. ಸೋಮವಾರಪೇಟೆ, ಬಿಡಿ ಕಾಲೋನಿ, ಗಾಳಿಪುರ ಸೇರಿ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ನೀರಿನ ಪೂರೈಕೆ ಬಗ್ಗೆ ನಿವಾಸಿಗಳಿಂದಲೇ ಮಾಹಿತಿ ಪಡೆದರು. ಅಗತ್ಯವಿದ್ದರೆ ಟ್ಯಾಂಕರ್ನಲ್ಲಿ ನೀರು ಪೂರೈಸಿ ಸಮಸ್ಯೆ ಕಂಡುಬಂದ ಕೂಡಲೇ ಪರಿಹರಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಧನ ಉಳಿತಾಯ ಕರೆಯನ್ನು ಬೆಂಬಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಿಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಇಂಧನ ಸಂರಕ್ಷಣೆಯ ಕುರಿತು ಪ್ರಧಾನಿ ಅವರ ಕರೆಯನ್ನು ದೇಶದ ಎಲ್ಲ ನಾಗರಿಕರು ಅನುಸರಿಸಬೇಕು ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ಪ್ರಸ್ತುತ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಇಂಧನ ಸಂರಕ್ಷಣೆಗಾಗಿ ಪ್ರಧಾನಿ ಅವರ ಕರೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆಯುತ್ತಿರುವ ರೈಲ್ವೆ ಮೇಲ್ಸೇತುವೆ, ರೈಲು ನಿಲ್ದಾಣ ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ಜನರಲ್ ಮ್ಯಾನೇಜರ್ ಪಿ ಅನಂತ ಹಾಗೂ ಬಳ್ಳಾರಿ ಲೋಕಸಭಾ ಸದಸ್ಯ ಇ ತುಕಾರಾಂ ಇಂದು ಪರಿಶೀಲನೆ ನಡೆಸಿದರು. ಅಮೃತ್ ಭಾರತ್ ಯೋಜನೆಯಡಿ ಬಳ್ಳಾರಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ 17 ಕೋಟಿ ರೂಪಾಯಿ 2023 ಮಂಜೂರಾಗಿದ್ದು, ಕಳೆದ

0: ವರ್ಷಗಳಿಂದ ಕಾಮಗಾರಿ ಮಂದಗತಿಯಲ್ಲಿ ನಡೆಯುತ್ತಿದೆ. ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಲೋಕಸಭಾ ಸದಸ್ಯ ಈ ತುಕಾರಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ರೈಲ್ವೆ ಮತ್ತು ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಸಂಬಂಧಿಸಿದ ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಸಂಸದ ಪಿಸಿ ಗದ್ದಿಗೌಡರ ಹಾಗೂ ಜಿಲ್ಲಾಧಿಕಾರಿ ಸಂಗಪ್ಪ ನೇತೃತ್ವದಲ್ಲಿ ಇಂದು ಸಭೆ ನಡೆಯಿತು. ಸಭೆಯಲ್ಲಿ ಭಾರತೀಯ ರಾಷ್ಟೀಯ ಹೆದ್ದಾರಿ ಮತ್ತು ರೈಲ್ವೆ ಯೋಜನೆಗಳಿಗೆ ಅಗತ್ಯವಿರುವ ಭೂಸ್ವಾಧೀನ ಬಾಕಿ ಪ್ರಕರಣಗಳು ಹಾಗೂ ಕಾಮಗಾರಿಗಳ ಪ್ರಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ಯೋಜನೆಗಳ ಅನುಷ್ಠಾನಕ್ಕೆ ಬೇಕಾಗಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಸಭೆಯಲ್ಲಿ ಮಾತನಾಡಿದ ಪಿಸಿ ಗದ್ದಿಗೌಡರ, ಯೋಜನೆ ಅನುಷ್ಠಾನದಲ್ಲಿ ಕೆಲ ತೊಂದರೆಗಳು ಸಹಜವಾದರೂ ಅವುಗಳನ್ನು ಪರಿಹರಿಸಿಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜವಾಬ್ದಾರಿಯುತವಾಗಿ ಕೆಲಸ ನಡೆಯದಿರುವುದರಿಂದ ಯೋಜನೆಗಳಲ್ಲಿ ವಿಳಂಬ ಉಂಟಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ತೋರಿದರೆ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಂದಾಯ ದಾಖಲೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ದಾವಣಗೆರೆ ತಾಲೂಕು ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಂದು ತಹಶೀಲ್ದಾರ್ ಅಶ್ವಥ್ ತಿಳಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ದಾಖಲೆಗಳ ಸ್ಕ್ಯಾನಿಂಗ್ ಮತ್ತು ಸಂಗ್ರಹಣೆಯಲ್ಲಿ ತಾಲೂಕು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿದೆ. ತಾಲೂಕಿನ ಆಡಳಿತ ಯಂತ್ರವು ಮೊದಲ ಸ್ಥಾನ ತಲುಪಲು ವೇಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಡಿಜಿಟಲೈಸೇಷನ್ಗೆ ಭೂ ಸುರಕ್ಷಾ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಅದನ್ನ ದಾವಣಗೆರೆ ತಾಲೂಕಲ್ಲಿ ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಬೇಕನ್ನ ಅಂತ ಆ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡು ಸಂಪೂರ್ಣ ಡಿಜಿಟಲೀಕರಣ ಮಾಡಿದ್ವಿ. ನಾವು ಸುಮಾರು 87 ಲಕ್ಷ ಪುಟಗಳನ್ನ ಡಿಜಿಟಲೈಸ್ ಮಾಡಿ ನಮ್ಮ ತಾಲೂಕು ದಾವಣಗೆರೆ ತಾಲೂಕು ಡಿಜಿಟಲೈಸ್ ತಾಲೂಕಾಗಿ ಮಾರ್ಪಟ್ಟಿದೆ. ನಾವು ಯಾವುದೇ ಫಿಸಿಕಲ್ ಕಾಪಿಗಳನ್ನ ಜನಗಳಿಗೆ ಜೆರಾಕ್ಸ್ ಮಾಡಿ ಇಶ್ಯೂ ಮಾಡುವಂತದ್ದು ಇಲ್ಲ ಇವಾಗ. ಸೊ ನಮ್ದು ಸ್ಟೇಟ್ ಅಲ್ಲಿ 3rd ತಾಲೂಕು ಟು ಡಿಕ್ಲೇರ್ ಆಸ್ ಡಿಜಿಟಲೈಸ್ ತಾಲೂಕು.
0: ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಬಿಳಚಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗದ ಬೀದಿಗೆ ರಸ್ತೆ ಬಂದ್ ಮಾಡಿರುವುದನ್ನು ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆ 103 ದಿನಗಳಿಗೆ ತಲುಪಿದೆ. ಅರಬಿಳುಚಿ ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಪರಿಶಿಷ್ಟರಿಗೆ ಸೇರಿದ ಮನೆಗಳಿದ್ದು ಆ ಮನೆಗಳಿಗಿದ್ದು ರಸ್ತೆ ಸಂಪರ್ಕವನ್ನು ಈ ಹಿಂದೆ ಕಡಿತ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ ನಿವಾಸಿಗಳು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ದ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಕೂಡಲೇ 60 ಮನೆಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 2 ದಿನಗಳಲ್ಲಿ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿದ್ದು ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ರಾಯಚೂರು, ಯಾದಗಿರಿ, ಕೊಪ್ಪಳ ಸೇರಿದಂತೆ ಹಲವೆಡೆ ಬಿರುಗಾಳಿಯೊಂದಿಗೆ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಕಾರ್ಯಕ್ರಮ ಎಳೆಯರ ಬಳಗ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ

0: ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು. ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
1: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
2: ನಾನು ಬರಬೇಕಾ?
1: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿನಾಗೋಗಿದ್ದೆ.
2: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವಾ.

0: ಮುದ್ದು ಮಕ್ಕಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಎಳೆಯರ ಬಳಗ. ಮುದ್ದು ಮಕ್ಕಳೇ, ಎಳೆಯರ ಬಳಗ ಕಾರ್ಯಕ್ರಮ ಕೇಳೋದಕ್ಕ ತಮಗೆಲ್ಲ ಸ್ವಾಗತ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಕಥೆಯನ್ನ ಕೇಳ್ತೀರಿ. ಕಥೆಯ ಶೀರ್ಷಿಕೆ ಮಳೆ ಎಲ್ಲಿ ಸಿಗುತ್ತೆ. ಕಥೆಯನ್ನ ನಿಮಗ ಕೇಳ್ಸೋರು ಜಿ ಸುರೇಖಾ ಸುರೇಶ್.
1: ಮಕ್ಕಳೇ, ಎಲ್ರೂ ಕೂಡ ಮಳೆಯನ್ನ ನೋಡೇ ಇರ್ತಿರಲ್ಲ, ಮತ್ತ ಮಳೆಯೊಳಗ ಆಟ ಕೂಡ ಆಡಿರ್ತೀರಿ. ಹಂಗಾದ್ರ ಬರ್ರಿ, ಮಳೆ ಹೆಂಗ್ ಬರ್ತದ ಅನ್ನೋದನ್ನ ಇವತ್ತಿನ ಕಥೆಯಿಂದ ತಿಳಿದುಕೊಳ್ಳೋಣಂತ. ಕಥೆ ಹೆಸರು ಮಳೆ ಎಲ್ಲಿ ಸಿಗುತ್ತೆ. ಇದನ್ನ ಬರೆದವರು ಸೋಮು ಕುದ್ರಿಹಾಳ್. ಬರಿ ಹಂಗಾರ ಕಥಾಲೋಕಕ್ಕೆ ಹೋಗೋಣ. ಮಕ್ಕಳೇ, ಶಾಲೆಗೆ ಸೂಟಿ ಇದ್ದ ದಿವಸ ಸಂದೀಪ ಮತ್ತು ಪ್ರದೀಪ ಇಬ್ಬರಿಗೂ ಕೆರೆ ಬಯಲು ಆಟದ ಮೈದಾನ ಆಗ್ಬಿಟ್ಟಿತ್ತು. ಟೈರ್ ಗಾಡಿ ತಗೊಂಡು ಆಡಕ್ ಹೋದ್ರಂದ್ರ ಹೊತ್ತು ಮುಣಗಿದ್ರು ಮನಿ ಸೇರ್ತಿದ್ದಿಲ್ಲ. ಸಂದೀಪ ಸ್ವಲ್ಪ ತುಂಟ ಮತ್ತ ಕಿಡಿಗೇಡಿ ಬುದ್ಧಿಯವ. ಪ್ರದೀಪ ಯಾವಾಗ್ಲೂ ಸೌಮ್ಯ ಸ್ವಭಾವದವ, ಹಂಗನನ ಹುಡುಗಾಟದ ಮನೋಭಾವದವನಾಗಿದ್ದ. ಇಬ್ರೂ ಒಬ್ಬರನ್ನೊಬ್ರು ಬಿಟ್ಟು ಇರ್ತಿರ್ಲಿಲ್ಲ. ಹಾ, ಒಂದ ದಿನ ಬಯಲ್ನಲ್ಲಿ ದನ ಮೇಯಿಸಲು ಕುಳಿತಿದ್ದ ಅಜ್ಜನನ್ನ ಸಂದೀಪ ಮಾತನಾಡಿಸಿದ. ಕೇಳ್ರಿಲ್ಲೇ,
2: ಅಜ್ಜ, ಕೆರೆಗ ನೀರ ಇಲ್ಲ, ಇಲ್ಲಿ ಹೆಂಗ ಮೇಯ್ತಾವ್ ದನ, ಏನ್ ತಿಂತಾವ?
3: ಏನ್ ಮಾಡುದಪ್ಪ ಹುಡುಗರ್ಯ, ಮಳಿ ಹೋತು, ಬೆಳಿ ಹೋತು, ಒಣಗಿದ ಕೆರೆಯಾಗ ಕಸ ಕಡ್ಡಿ ತಿಂತಾವ್ ದನಗಳು ಪಾಪ.
2: ಅಯ್ಯೋ ಅಜ್ಜ, ಮತ್ತ ನೀರಲ್ಲಿ ಕುಡಿಸಿ ದನಗಳಿಗೆ?
3: ಈ ಕೆರೆಯಾಗ ನೀರ್ ಬಂದಿದ್ರ ಅಲ್ಲ ಕುಡಿಯೋದು. ಮೂರ್ನಾಲ್ಕು ವರ್ಷದಿಂದ ನೆಟ್ಗ ಮಳಿ ಬಂದಿಲ್ಲ, ಈ ಕೆರೆ ತುಂಬಿಲ್ಲ. ಶಿವ ಶಿವ ಶಿವ ಶಿವ.
4: ಅಲ್ಲಜ್ಜ, ಈ ಮಳಿ ಎಲ್ಲಿಂದ ಬರ್ತೈತೆ ಅಂತ ಹೇಳವಲ್ಲಲ್ಲ ನೀನು.
3: ಮಳಿನ ಎಲ್ಲಿಂದ ಬರ್ತೈತಿ ಅಂದ್ರೆ ಏನ್ರು ಉಚ್ಚಗೊಳ್ರಿ, ಆಕಾಶದಿಂದ ಬರುವುದಲ್ಲನ. ಬಿಸಿಲಾಗ ಬಾಳ ಹೊತ್ತು ಆಡ್ಬ್ಯಾಡ್ರಿ, ತ್ರಾಸ ಆಕತಿ. ಹೋಗ್ರಿ ಹೋಗ್ರಿ, ಮನೀಗ್ ಹೋಗ್ರಿ.
1: ಮಕ್ಳೇ, ಮಾರನೇ ದಿನ ಸಂದೀಪ ಪ್ರದೀಪ ಶಾಲೆಗೆ ಹೋದ್ರು. ಟೀಚರ್ಗೆ ಏನ್ ಕೇಳಿದ್ರು ಅಂದ್ರ,
2: ಟೀಚರ್ ಟೀಚರ್, ನಮ್ಮ ಊರಿನ ದನ ಕಾಯೋ ಅಜ್ಜ ಮಳಿ ಇಲ್ಲ ಅಂತ ಕೆರೆಯಾಗ ನೀರಿಲ್ಲ ಅಂದ, ಖರೆ ಏನ್ರಿ?
5: ಹಾ ಹೌದ್. ಮತ್ತ
4: ಮತ್ತ ಅಜ್ಜಿ ಹೇಳ್ಯಾನ್ರಿ ಆಕಾಶದಿಂದ ಮಳಿ ಬರ್ತದಂತ. ಇಷ್ಟು ದೊಡ್ಡ ಆಕಾಶ ಇದ್ರು ಯಾಕ್ ಮಳಿ ಬರಂಗಿಲ್ರಿ?
5: ಅಜ್ಜ ಹೇಳಿದ್ದು ಸರಿ ಅದ, ಆಕಾಶದಲ್ಲಿ ಮೋಡಗಳಾಗಿ ಮಳೆ ಬರ್ತದ.
1: ಮಾರನೇ ದಿನ ಮರದ ನೆರಳೊಳಗ ಕುಂತಿದ್ದ ಅಜ್ಜನಿಗೆ

0: ಪ್ರದೀಪ ಏನ್ ಹೇಳ್ದ ಕೇಳ್ರಿಲೆ.
1: ಅಜ್ಜ ನೀ ಹೇಳಿದ್ದಲ್ಲ ಆಕಾಶದಿಂದ ಮಳಿ ಬರುತ್ತಂತ, ಅದು ಹಂಗಲ್ಲೂ ಮೋಡಗಳಿಂದ ಮಳಿ ಬರುತ್ತಂತ.
2: ಹೌದಪ್ಪ ಹೌದು, ನಿಮ್ಮ ಅಕ್ಕೋರು ಹೇಳಿದ್ದು ಕರೆ ಐತಿ.
3: ಅಜ್ಜ ಮತ್ತೆ ನಮ್ಮೂರಾಗ ಯಾಕೆ ಮಾಡನೇ ಇಲ್ಲ?
2: ನನಗೇನು ಗೊತ್ತೋ ತಮ್ಮ, ಅಲ್ಲಿ ಯಾವುದೋ ಊರಾಗದಾವಂತ, ಅಲ್ಲೆಲ್ಲೂ ಭಾಳ ಮಳಿ ಹಾಕತ್ತಂತ. ಅವರೆಲ್ಲ ಭಾಳ ಪುಣ್ಯ ಮಾಡ್ಯಾರ ನೋಡಪ್ಪ.
1: ಹೌದಾ ಅಜ್ಜ, ಯಾ ಕಡೆ ಐತ ಊರು?
2: ಯಾಕೆ ಅಲ್ಲಿಗೆ ಹೋಗ್ತೀರೇನು ಮತ್ತ?
0: ಯಾಕೆ ಹೋಗ್ತೀರೇನು ಅಂತ ಅಜ್ಜ ಕೇಳಿದಾಗ, ಮಕ್ಳೇ ಹೌದಜ್ಜ, ನಮಗೆ ಮಳೆ ನೋಡುವ ಆಸೆ ಆಗಿದ, ನಾವು ಹೋಗಿ ನೋಡ್ಕೊಂಡ ಬರ್ತೀವಿ ಅಂತ ಹೇಳಿ ಸಂದೀಪ ಮತ್ತ ಪ್ರದೀಪ ಹೊರಟೇ ಬಿಟ್ರು. ಹಾ ಸ್ವಲ್ಪ ದೂರ ಹೋದ್ಮೇಲ ಅಲ್ಲಿ ಕಾಲುವೆದೊಳಗ ನೀರ್ ಹರಿಲಿಕತ್ತಿತ್ತು. ದೂರದಾಗ ಹೊಲದಾಗ ಕೆಲಸ ಮಾಡೋರ್ ಕೂಡ ಕಂಡ್ರು. ಆಮೇಲೆ ಅವ್ರ ಹತ್ರ ಇವರಿಬ್ರು ಹೋಗಿ ಮಾತನಾಡಿಸಿದ್ರು.
4: ಇಲ್ಲಿಂದ ಮೈಲ್ ದೂರದಾಗ ಹೊಳೆ ಐತಿ, ಅಲ್ಲಿಂದ ನೀರ್ ಬರ್ತಾವ.
1: ಹೊಳ್ಯಾಗ ನೀರ್ ಅದಾವ ಅಂದ್ರ ಇಲ್ಲಿ ಮಳೆ ಆಕೈತೇನು?
4: ಹೌದ್ ಇಲ್ಲಿ ಅವಾಗ ಅವಾಗ ಆಕೈತಿ, ಆದ್ರ ಬಾಳ ಮಳೆ ಆಗು ಕಡೆಯಿಂದ ಹೊಳಿಗೆ ನೀರ್ ಬರ್ತಾವ.
3: ಬಾಳ ಮಳೆ ಎಲ್ಲಕೈತಿ?
1: ಹೊಳಿ ದಂಡಿಗುಂಟ ಹೋದ್ರ ನಮಗ್ ಸಿಗುತ್ತಾ?
0: ಹಾ ರೈತ ಹೇಳಿದ ಮಾತಿಗೆ ಆಯ್ತಾಯ್ತು, ನಾವಿನ್ನು ಹೋಗ್ ಬರ್ತೀವಿ ಅಂತ ಪ್ರದೀಪ ಸಂದೀಪ ಹೊರಟ್ರು. ಅವರಿಬ್ಬರನ್ನು ನಿಲ್ಲಿಸಿ ರೈತ ತನ್ನ ಬುತ್ತಿ ಗಂಟನ್ನ ಕೊಟ್ಟ. ಹಾ ಹಂಗ ಅವರು ನಡೆದು ನಡೆದು ಸಾಕಾದ್ರು ಬಿಡ್ಲಿಲ್ಲ, ಹಂಗೇ ಮುಂದ್ ಹೋಗ್ತಾನೇ ಇದ್ರು. ಅವರಿಬ್ಬರಿಗೂ ಬಹಳ ದಣಿವಾಯ್ತು, ಹೊಟ್ಟೆನೂ ಹಸಿತಿತ್ತು. ಅಲ್ಲೇ ಒಂದು ಮರ ಇತ್ತು, ಅದ್ರ ನೆರಳಾಗ ಬುತ್ತಿ ಗಂಟನ್ನ ಬಿಚ್ಚಕೊಂಡು ಊಟ ಮಾಡ್ಲಿಕ್ಕೆ ಕುಳಿತ್ರು. ಆಗ ಅಲ್ಲಿ ಗಾಡಿ ಎಲ್ಲ ಕೆಸರಾದ ಟ್ರ್ಯಾಕ್ಟರ್ ನಿಂತಿದ್ದನ್ನ ಪ್ರದೀಪ ನೋಡ್ದ. ಸಂದೀಪ ಇಲ್ಲಿ ನೀರು ಜಾಸ್ತಿ ಇರಬಹುದು ಅನಿಸ್ಲಿಗತ್ತದ, ಯಾಕಂದ್ರ ಇಲ್ಲಿ ಭತ್ತ ಬೆಳೆದಾರ ನೋಡು, ಆ ಭತ್ತ ಬೆಳೆಯೋ ಕಡೆ ಟ್ರ್ಯಾಕ್ಟರ್ಗಳು ಹಿಂಗ ಇರ್ತಾವು ಅಂತ ಅಂದ. ಹಾ ಸಂದೀಪ ಉಣ್ಣುವುದನ್ನ ಬಿಟ್ಟವನ ಟ್ರ್ಯಾಕ್ಟರ್ ಹತ್ರ ಓಡಿ ಹೋದ. ಟ್ರ್ಯಾಕ್ಟರ್ ನಲ್ಲಿ ಕುಳಿತಿದ್ದವರಿಗೆ, ಅಣ್ಣ ಅಣ್ಣ ಇಲ್ಲಿ ಭತ್ತ ಬೆಳೀತಾರೇನು? ನಿಮಗ ಭತ್ತ ಬೆಳಿಲಿಕ್ಕೆ ಅಷ್ಟು ನೀರು ಎಲ್ಲಿಂದ ಬರ್ತದ ಅಂತ ಕೇಳ್ತೊಡಗಿದ. ಹಾಗೇನಾಯ್ತು ಕೇಳ್ರಿಲೆ.
5: ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಡ್ಯಾಮ್ ಕಟ್ಟಿದ್ದಾರೆ, ಅಲ್ಲಿಂದ ನೀರ್ ಬರುತ್ತೆ.
1: ಅಣ್ಣ ಡ್ಯಾಮ್ ಅಂದ್ರೆ ಏನಣ್ಣ? ಮೋಡ ಇರ್ತಾವ ಅಲ್ಲಿ, ಮಳೆ ಸಿಗುತ್ತಾ ಅಲ್ಲಿ?
5: ಅಲ್ಲ ಡ್ಯಾಮ್ ಅಂದ್ರೆ ನೀರ್ ಸಂಗ್ರಹಿಸೋ ಅಣೆಕಟ್ಟು, ಹೆಚ್ಚು ಮಳೆ ಆಗೋ ಕಡೆಯಿಂದ ಹರಿದು ಬರೋ ನೀರನ್ನ ಅಲ್ಲಿ ಸಂಗ್ರಹ ಮಾಡ್ತಾರೆ.
3: ಹೆಚ್ಚು ಮಳೆ ಎಲ್ಲಕ್ಕೈತೆ ಅನ್ನೋದನ್ನ ಹೇಳ್ರಿ ಅಣ್ಣರ್ ನಮ್ಗೆ.
5: ನೋಡಿ ಇಲ್ಲಿಂದ ಬಹಳ ಬಹಳ ದೂರ ಹೋಗ್ಬೇಕು, ಈ ಹೊಳೆಗೆ ನೀರ್ ಬರೋದು ಅಲ್ಲಿ ಮಳೆ ಆದಾಗ್ಲೇನೆ.
1: ಇವ್ರ ಮಾತುಗಳ ಬ್ಯಾರೆ ಅದಾವ ಅಂದ್ರೆ ನಾವು ಬಹಳ ದೂರ ಬಂದಿವಿ, ಹೋಗೇ ಬಿಡೋಣ ನಡಿ ಹೊಳಿ ದಂಡಿಗುಂಟ.
0: ಹಾ ಮಕ್ಳೇ ಹೊಳಿ ದಂಡಿಗುಂಟನ ಸಂದೀಪ ಪ್ರದೀಪ ಮತ್ತೆ ನಡೆಯ ತೊಡಗಿದ್ರು. ಆಗ ಅವರಿಗೆ ಧುಮ್ಮಿಕ್ಕಿ ಹರಿಯುವ ಹೊಳಿ ಕಾಣ್ತು. ಹಂಗ ಅಡ್ಡಾಡ್ಕೋತ ಹೋದವ್ರಿಗೆ ಅಲ್ಲೊಂದು ಇಲ್ಲೊಂದು ಮನೆಗಳು ಕಂಡ್ವು, ದೊಡ್ಡ ದೊಡ್ಡ ಮರಗಳು ಕಂಡ್ವು. ಸೂರ್ಯನ್ ಬಿಸಿಲು ನೆಲಾನ ಕಾಣಂಗಿಲ್ಲ, ಹಂಗ ಕಾಡಿರ್ತದ ಅಂತ ಮೇಷ್ಟ್ರು ಪಾಠದೊಳಗ ಹೇಳಿದ ಮಾತು ಅವರಿಬ್ರಿಗೂ ನೆನಪಾಗಿ ಕಣ್ಣು ಮುಂದನ ಕಂಡು ಖುಷಿ ಪಟ್ರು. ಇದ ಈಗ ಕಡ್ಕೊಂಡು ತಪ್ಪನ ಬೀಳ್ತಾವೇನ್ ಬಿಡು ಅನ್ನೋ ಹಂಗ ಕರ್ರನ್ ಮಾಡ್ಗಳಿದ್ವು. ಬಿಟ್ಟಂಗಲ್ಲ ಬಂದಂಗಲ್ಲ, 5 ನಿಮಿಷ ಬರೋದು 10 ನಿಮಿಷ ಬಿಡೋದು, ಹಂಗ ಮಾಡೋ ಮಳಿ ನೋಡಿ ಇವರಿಬ್ರಿಗೂ ಎಲ್ಲಿಲ್ಲದ ಆನಂದ. ಹಾ

0: ಮಕ್ಕಳೇ, ಅಲ್ಲಿನ ಸಾಲಿ ಹುಡುಗರು ಕೈಯಲ್ಲಿ ಕೊಡಿ ಹಿಡ್ಕೊಂಡು ಹೊರಟಿದ್ರು. ರಸ್ತೆ ಮೇಲೆ ಚಿರುಕುಗಟ್ಟಿದ ನೀರೊಳಗ ಕಾಲಿಟ್ಟು ಮಕ್ಕಳು ಕುಡದಾಡ್ಲಿಕತ್ತಿದ್ರು. ಆ ಹುಡುಗರು ನಡೆಯುವಾಗ ಅವರ ಚಪ್ಪಲಿಗಳಿಂದ ಸಿಡಿಯುವ ನೀರು ಬೆನ್ನಿನ ಮೇಲಿನ ಅಂಕಿಯ ಮೇಲೆ ಚಿತ್ರ ಬಿಡಿಸಿ ತಲೆಯ ಮೇಲೆ ಹಾರಿ ಹೋಗುವುದನ್ನ ನೋಡ್ತಾ ಅಚ್ಚರಿಗೊಂಡ ಸಂದೀಪ ಮತ್ತು ಪ್ರದೀಪ ಇಬ್ಬರಿಗೂ ಬಾಯಲ್ಲಿ ನೀರೇ ಚಿಮ್ತು. ಹಳ್ಳಿ ಹುಡುಗರು ಇವರಿಬ್ಬರನ್ನು ಕಂಡು ಮಾತನಾಡಿಸಿದ್ರು.
1: ಯಾವೂರ್ ನಿಮ್ದು?
2: ನಮ್ದ್ರ ನಮ್ದು ಬಯಲ್ಸೀಮೆ.
1: ಬಯಲ್ಸೀಮೆ? ಇಲ್ಯಾಕ್ ಬಂದಿರಿ?
3: ಮಳಿ ನೋಡಕ್ ಬಂದಿವ್ರಿ.
1: ಯಾಕ? ಅಲ್ಲಿ ಮಳಿ ಬರುದಿಲ್ಲೇನ?
2: ಇಲ್ರಿ, ಬರಂಗಿಲ್ರಿ.
0: ಮಳಿ ನೋಡಕ್ ಬಂದೀವಿ ಅಂತ ಹೇಳಿದ ಪ್ರದೀಪನ ಮಾತಿನಿಂದ ಆ ಹುಡುಗರೆಲ್ಲ ನಕ್ಬಿಟ್ರು. ಮಳಿನೇ ನೋಡಿಲ್ವಾ, ಎಂಥ ಜನನೋ ನೀವು ಅಂತ ಅವರನ್ನ ಕೇಳಿದ್ರು. ಆಗ ಅಲ್ಲಿ ಒಬ್ರು ಹಿರಿಯರು ಕೂಡ ಬಂದ್ರು. ಕೇಳ್ರಿಲ್ಲೇ,
4: ನಿಮ್ಮಲ್ಲಿ ಮಳಿ ಯಾಕೆ ಬರುದಿಲ್ಲ ಅಂತ ನಿಮಗ ಗೊತ್ತದ ಏನು?
2: ಇಲ್ರಿ, ದಯವಿಟ್ಟು ಅದ್ ಯಾಕಂತ ನಮಗ್ ತಿಳಿಸ್ಕೊಡ್ರಿ.
4: ನೋಡ್ರಿ, ನಿಮ್ಮೂರೊಳಗ ಮರ ಗಿಡಗಳಿಲ್ಲ, ಇದ್ದದ್ದನ್ನೆಲ್ಲಾನು ಕಡದು ಬಿಟ್ಟಿರಿ. ಹೌದಲ್ಲ? ಇಲ್ಲಿ ನೋಡ್ರಿ, ನಮ್ಮಲ್ಲಿ ಕಾಡದ, ಅದಕ್ಕ ಹಿಂಗ ಸಾಕಷ್ಟು ಮಳೆ ಆಗ್ತದ.
0: ಮಕ್ಕಳೇ, ಅಲ್ಲಿವರೆಗೆ ಆಟ ಆಡುತ್ತಿದ್ದ ಆ ಹುಡುಗರು ಮಳೆ ಸ್ವಲ್ಪ ಜೋರಾಗಿ ಬರ್ಲಿಕ್ಕೆ ಶುರುವಾಗಿದ್ರಿಂದ ಎಲ್ರೂ ಮನೆಯತ್ತ ನಡೆದ್ರು. ಮಳೆ ಹುಡುಕ್ತಾ ಹುಡುಕ್ತಾ ಹೋದ ಸಂದೀಪ ಮತ್ತ ಪ್ರದೀಪನಿಗೆ ಮಳಿ, ಮೋಡ ಮತ್ತು ಕಾಡನ್ನ ಕಂಡು ಅಲ್ಲೇ ಇರ್ಬೇಕು ಅಂತ ಅನಿಸ್ಬಿಡ್ತು. ಕಥೆ ಚೆನ್ನಾಗಿತ್ತಲ್ಲ ಮಕ್ಕಳೇ? ಹಾ, ನಾವು ಇವತ್ತಿನ ಆಧುನಿಕ ಜೀವನದೊಳಗ ಮನೆ ಕಟ್ಟೋದು, ರಸ್ತೆ ನಿರ್ಮಾಣ, ಹಿಂಗ ನಮ್ಮ ವಿವಿಧ ಆಸೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಮುಂದಾಗಿ ಗಿಡ ಮರಗಳನ್ನ ನಾಶ ಮಾಡ್ಲಿಕತ್ತೀವಿ. ಇದರಿಂದ ಇವತ್ತೂ ನಾವು ಕಷ್ಟ ಪಡ್ತಾ ಇದ್ದೀವಿ, ಮುಂದೊಂದಿನ ಬರಗಾಲವೂ ಬಂದೊದಗಬಹುದು. ಅದಕ್ಕಾಗಿ ಮಕ್ಕಳೇ, ನಿಮ್ಮ ಮನೆಯ ಸುತ್ತಮುತ್ತ ಶಾಲೆಯ ಆವರಣದೊಳಗ ಹೆಚ್ಚೆಚ್ಚು ಮರಗಿಡಗಳನ್ನ ಬೆಳೆಸ್ರಿ. ಆಗ ನಾವು ಉತ್ತಮ ಮಳೆ ಮತ್ತು ಶುದ್ಧ ಗಾಳಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ.
5: ಮಳೆ ಎಲ್ಲಿ ಸಿಗುತ್ತೆ? ಕಥೆ ಕೇಳಿದಿರಿ. ಭಾಗವಹಿಸಿದವರು ಟಿವಿ ವಿದ್ಯಾಶಂಕರ್, ಡಾಕ್ಟರ್ ಶಶಿಧರ ನರೇಂದ್ರ, ಉಷಾ ಕುಲಕರ್ಣಿ, ಸದಾಶಿವ್ ಎಕ್ಕುಂಡಿಮಠ್, ಮಹಾಂತೇಶ್ ಕೆಎಚ್ ಹಾಗೂ ನವೀನ್ ಮಹಾಲೆ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್.
6: ಮುದ್ದು ಮಕ್ಕಳೇ, ಇದು ಮಾವಿನ ಹಣ್ಣಿನ ಸುಗ್ಗಿ. ಏಪ್ರಿಲ್ ಮೇ ತಿಂಗಳಲ್ಲಿ ನೀವು ಮಾವಿನ ಹಣ್ಣುಗಳನ್ನ ತಿನ್ಬಹುದು. ತಿನ್ನೋದಕ್ಕ ಎಷ್ಟು ರುಚಿ ಬಾಯಿಗಿರ್ತದೋ ಆರೋಗ್ಯಕ್ಕ ಅಷ್ಟೇ ಒಳ್ಳೆಯದು. ಮಾವಿನ ಹಣ್ಣಿನಲ್ಲಿ ಏನೆಲ್ಲ ಪೋಷಕಾಂಶಗಳು ಇರ್ತಾವ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮಾವಿನ ಹಣ್ಣು ವೈಜ್ಞಾನಿಕವಾಗಿ ಅನಕಾರ್ಡೇಸಿ ಕುಟುಂಬಕ್ಕ ಸೇರಿದ್ದು. ಆಮೇಲೆ ಇದರ ವೈಜ್ಞಾನಿಕ ಹೆಸರು ಮ್ಯಾಂಜಿಫೆರಾ ಇಂಡಿಕಾ. ಮುದ್ದು ಮಕ್ಕಳೇ, ನಿಮಗೆಲ್ಲ ಕೇಳಿ ಆಶ್ಚರ್ಯ ಆಗ್ಬೋದು, ನಾವು ಕೆಲವು ತರದ ಮಾವಿನ ಹಣ್ಣು ತಿಂತೀವಿ. ಆಪೂಸ್ ಆಗ್ಲಿ, ಕಲ್ಮಿ ಹಣ್ಣು, ಸಣ್ಣೇಲಿ, ತೋತಾಪುರಿ, ಈ ತರದ ಹಣ್ಣುಗಳನ್ನ ಅಷ್ಟ ನೋಡಿರ್ತೀವಿ, ಕೆಲವೇ ತರದ ಹಣ್ಣುಗಳು. ಆದ್ರ ಮಾವಿನ ಹಣ್ಣೊಳಗ ಸಾವಿರ ತರದ ತಳಿಗಳು ಇರ್ತಾವ. ಅದ್ರೊಳಗ 20 ತರದ ಮಾವಿನ ಹಣ್ಣುಗಳನ್ನ ಭಾರತದಲ್ಲಿ ತಿನ್ಲಿಕ್ಕೆ ಬೆಳೀತಾರ. ನಿಮಗ ಮಜಾ ಅನ್ನಿಸ್ಬೋದು, ಸಬ್ಬಸ್ಗೆ ಸೊಪ್ಪಿನ ಸುವಾಸನೆ ಇರುವಂತಹ ಮಾವಿನ ಹಣ್ಣುಗಳು, ಜೀರಿಗೆ ಸುವಾಸನೆ ಹೊಂದಿರುವಂತಹ ಮಾವಿನ ಹಣ್ಣುಗಳನ್ನ ಕೂಡ ನಾವು ನೋಡಬಹುದು. ಮುದ್ದು ಮಕ್ಕಳೇ, ಕ್ರಿಸ್ತಪೂರ್ವ 4 ಹಾಗೂ 5 ಮಾವಿನ ಹಣ್ಣುಗಳನ್ನ ದಕ್ಷಿಣ ಏಷ್ಯಾದಲ್ಲಿ ತಿನ್ಲಿಕ್ಕೆ ಬೆಳೆಸಲಾಗ್ತಿತ್ತು ಅನ್ನೋದು ಪಳುವಳಿಕೆಗಳಿಂದ, ಸಂಶೋಧನೆಗಳಿಂದ ಗೊತ್ತಾಗ್ಯದ. ಇನ್ನ ಮಾವಿನ ಹಣ್ಣು ತಿನ್ನೋದ್ರಿಂದ ಏನು ಪೋಷಕಾಂಶಗಳು ನಮಗ ಸಿಗ್ತಾವ ಅಂತ ನೋಡುವುದಾದ್ರ, ದೇಹದ ಆರೋಗ್ಯಕ್ಕೆ ಸಹಾಯಕಾರಿಯಾಗುವಂತಹ ಬಹಳಷ್ಟು ಆಂಟಿ ಆಕ್ಸಿಡೆಂಟ್ಗಳು ಇರ್ತಾವ. ಇವು ನಮ್ಮ ದೇಹದ ಆರೋಗ್ಯವನ್ನ ಸುಸ್ಥಿತಿಯೊಳಗೆ ಇಡ್ಲಿಕ್ಕೆ ಬಹಳ ಸಹಾಯಕಾರಿಯಾಗಿ

ಇರ್ತಾವ. ಮ್ಯಾಂಜಿಫೆರಿನ್ ಅನ್ನುವಂಥ ಒಂದು ಆಹಾರಾಂಶ ಇರ್ತದೆ. ಇದು ಬಹಳಷ್ಟು ಗುಣಕಾರಿ ಅಂಶಗಳನ್ನು ಹೊಂದಿದ್ದು ಕಣ್ಣು ಹೃದಯದ ಆರೋಗ್ಯ ಉತ್ತಮಗೊಳ್ತದೆ ಅಂತ ಹೇಳ್ತಾರೆ. ಮಾವಿನ ಹಣ್ಣೊಳಗೆ ಕಾಪರ್ ಅಂದ್ರೆ ತಾಮ್ರ, ಪೊಟ್ಯಾಷಿಯಂ, ಮ್ಯಾಂಗನೀಸ್, ಮ್ಯಾಗ್ನೀಷಿಯಂ ಈ ಥರದ ಮಿನರಲ್ಸ್ ಅಂದ್ರೆ ಲವಣಾಂಶಗಳು ಇರ್ತಾವ. ಅದರ ಜೊತೆಗಿನ ವಿಟಮಿನ್ ಸಿ, B9, B6, ವಿವಿಧ ಥರದ ವಿಟಮಿನ್ ಬಿಗಳು ಇರ್ತಾವ, ವಿಟಮಿನ್ ಎ ಇರ್ತದ, ಇ ಇರ್ತದ, ಕೆ ಇರ್ತದ. ಮಾವಿನ ಹಣ್ಣನ್ನು ತಿನ್ನೋಕ್ಕಿಂತ ಮುಂಚೆ ನೀವು ನೋಡಿರಬಹುದು ಕೆಲವು ಮನೆಗಳಲ್ಲಿ ತಣ್ಣೀರಿನಲ್ಲಿ ಹಣ್ಣುಗಳನ್ನು ನೆನಿಲಿಕ್ಕೆ ಇಡ್ತಾರೆ. ಹಣ್ಣುಗಳನ್ನು ಹಾಕಿಡೋದು ಯಾಕೆ ಈ ಥರ ಅಂತ ವಿಚಾರ ಮಾಡಿರೇನು? ಯಾಕಂತ ಹೇಳಿದ್ರೆ ಹಣ್ಣಿನೊಳಗೆ ಇರುವಂತಹ ಫೈಟಿಕ್ ಆಸಿಡ್ನ ಅಂಶ ಈ ರೀತಿ ನೀರಿನಲ್ಲಿ ಹಾಕಿಡೋದ್ರಿಂದ ಕಡಿಮೆ ಆಗ್ತದೆ. ಈ ಫೈಟಿಕ್ ಆಸಿಡ್ ಹೆಚ್ಚಿಗೆ ಇತ್ತಂದ್ರೆ ಸ್ವಲ್ಪ ಹಣ್ಣು ತಿಂದಾಗ ಹೊಟ್ಟೆ ಭಾರ ಅನಿಸೋದು, ಅಜೀರ್ಣ ಅನಿಸೋದು ಆಗ್ಬೋದು. ಹಾಗಾಗಿ ನೀವು ಕೂಡ ಹಣ್ಣು ತಿನ್ನೋಕ್ಕಿಂತ ಮುಂಚೆ ಒಂದೆರಡು ಗಂಟೆ ತಣ್ಣೀರಿನಲ್ಲಿ ಇಟ್ಟು ತಿನ್ನೋದು ಕ್ಷೇಮ. ಹಾಗೂ ಇದರೊಳಗೆ ನಿಮಗೆ ಗೊತ್ತ, ಮಾವಿನ ಹಣ್ಣು ಅಷ್ಟೇ ಅಲ್ಲ, ಅದರ ಗುಟ್ಲಿಗೂ ಬಹಳ ಮಹತ್ವದ. ಈ ಗುಟ್ಲಿ ಏನು ಗೊರಟಿನು ಅಂತಾರೆ, ಇದರಿಂದ ಮ್ಯಾಂಗೋ ಬಟರ್ ಬೆಣ್ಣೆಯನ್ನು ತೆಗೀತಾರೆ. ಇದೇನು ತಿನ್ನೋದಲ್ಲ ಮತ್ತು ಬೆಣ್ಣೆ ಅಂದ್ರೆ, ಇದನ್ನು ಮುಖದ ಸೌಂದರ್ಯವರ್ಧಕವನ್ನಾಗಿ ಬಳಸ್ತಾರೆ. ಆಮೇಲೆ ಬೇರೆ ಬೇರೆ ಥರದ ಕ್ರೀಮ್ಗಳನ್ನು ಮಾಡಲಿಕ್ಕೆ ಬಳಸ್ತಾರೆ. ಮಾವಿನ ಹಣ್ಣಿನಲ್ಲಿರುವ ಪೋಷಕಾಂಶಗಳ ಬಗ್ಗೆ ತಿಳ್ಕೊಂಡ್ರಲ್ಲ, ಈಗ ಮಕ್ಕಳು ಸಮೂಹ ಸ್ವರದಲ್ಲಿ ಹಾಡಿರುವಂತಹ ಒಂದು ಗೀತೆ.

ಮುದ್ದು ಮಕ್ಕಳೇ, ಈ ಬಾರಿಯ ಎಳೆಯರ ಬಳಗ ಕಾರ್ಯಕ್ರಮ ಇಲ್ಲಿಗೆ ಮುಗೀತು. ಮತ್ತು ಮುಂದಿನ ಶನಿವಾರ ಇದೇ ಸಮಯಕ್ಕೆ ಭಟ್ಟಾಗೋಣ. ಅಲ್ಲಿ ತನಕ ಮಾವಿನ ಹಣ್ಣುಗಳನ್ನು ತಿಂತಾಯಿರಿ, ರಜೆಯನ್ನು ಮಜೆಯಿಂದ ಕಳೀತಾಯಿರಿ.

ಕಿಲೋಮೀಟರ್ ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ನಮಸ್ಕಾರ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 3:45 ತರಂಗಾಂತರ 392.16.

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಇಲ್ಲವೇ 765 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ ಮತ್ತು ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:30:35 ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ಟೀ ಟೈಮ್ ಚಿತ್ರಗೀತೆಗಳು ಇದೀಗ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ 6:35 ಹಾಗೂ ಮಂಗಳವಾರ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.

ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026ರಂದು ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-341-4 ಹಾಗೂ 244-341-6 STD ಸಂಖ್ಯೆ 0836. ತಪ್ಪದೆ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

0: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
3: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
4: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ. ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

0: ಹಾರ್ಟ್ಫಿಷರ್ ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
1: ಸೈಕೋ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಸೈಂಧವಿ.

ನಿಮ್ಮ ಸಿಹಿಯಾದ ಚಹಾದೊಂದಿಗೆ ನಮ್ಮ ಸವಿಯಾದ ಹಾಡುಗಳನ್ನು ಇದುವರೆಗೆ ಟೀ ಟೈಮ್ ಚಿತ್ರಗೀತೆಗಳಲ್ಲಿ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ವೇಳೆ 6:09 ಇದೀಗ ಕಾರ್ಯಕ್ರಮ ವಿವರಣೆ.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
2: ಕನ್ನಡ ಬಂಧುಗಳೇ, ನಿಲಯದಿಂದ ಬಿತ್ತರವಾಗುವ ಈ ಸಂಜೆಯ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:10 ಸಮಾಚಾರ ದರ್ಶನ, ಪ್ರಸ್ತುತಿ ಹರ್ಷವರ್ಧನ್ ಶೀಲ್ವಂತ್. ನಮ್ಮ ಕೇಂದ್ರದಿಂದ ಕೇಳುತ್ತೀರಿ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗದಲ್ಲಿ ಕೃಷಿ ಮಾಹಿತಿ, ಜನಪದ ಸಂಗೀತದಲ್ಲಿ ರಾಮದುರ್ಗ ತಾಲೂಕಿನ ಕುಬೇರಪ್ಪ ಆರ್ ನರಸಾಪುರ ಮತ್ತು ಸಂಗಡಿಗರಿಂದ ಪತಿವ್ರತ ಮಹಾತ್ಮೆ ಸನ್ನಿವೇಶ ಸಣ್ಣಾಟ ಕೇಳುವಿರಿ. 8:00 ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಅಕಾಡೆಮಿಯ ಉನ್ನತ ಶಿಕ್ಷಣದ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ಪ್ರಾಯೋಜಕರು ಮಣಿಪಾಲ್ ಉನ್ನತ ಶಿಕ್ಷಣ ಅಕಾಡೆಮಿ ಮಣಿಪಾಲ್, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. 8:15 ಚಿತ್ರಗೀತೆಗಳು, 8:30 ಪುಷ್ಪಹಾರ್, 9:15 ಸ್ಪಾಟ್ಲೈಟ್, 9:30 ಯುವವಾಣಿಯಲ್ಲಿ ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇನ್ನು 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಲಕುಮಾರ್ ಗುರವ್ ಅವರ ಗಾಯನವಿದೆ. ಈ ಕಾರ್ಯಕ್ರಮ ನಮ್ಮ ಕೇಂದ್ರದ ಕೊಡುಗೆ ದಿಲ್ಲಿ ಕೇಂದ್ರದಿಂದ ಕೇಳುತ್ತೀರಿ. ಇನ್ನು ನಾಳೆ ಅಂದರೆ ಭಾನುವಾರ 17/5/2026 ಬಿತ್ತರವಾಗುವ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:05 ವಂದನ ಭಕ್ತಿ ಸಂಗೀತದ ಕಾರ್ಯಕ್ರಮ,

ಗಂಟೆ 25 ನಿಮಿಷಕ್ಕೆ ಶಕುಂತಲಾ ಹಿರೇಮಠ ಅವರಿಂದ ಚಿಂತನ. 6:30 ನಿಮಿಷಕ್ಕೆ ರೈತರಿಗೆ ಸಲಹೆಗಳು. 6:35 ನಿಮಿಷಕ್ಕೆ ಸುನೀತಿ ಪಥ ಕಥಾನಾಟಕ ಸರಣಿಯಲ್ಲಿ ನಾಟಕ ಸತ್ಕಾರ್ಯ. ಮೂಲ ರಚನೆ ಜಗನ್ನಾಥ್ ಜಮಾದಾರ್. ನಾಟಕ ರೂಪಾಂತರ ಎನ್ ನಾಗರಹಳ್ಳಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 6:50 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಪ್ರಸ್ತುತಿ ಮಾಯಾರಾಮನ್. ಪ್ರಾಯೋಜಕರು ಕೆಎಲ್ಎಸ್ ವಿಡಿ ಐಟಿ ಹಳಿಯಾಳ. 7:15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ನಯನದೀಪ. ಡ್ರೈ ಐಸ್ ಭಾಗವಹಿಸುವ ವೈದ್ಯರು ಡಾಕ್ಟರ್ ರಶ್ಮಿ ಕುದುರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾಯಾರಾಮನ್. ಪ್ರಾಯೋಜಕರು ಡಾಕ್ಟರ್ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆ ಧಾರವಾಡ. 8:30 ನಿಮಿಷಕ್ಕೆ ಮಾಧುರಿ ಓಕ್ ಅವರ ಗಾಯನವಿದೆ. 9:05 ನಿಮಿಷಕ್ಕೆ ಚೈತ್ರ ಎಂ ಬೆಟಗೇರಿ ಅವರಿಂದ ಸುಗಮ ಸಂಗೀತ. 9:30 ನಿಮಿಷಕ್ಕೆ ಕರೆಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ. 10:00 ಬಾಳಬುತ್ತಿ ನಿವೃತ್ತ ಪ್ರಾಧ್ಯಾಪಕರು ಅಂಕಣಕಾರರಾದ ಸುರೇಶ್ ಗುದಗನ್ನವರ್ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 10:15 ನಿಮಿಷಕ್ಕೆ ಕಿರುನಾಟಕ ಯಕ್ಕಾ ಹಂಚು ರಚನೆ ಬಸವರಾಜ್ ಗಣಪ್ಪನವರ್, ನಿರ್ಮಾಣ ಪ್ರಭಾಶಿರೂರು. 10:30 ನಿಮಿಷಕ್ಕೆ ಹುಬ್ಬಳ್ಳಿಯ ಸ್ವರಗಾನದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:00 ಪೋಸ್ಟ್ ಬಾಕ್ಸ್ 111 ವಿಶೇಷ ಕಾರ್ಯಕ್ರಮ. ಇವಿಷ್ಟು ನಾಳೆ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಧಾರವಾಡ. ವೇಳೆ 6:05 ನಿಮಿಷಗಳಾಗುತ್ತಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ ದಿಲ್ಲಿ ಕೇಂದ್ರದಿಂದ.

0: stated. The then state government appealed against that verdict in the Supreme Court, where the case is currently being heard by a bench headed by the Chief Justice of India. The Central Bureau of Investigation, CBI, today arrested a mastermind connected with the leak of biology questions in the NEET-UG 2026 paper leak case. The accused, named Manisha Gurunath Mandhare, is a senior botany teacher from Pune, Maharashtra. The CBI said she was involved in the NEET-UG 2026 examination process and was appointed as an expert by the National Testing Agency. The investigation agency said the accused had complete access to the botany and zoology question papers. So far, 9 accused have been arrested in this case from Delhi, Jaipur, Gurugram, Nashik, Pune and Ahilyanagar. The Ministry of Education has expressed serious concern over the growing number of out-of-school children in the country, especially in the 14 to 18-year age group. A high-level meeting chaired by School Education and Literacy Secretary Sanjay Kumar discussed the issue and reviewed the implementation strategy for a proposed new initiative by the National Institute of Open Schooling. During the meeting, Mr. Kumar said, according to available data, out of every 100 children entering class 1, only 62 reach class 12. He noted that more than 2 crore children in the 14 to 18 years age group are currently out of school. The government has debunked a video circulating on social media claiming that petrol supplied by Indian petroleum companies to Bhutan is being sold there at a significantly lower price than in India. The fact-check unit of the Press Information Bureau, PIB, said the video is old and is being shared out of context to mislead citizens. In the Thailand Open badminton, the Indian duo of Sathvik Sairaj Ranki Reddy and Chirag Shetty entered the men's doubles final after defeating Malaysia's Goh Sei Fei and Noor Isuddin in the semi-final in Bangkok today. And with that, we end this news bulletin.
1: ಈಗ ವೇಳೆ 6:10. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ.
2: ಆಕಾಶವಾಣಿ ಧಾರವಾಡ ಸಮಾಚಾರ ದರ್ಶನ. ಮುಖ್ಯಾಂಶಗಳು: ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ ಪ್ರಕಲ್ಪದಡಿ ವಿಶೇಷ ಕಾರ್ಯಕ್ರಮ ಸಂಪನ್ನ. ಆಕಾಶವಾಣಿ 90 ಸಂಧ್ಯಾ ಸುಧೆ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ವಿಶೇಷ ಸಂಗೀತ ಸಂಜೆ. ಈ ತಿಂಗಳ 22ರವರೆಗೆ 9ನೇ ರಾಷ್ಟ್ರೀಯ ಜಾನುವಾರು ಕಾಲುಬಾಯಿ ರೋಗ ವಿರುದ್ಧದ ಲಸಿಕೆ ನೀಡಿಕೆ ಮಾಸಿಕ ಅಭಿಯಾನ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಧ್ಯೇಯದೊಂದಿಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 6 ಪ್ರಕಲ್ಪದಡಿ ಕಳೆದ 9ನೇ ತಾರೀಖಿನಿಂದ 14ರವರೆಗೆ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಒದಗಿಸಿತು. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡಲ್ ಸಂಸ್ಥೆಗಳಾಗಿ ಯುವ ಸಂಗಮ 6ರ ಆತಿಥ್ಯ ವಹಿಸಿದ್ದವು. ಸಮಾಚಾರ ದರ್ಶನಕ್ಕಾಗಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6 ಪ್ರಕಲ್ಪದಡಿ ಆಯೋಜಿತ ವಿಶಿಷ್ಟ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ.
3: ಅತಿಥೇಯ ಸಂಸ್ಥೆಯಾಗಿ IIIT ಧಾರವಾಡವು ರಾಜಸ್ಥಾನದಿಂದ ಆಗಮಿಸಿದ 42 ವಿದ್ಯಾರ್ಥಿ ಪ್ರತಿನಿಧಿಗಳು ಮತ್ತು 5 ಸಂಯೋಜಕರಿಗಾಗಿ ಸಮಗ್ರ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಯೋಜನೆ ಮತ್ತು ಅನುಷ್ಠಾನ ಜವಾಬ್ದಾರಿಯನ್ನು ಹೊತ್ತಿದೆ. ಕಾರ್ಯಕ್ರಮದ ಭಾಗವಾಗಿ ಪ್ರತಿನಿಧಿಗಳು ಬಾದಾಮಿ ಮತ್ತು ಪಟ್ಟದಕಲ್ಲು ಮುಂತಾದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಕರ್ನಾಟಕದ ಶ್ರೀಮಂತ ವಾಸ್ತುಶಿಲ್ಪ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಂಡರು. ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಗಳಿಗೆ ಪರಿಚಯಿಸುವ ಅವಕಾಶವನ್ನು ಒದಗಿಸಿತು. ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರೊಂದಿಗೆ ಬೆಂಗಳೂರಿನ ಲೋಕಭವನದಲ್ಲಿ ಪ್ರತಿನಿಧಿಗಳ ಸಂವಾದವನ್ನು ಏರ್ಪಡಿಸುವ ಅವಕಾಶ ನಮಗೆ ದೊರಕಿತು.
2: ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 June 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ

0: ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ 90 ಸಂಧ್ಯಾ ಸುಧೆ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿತ್ತು. ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನ್ಮಠ್ ಕೊಳಲುವಾದನ ಪ್ರಸ್ತುತಪಡಿಸಿದರು. ಎಂಎಂ ಜೋಶಿ ನೇತ್ರವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾ ಆರ್ ಕೃಷ್ಣಪ್ರಸಾದ್ ಮುಖ್ಯ ಅತಿಥಿಯಾಗಿ ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಅತಿಥಿ ಡಾ ಆರ್ ಕೃಷ್ಣಪ್ರಸಾದ್,
1: ಸಂಗೀತ ಲೋಕದ ದಿಗ್ಗಜರನ್ನ ಪ್ರತಿ ಜನಸಾಮಾನ್ಯರಿಗೆ ತಲುಪಿಸೋದು ಇದು ಆಕಾಶವಾಣಿ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅತ್ಯಂತ ವೈಯಕ್ತಿಕವಾದ ಒಂದು ಸಂಗಾತಿ. ಮತ್ತೆ ಜಗತ್ತಿನ ಯಾವುದೇ ಒಂದು ಸಂಗೀತ ಲೋಕದ ತಾರೆಗಳಿರ್ತಾರೆ, ಅವರನ್ನ ನಮ್ಮ ಪಕ್ಕದಲ್ಲಿ ಕೂತು ಹಾಡೋ ತರ ಒಂದು ಭಾವನೆ ತರಿಸೋದು ಈ ಆಕಾಶವಾಣಿ. ಹಿಂಗಾಗಿ ಸಂಗೀತಕ್ಕೂ ಸಾಹಿತ್ಯಕ್ಕೂ ಮಾಹಿತಿಗೂ ಜ್ಞಾನಕ್ಕೂ ಆಕಾಶವಾಣಿ ಬಿಟ್ಟರೆ ಅದಕ್ಕೆ ಬೇರೆ ಯಾವ ಸಾಟಿ ಇಲ್ಲ. ಸೊ ನಾವೆಲ್ಲ ಅದರ ಅಭಿಮಾನಿಗಳು, ಅದರ ಅನುಯಾಯಿಗಳು. ಹೀಗೆ ಆಕಾಶವಾಣಿ 90 ಏನ್ ದಾಟಿದೆ, 100 ಶತಕದತ್ತ ಮುನ್ನುಗ್ಗಲಿ, ಮತ್ತೆ ಹೀಗೆ ಎಲ್ಲರಿಗೂ ಅದೊಂದು ಸಂಗಾತಿಯಾಗಿರಲಿ ಅಂತ ನಮ್ಮ ಹಾರೈಕೆ.
0: ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕೇಂದ್ರ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ವಾಕಥಾನ್ ಆಯೋಜಿಸಿತ್ತು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆಕಾಶವಾಣಿ @90 ವಾಕಥಾನ್ ಉದ್ಘಾಟಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಸೇರಿದಂತೆ ಆಕಾಶವಾಣಿ ಸಿಬ್ಬಂದಿ, ಆತ್ಮೀಯ ಶ್ರೋತೃಗಳು, ಕಲಾವಿದರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ PMFME ಹಾಗೂ ರಾಜ್ಯ ಸರ್ಕಾರದ ಪರ್ಯಾಯ ಕೃಷಿ ಯೋಜನೆ ಅಡಿ ಕಲಬುರಗಿ ಜಿಲ್ಲೆಯ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ %50 ಸಬ್ಸಿಡಿ ಸಾಲ ಯೋಜನೆ ಮೂಲಕ ಕೃಷಿ ಇಲಾಖೆ ರೊಟ್ಟಿ ಉದ್ಯಮ ಆರಂಭಿಸಲು ಸಹಾಯ ಹಾಗೂ ಮಾರ್ಗದರ್ಶನ ಒದಗಿಸಿದೆ. ಈಗ ವಿದೇಶಗಳಿಗೂ ರಫ್ತಾಗುತ್ತಿರುವ ಬ್ರ್ಯಾಂಡ್ ಕಲಬುರಗಿ, ಜೋಳ, ಸಿರಿಧಾನ್ಯದ ರಾಗಿ ಹಾಗೂ ಸಜ್ಜೆ ರೊಟ್ಟಿ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕೃಷಿ ಇಲಾಖೆ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
2: ಕಲಬುರಗಿ ಭಾಗದಲ್ಲಿರುವಂತಹ 1000 ಹೆಣ್ಮಕ್ಳು ಯಾರ್ಯಾರು FPO SHGJ ನಲ್ಲಿದ್ದಾರೆ ಅವರೆಲ್ಲ ರೊಟ್ಟಿ ಮಾಡುವಂತ ಒಂದು ಉದ್ದಿಮೆಯನ್ನ ಮಾಡಿಸಿ PMFME ಯೋಜನೆ ಭಾರತ ಸರ್ಕಾರದ್ದು, ಆನಂತರ ಸೆಕೆಂಡರಿ ಅಗ್ರಿಕಲ್ಚರ್, ಈ ಎರಡೂ ಯೋಜನೆಯಲ್ಲಿ ನಾವು %50 ಸಹಾಯದಲ್ಲಿ ರೊಟ್ಟಿ ಮಾಡುವಂತಹ ಯಂತ್ರಗಳನ್ನ ಕ್ಲಸ್ಟರ್ ರೂಪದಲ್ಲಿ 137 ರೊಟ್ಟಿ ಮಷಿನ್ಗಳನ್ನ ನಾವು ಕೊಟ್ಟಿದ್ದೀವಿ. ಇದರಿಂದ ಹೆಣ್ಮಕ್ಳಿಗೆ ತಿಂಗಳಿಗೆ ಒಂದು 15,000-20,000 ರೂಪಾಯಿ ಅವರಿಗೆ ಮಂತ್ಲಿ ಫಿಕ್ಸ್ಡ್ ಇನ್ಕಮ್ ಬರ್ತಾ ಇದೆ. ಇದರಲ್ಲಿ PMFME ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಕಲಬುರಗಿ ರೊಟ್ಟಿ ಈಗ ಎಕ್ಸ್ಪೋರ್ಟ್ ಆಗುವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಆಲ್ರೆಡಿ.
0: 9ನೇ ರಾಷ್ಟ್ರೀಯ ಜಾನುವಾರು ರೋಗ ತಡೆ ಕಾಲು ಬಾಯಿ ರೋಗ ವಿರುದ್ಧದ ಲಸಿಕೆ ನೀಡಿಕೆ ಮಾಸಿಕ ಅಭಿಯಾನ ಈ ತಿಂಗಳ 22ರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ. ಈ ಅಭಿಯಾನದ ಕುರಿತು ಪಶುಪಾಲನಾ ಇಲಾಖೆಯ ಹಾವೇರಿ ಜಿಲ್ಲೆ ಉಪನಿರ್ದೇಶಕ ಡಾ ಶಿವಯೋಗಿ ಎಲಿ ಮಾಹಿತಿ ನೀಡಿದ್ದಾರೆ.
3: ಜಿಲ್ಲೆಯಲ್ಲಿ ಒಟ್ಟು 289,626 ಜಾನುವಾರುಗಳು ಇದ್ದು ಇವುಗಳಿಗೆ ಲಸಿಕೆ ಹಾಕಲು ಸರ್ಕಾರದಿಂದ 318,500 ಡೋಸ್ ಲಸಿಕೆ ಮತ್ತು ಸಿರಿಂಜ್ಗಳು ಸರಬರಾಜಾಗಿರುತ್ತವೆ. 2,952 ಬ್ಲಾಕ್ಗಳಾಗಿ ವಿಂಗಡಿಸಿ ಮೈಕ್ರೋಪ್ಲಾನ್ ಅನ್ನು ತಯಾರಿಸಲಾಗಿದ್ದು ಈ ಮೈಕ್ರೋಪ್ಲಾನ್ ಪ್ರಕಾರ 468 ಲಸಿಕಾದಾರರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ನಿಗದಿಪಡಿಸಿದ ದಿನಾಂಕದಂದು ರೈತರ ಮನೆ ಮನೆಗೆ ತೆರಳಿ ಉಚಿತವಾಗಿ ದನ ಮತ್ತು ಎಮ್ಮೆಗಳಿಗೆ ಕಾಲು ಮತ್ತು ಬಾಯಿ ಬೇನೆ ಲಸಿಕೆಯನ್ನು ಹಾಕಿ ಸದರಿ ವಿಷಯವನ್ನು ಭಾರತ್ ಪಶುಧನ್ ತಂತ್ರಾಂಶದಲ್ಲಿ ಇಂಡೀಕರಣಗೊಳಿಸುತ್ತಾರೆ.
0: ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಗಳ ತುರ್ತು ಪೂರೈಕೆ ಧ್ಯೇಯದೊಂದಿಗೆ ಮೇ ತಿಂಗಳ ಮೊದಲ ಮಂಗಳವಾರ ವಿಶ್ವ ಅಸ್ತಮಾ ಜಾಗೃತಿ ದಿನ ಆಚರಿಸಲಾಯಿತು. ವಿಶ್ವಾದ್ಯಂತ 25 ಕೋಟಿ ಹಾಗೂ ಭಾರತದಲ್ಲಿ 1,50,00,000 ಜನ ಅಸ್ತಮಾ ಬಾಧಿತರಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಸಮಾಚಾರ ದರ್ಶನಕ್ಕಾಗಿ ಮಂಗಳೂರಿನ ಡಾ ಮುರಳಿ ಮೋಹನ್ ಚೂಂತಾರು ಮಾಹಿತಿ ನೀಡಿದ್ದಾರೆ.
4: ಪ್ರತಿ ವರ್ಷ ಮೇ ತಿಂಗಳ ಮೊದಲನೇ ಮಂಗಳವಾರದಂದು ವಿಶ್ವ ಅಸ್ತಮಾ ದಿನ ಅಂತ ಆಚರಿಸಿ ಅಸ್ತಮಾ ರೋಗದ ಬಗೆಗಿನ ಅಪನಂಬಿಕೆಗಳನ್ನು ಹೋಗಲಾಡಿಸಿ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ

0: ಕೆಲಸವನ್ನ ಮತ್ತು ರೋಗಿಗಳಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಕೆಲಸವನ್ನ ಮಾಡುತ್ತೇವೆ. ಯಾವುದೋ ಅಲರ್ಜಿಕಾರಕ ವಸ್ತುವಿನಿಂದಾಗಿ ಅಲರ್ಜಿ ಉಂಟಾಗಿ ಗಾಳಿ ಚೀಲಗಳಿಗೆ ಆಮ್ಲಜನಕ ಹೋಗದೇ ಇದ್ದಾಗ ಈ ರೀತಿಯ ಅಸ್ತಮಾ ಆಘಾತ ಉಂಟಾಗುತ್ತದೆ. ಯಾವ ಕಾರಣದಿಂದ ಅಸ್ತಮಾ ಆಗುತ್ತದೆ ಎನ್ನುವುದನ್ನು ತಿಳಿದುಕೊಂಡು ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಸಕಾಲದಲ್ಲಿ ತೆಗೆದುಕೊಳ್ಳತಕ್ಕದ್ದು. ಅಸ್ತಮಾ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಾಗುವುದಿಲ್ಲ, ಆದರೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿದೆ.
1: ಕರ್ನಾಟಕ ಲಲಿತಕಲಾ ಅಕಾದೆಮಿ ವರ್ಣಶ್ರೀ ಪ್ರಶಸ್ತಿ

0: ಸಾಧ್ಯವಾಗುವುದಿಲ್ಲ, ಆದರೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿದೆ.
1: ಕರ್ನಾಟಕ ಲಲಿತಕಲಾ ಅಕಾದೆಮಿ ವರ್ಣಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಗೋಕರ್ಣದ ಹೆಸರಾಂತ ಕಲಾವಿದ ಹಾಗೂ ಕಾವಿ ಕಲೆ ಪರಿಣಿತ ರವಿ ಗುನುಗ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
2: ಗುರುತಿಸಿಕೊಟ್ಟಂತ ನಮ್ಮ ಅಕಾಡೆಮಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಕಾವ್ಯ ಆರ್ಟಿ ಕೊಟ್ಟ ಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೋವಾ ಬೌಂಡ್ರಿಯಿಂದ ಕೇರಳದ ಕಾಸರಗೋಡುವರೆಗಿದೆ. ಇದು ಮೂಲತಃ ಈ ಸಾರಸ್ವತರು ಈ ಕಡೆ ಬಂದಾಗ ಗೋವಾದಿಂದ ಈ ಕಲೆಯನ್ನು ತಂದ್ರು. 450 ವರ್ಷದ ಇತಿಹಾಸ ಇದಕ್ಕೆ. ದೇಶಪಂಡಾರಿ ಅಂತ ಹೇಳಿ ಕಾವ್ಯ ಆರ್ಟ್ ಅನ್ನ ಮಾಟಗಾರ ಫ್ಯಾಮಿಲಿ ಅಂತ ಹೇಳ್ತಿದ್ರು, ಅವರೇ ಈ ಆರ್ಟ್ ಅನ್ನ ಮಾಡ್ತಿದ್ರು. ಉಡುಪಿಯ ಜನಾರ್ದನ್ ಹಾವಾಂಜಿ ಅಂತ ಅವ್ರು ಮಾಡ್ತಾ ಇದ್ದಾರೆ. ಗೋವಾದಲ್ಲಿ ಸಾಗರ್ ನಾಯ್ಕ್ ಮೂಳೆ ಅಂತ ಹೇಳಿ ಕಾವ್ಯ ಆರ್ಟ್ ಅನ್ನು ಇಟ್ಕೊಂಡು ಹೊರಟಿದ್ದಾರೆ. ಮೊನ್ನೆ ರಾಷ್ಟ್ರಪತಿ ಭವನದಲ್ಲಿ ಈ ಆರ್ಟ್ ಅನ್ನೆಲ್ಲ ಮಾಡಿದ್ದಾರೆ ಅವರು. ಬೆರಳೆಣಿಕೆಯಷ್ಟು ಜನ ಈ ಆರ್ಟ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ ಮತ್ತು ಉಳಿಸ್ತಾ ಇದ್ದಾರೆ.
1: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ, ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್, ಸಂಕಲನ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೋಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
3: ವೇಳೆ 6:20
4: ಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕಥಿತಂ ಯತ್ ವೈಶ್ವಿಕ ಸಮಾಹ್ವಾನ ನಿವಾರಣಾಯ ವಿಶ್ವಸನೀಯಸ್ಯ ಭವಿಷ್ಯಸ್ಯ ಕೃತೆ ಸಜ್ಜತಾಯಾಃ ಚ ಆಪೂರ್ತಿ ಶೃಂಖಲಾಯಾಃ ನಿರ್ಮಾಣಾರ್ಥಂ ಭಾರತ ನೆದರ್ಲ್ಯಾಂಡ್ಸ್ ದೇಶೌ ಸಹಭಾಗಿತ್ವಂ ಕುರ್ವಂತೌ ಸ್ತಃ. ಭಾರತಮವಸರಾಣಾಂ ಭೂಮೀತಿ ವರ್ಣಿತಂ. ಸೇನಾಧ್ಯಕ್ಷೇಣ ಜನರಲ್ ಉಪೇಂದ್ರ ದ್ವಿವೇದಿನಾ ಪಾಕಿಸ್ತಾನಂ ಭಯೋತ್ಪಾದಕೇಭ್ಯ ಆಶ್ರಯಂ ಪ್ರದಾತುಂ ಭಾರತಸ್ಯ ವಿರುದ್ಧಂ ಕಾರ್ಯಾಚರಣಾಯ ಚ ಸಾವಧಾನಂ ಕೃತಂ. ಪಶ್ಚಿಮಬಂಗ ಸರ್ವಕಾರೇಣ 11,000-2,000 ಪ್ರದೀಯಮಾನಾನಾಂ ಜಾತಿ ಪ್ರಮಾಣಪತ್ರಾಣಾಂ ಪುನಃ ಸತ್ಯಾಪನಂ ಕರ್ತುಂ ಆಜ್ಞಾಪಿತಂ. ಸಿಬಿಎಸ್ಇ ಇತ್ಯನೇನ 12 ಕಕ್ಷಾಯಾಃ ಛಾತ್ರಾಣಾಂ ಕೃತೆ ಉತ್ತರಪತ್ರಾಣಾಂ ದ್ವಿಸ್ತರೀಯ ಪುನರ್ಮೂಲ್ಯಾಂಕನ ಪ್ರಕ್ರಿಯಾ ಘೋಷಿತಾ. ಅಪಿ ಚ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಅದ್ಯ ಬ್ಯಾಂಕಾಕ್ ನಗರೆ ಉಪಾಂತ್ಯ ಚಕ್ರೀಯ ಕ್ರೀಡಾಯಾಂ ಮಲೇಷಿಯಾ ದೇಶಸ್ಯ ಯುಗಲಂ ಪರಾಜಿತ್ಯ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ತಥಾ ಚಿರಾಗ ಸೆಟ್ಟಿ ಇತ್ಯೇತಯೋಃ ಭಾರತೀಯ ಪುರುಷ ಯುಗಲಂ ಅಂತಿಮ ಸ್ಪರ್ಧಾಯಾಂ ಪ್ರವಿಷ್ಟಂ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ವದತ್ ಯತ್ ಭಾರತ ನೆದರ್ಲ್ಯಾಂಡ್ಸ್ ದೇಶೌ ವಿಶ್ವಸ್ಯಾಪಿ ಸಮಾಹ್ವಾನಾನಾಂ ನಿವಾರಣಾಯ ವಿಶ್ವಸನೀಯಂ ಪಾರದರ್ಶಕಂ ಭವಿಷ್ಯಸ್ಯ ಕೃತೆ ಆಪೂರ್ತಿ ಶೃಂಖಲಾಯಾಃ ನಿರ್ಮಾಣಾರ್ಥಂ ಮಿಲಿತ್ವಾ ಕಾರ್ಯಂ ಕುರ್ವಂತೌ ಸ್ತಃ. ಯತ್ ಸಹ ಬಹುವಿಧ ಸಂಕಟೈಃ ಗ್ರಸ್ತಂ ಆಪದ್ದಶಕಂ ಇತಿ ವರ್ಣಿತಂ. ನೆದರ್ಲ್ಯಾಂಡ್ಸ್ ದೇಶಸ್ಯ ಹೇಗನಗರೆ ಸ್ವಸ್ಯ ಪಂಚದೇಶಾನಾಂ ಯಾತ್ರಾಯಾಃ ಕ್ರಮೆ ಸಾಮುದಾಯಿಕ ಕಾರ್ಯಕ್ರಮಂ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀಮೋದಿ ಅವದತ್ ಯದ್ ವಿಶ್ವಂ COVID-19 ಮಹಾಮಾರ್ಯ ವರ್ತಮಾನ ಸಂಘರ್ಷೇಣ ಉದ್ಭೂತ ಊರ್ಜಾ ಸಂಕಟಂ ಚೇತ್ಯಾದೀನಾಂ ಅಭೂತಪೂರ್ವ ಪ್ರತಿಸಂಧಿಂ ಸಮ್ಮುಖೀಕರೋತಿ.
5: पहले कोरोना आया, फिर युद्ध होने शुरू हो गए और अब आज की एनर्जी क्राइसिस है. ये दशक दुनिया के लिए आपदाओं का दशक बन रहा है. हम सभी देख रहे हैं, अगर ये स्थितियां तेजी से नहीं बदली गई तो बीते अनेक दशकों की उपलब्धियों पर पानी फिर जाएगा. दुनिया की बहुत बड़ी आबादी फिर से ಗರಿಬಿ ಕೆ ದಲ್ ದಲ್ ಮೆ ಚಲಿ ಜಾಯೆಗಿ.
4: ಸಹ ಸಾವಧಾನಂ ಅಕರೋತ್ ಯತ್ ಏತೇಷಾಂ ಸಮಾಹ್ವಾನಾನಾಂ ದ್ರುತಗತ್ಯ ನಿರಾಕರಣೆ ವಿಫಲತೆಯ ವೈಶ್ವಿಕ ವಿಕಾಸ ಲಾಭಃ ವ್ಯತಿಕ್ರಮಿತಃ ಭವಿಷ್ಯತಿ ತಥಾ ಚ ಜನಸಂಖ್ಯಾಯಾಃ ವಿಶಾಲಃ ಭಾಗಃ ನಿರ್ಧನತಾಯಾಂ ನಿಮಗ್ನಃ ಭವಿಷ್ಯತಿ. ಆರ್ಥಿಕ ಸ್ಥಿತಿ ವ್ಯವಸ್ಥಾಯಾಃ ಸುದೃಢೀಕರಣಾಯ ವೈಶ್ವಿಕ ಪ್ರಯಾಸಾನ್ ಪ್ರಕಾಶಯನ್ ಪ್ರಧಾನಮಂತ್ರಿ ಶ್ರೀಮೋದಿ ಅವದತ್ ಯತ್ ಭಾರತ ನೆದರ್ಲ್ಯಾಂಡ್ಸ್ ದೇಶೌ ಸಂಯುಕ್ತರೂಪೇಣ ಸುದೃಢ ಆಪೂರ್ತಿ ಶೃಂಖಲಾಯಾಃ ನಿರ್ಮಾಣೆ केंद्र केंद्र

0: माध्यमेन आवेदनं कर्तुं शक्नुवन्ति। भारत ऋतु विज्ञान विभागेन आगामि दिन द्वयोः अंडमान निकोबार द्वीप समूहेषु उपहिमालयीय पश्चिम बंगे सिक्किम राज्ये असमे मेघालये तथा दक्षिण कर्नाटके अतिवृष्टेः पूर्वानुमानं कृतम्। अनेन विभागानुसारेण श्वः अरुणाचल प्रदेश केरल माहे तमिलनाडु पुदुचेरी तथा करैक्कल चेत्येत्येषु क्षेत्रेषु अपि एतादृशी एव स्थितिः भविष्यति। विभागेन उक्तं यत् बिहारे राज्ये आन्ध्रप्रदेशे छत्तीसगढ़ राज्ये पूर्वी राजस्थाने झारखण्डे लक्षद्वीपे मध्यमहाराष्ट्रे मराठवाडायां जम्मू कश्मीर प्रदेशे लद्दाखे तथा देशस्य उत्तर पूर्वीय भागेषु च अद्य गर्जनेन तीव्रवातैश्च सह झंझावातस्य संभावना विद्यते। विभागेन झारखण्डे मध्यप्रदेशे तथा राजस्थानस्य केषुचित् स्थानेषु उष्णतरंगस्य स्थितेः अपि घोषणा कृता। थाईलैंड ओपन बैडमिंटन क्रीडायां अद्य बैंकॉक नगरे उपांत्य चक्रीय क्रीडायां मलेशिया देशस्य गोह सेफेई तथा नूर इज्जुद्दीन इत्यमुं च पराजित्य सात्विक साईराज रंकीरेड्डी तथा चिराग सेट्टी इत्येतयोः भारतीय पुरुष युगलं अंतिम स्पर्धायां प्रविष्टवन्तौ। आईपीएल क्रिकेट क्रीडायां अद्य आतिथेय कोलकाता नाइट राइडर्स इतीदं दलं ईडन गार्डन्स इत्यत्र गुजरात टाइटन्स इत्यनेन सह क्रीडिष्यति। क्रीडायाः आरम्भः सायं सार्ध सप्तवादने भविष्यति। गतरात्रौ लखनऊ नगरस्य एकाना क्रीडांगणे लखनऊ सुपर जायंट्स इत्यनेन दलेन चेन्नई सुपर किंग्स दलं सप्तस्तोभैः पराजितम्। इति वार्ताः।
1: आकाशवाणी बेंगलुरु। विज्ञानद मुन्नडे संशोधना सागरद अलेगळ मोरेत शून्य इंगालदत्त नम्म नडेगे लिथियम कोबाल्ट नंतह खनिजगळ पात्र सकल जीवराशियन्न तन्न ओडलल्लि इट्कोंडु पोरिता इरुवंतह भूमि एंब सुंदर ग्रहवु ಹಲವು ಖನಿಜ ಸಂಪನ್ಮೂಲಗಳ ಆಗರವೂ ಕೂಡ ಹೌದು. ಇಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಗಣಿಗಾರಿಕೆ ಮಾಡಿ ಅನೇಕ ಸವಲತ್ತುಗಳನ್ನು ಪಡೀತಲೇ ಇದ್ದೀವಿ. ಲೀಥಿಯಂ ಎನ್ನುವುದು ಲೋಹಗಳಲ್ಲಿಯೇ ಹಗುರವಾದ ಬೆಳ್ಳಿಯಂತೆ ಬಿಳುಪಾಗಿರುವಂತಹ ಮೃದುವಾದ ಲೋಹ. ಈ ಕ್ರಿಯಾಶೀಲ ಲೋಹವು ನಿಸರ್ಗದಲ್ಲಿ ಚಿನ್ನದಂತೆ ಶುದ್ಧ ರೂಪದಲ್ಲಿ ಅಥವಾ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿಲ್ಲ. ಇತರ ಧಾತುಗಳೊಂದಿಗೆ ಸಂಯೋಜನೆಗೊಂಡು ಖನಿಜ ಅಥವಾ ಅದಿರಿನ ರೂಪದಲ್ಲಿ ದೊರೆಯುತ್ತದೆ. ಲಿಥಿಯಂನ ಹಲವು ಅದಿರುಗಳು ನೀರಿನಲ್ಲಿ ಕರಗುವ ಗುಣವನ್ನು ಹೊಂದಿರುವುದರಿಂದ ಭೂಮಿಯನ್ನು ಆವರಿಸಿರುವಂತಹ ಸಾಗರ ಸಮುದ್ರದ ಉಪ್ಪು ನೀರಿನಲ್ಲಿಯೂ ಕೂಡ ಲಿಥಿಯಂ ಕರಗಿದ ರೂಪದಲ್ಲಿ ಮಿಲಿಯನ್ ಟನ್ಗಳಷ್ಟು ಅಡಕವಾಗಿದೆ. ಪ್ರಸ್ತುತ ಪ್ರಪಂಚದಾದ್ಯಂತ ಬೇಡಿಕೆಯಲ್ಲಿರುವಂತಹ ಲೀಥಿಯಂನ ನಿಕ್ಷೇಪಗಳಿರುವುದು ಬೆರಳೆಣಿಕೆಯಷ್ಟು ದೇಶಗಳಲ್ಲಿ ಮಾತ್ರ. ಅದರಲ್ಲೂ ನಿಕ್ಷೇಪಗಳಿದ್ದಾಗಿಯೂ ಸಹ ಅಲ್ಲಿನ ಅನೇಕ ಭೌಗೋಳಿಕ ಲಕ್ಷಣಗಳಿಗನುಗುಣವಾಗಿ ಗಣಿಗಾರಿಕೆ ಕೈಗೊಂಡು ದುಬಾರಿ ವೆಚ್ಚವನ್ನು ತೆತ್ತು ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಈ ಲೋಹದ ಸಂಸ್ಕರಣೆಯನ್ನ ಕೈಗೊಂಡು ಉತ್ಪಾದನೆಯನ್ನ ಮಾಡ್ತಾ ಇರುವಂತಹ ದೇಶಗಳು ಇನ್ನೂ ಕಡಿಮೆ. ದಕ್ಷಿಣ ಅಮೆರಿಕದ ಅರ್ಜೆಂಟೈನಾ, ಚಿಲೆ ಮತ್ತು ಬೊಲಿವಿಯಾ ರಾಷ್ಟ್ರಗಳು ಪ್ರಪಂಚದಲ್ಲಿಯೇ ಅತೀ ಹೆಚ್ಚಿನ ಲಿಥಿಯಂನ ಅಂದರೆ ಪ್ರಪಂಚದಲ್ಲಿರುವಂತಹ ಒಟ್ಟು ನಿಕ್ಷೇಪದ ಮೂರನೇ ಒಂದು ಭಾಗವನ್ನು ಹೊಂದಿರುವಂತಹ ರಾಷ್ಟ್ರಗಳಾಗಿವೆ. ಅಲ್ಲದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಆಸ್ಟ್ರೇಲಿಯಾ ಮತ್ತು ಚೀನಾ ದೇಶಗಳು ಈ ಲೋಹದ ನಿಕ್ಷೇಪವನ್ನು ಹೊಂದಿರುವಂತಹ ಇನ್ನಿತರ ಪ್ರಮುಖ ರಾಷ್ಟ್ರಗಳು. ದಿನ ದಿನ ಕಳೆದಂತೆ ಹೆಚ್ಚಿನ ವಾಹನಗಳ ದಟ್ಟಣೆಯಿಂದ, ಅವುಗಳು ದಹಿಸುವ ಇಂಧನ ಉರಿವಿಕೆಯಿಂದ, ಭೂಮಿಯ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗ್ತಾ ಇರುವಂತಹ ಹಸಿರುಮನೆ ಅನಿಲಗಳ ಉತ್ಪತ್ತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರಿಂದ ಅನೇಕ ನೈಸರ್ಗಿಕ ವಿಪತ್ತುಗಳಿಗೆ ತುತ್ತಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಇಂಧನಗಳಿಗೆ ಪರ್ಯಾಯವಾಗಿ ಬೇರೆ ಮೂಲಗಳಿಂದ ಇಂಧನವನ್ನು ಕಂಡುಕೊಳ್ಳುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹೀಗಾಗಿ ಭೂಮಿಯ ತಾಪಮಾನಕ್ಕೆ ಕಾರಣವಾಗುವ ಅನಿಲಗಳನ್ನು ಹೊರಸೂಸದಿರುವಂತಹ ತಂತ್ರಜ್ಞಾನವನ್ನು ಬಳಸಲೇಬೇಕಾದ ಅನಿವಾರ್ಯತೆ ಇದ್ದಂತಹ ಸಂದರ್ಭದಲ್ಲಿ ಲಿಥಿಯಂ ಲೋಹವನ್ನು ಬಳಸಿದ ಬ್ಯಾಟರಿಯನ್ನು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಕೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದೇವೆ ಕೂಡ. ಮೊದಲೆಲ್ಲ ಸ್ಥಿರ ದೂರವಾಣಿಗಳನ್ನು ಬಳಸ್ತಾ ಇದ್ದಂತಹ ನಾವು ಈಗ ಹೋದ ಕಡೆಯಲ್ಲೆಲ್ಲ ಮೊಬೈಲ್ ಕೊಂಡು ಹೋಗ್ತೀವಿ, ಕಂಪ್ಯೂಟರ್ ಲ್ಯಾಪ್ಟಾಪ್ಗಳನ್ನು ಬಳಸ್ತಾ ಇದ್ದೀವಿ. ಇದರಲ್ಲೆಲ್ಲ ಬಳಸುವ ಬ್ಯಾಟರಿ

0: ಕೂಡ ಇದೇ ಲೀಥಿಯಂ ಅಯಾನುಗಳಿಂದ ಮಾಡಲ್ಪಟ್ಟಿರುವುದು. ಈ ಲೀಥಿಯಂ ಲೋಹವನ್ನ ಅದರ ಖನಿಜ ನಿಕ್ಷೇಪದಿಂದ ಗಣಿಗಾರಿಕೆ ಮಾಡಿ ಹೊರತೆಗೆದು ಖನಿಜವನ್ನ ಸಂಸ್ಕರಿಸಿ ಲವಣಯುಕ್ತ ಲೀಥಿಯಂ ಲೋಹವನ್ನ ಪಡೆಯಲಾಗುತ್ತೆ. ಮೊದಲು ಶುದ್ಧ ರೂಪದಲ್ಲಿರುವಂತಹ ಲೀಥಿಯಂ ಲೋಹ ಗಾಳಿ ಮತ್ತು ನೀರಿನೊಂದಿಗೆ ಸುಲಭವಾಗಿ ಪ್ರತಿಕ್ರಿಯಿಸುವುದರಿಂದ ಲವಣಯುಕ್ತ ಲೋಹದ ಸಂಯುಕ್ತವನ್ನ ಬಳಸಲಾಗುವುದು. ಉದಾಹರಣೆಗೆ ಲೀಥಿಯಂ ಕಾರ್ಬೋನೇಟ್ ಮತ್ತು ಲೀಥಿಯಂ ಹೈಡ್ರಾಕ್ಸೈಡ್ ಲವಣಗಳು. ನಂತರ ಈ ಲವಣಗಳನ್ನ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗೆ ಬೇಕಾಗುವ ಕ್ಯಾಥೋಡ್ ಅನ್ನ ತಯಾರಿಸಲು ಕಳುಹಿಸಲಾಗುತ್ತೆ. ಈ ಲೀಥಿಯಂ ಲೋಹದ ಜೊತೆಗೆ ಕೋಬಾಲ್ಟ್, ನಿಕೆಲ್ ಮತ್ತು ಮ್ಯಾಂಗನೀಸ್, ಅಲ್ಯೂಮಿನಿಯಂ ಲೋಹಗಳನ್ನ ವಿವಿಧ ಅನುಪಾತದಲ್ಲಿ ಸೇರಿಸಿ ಕ್ಯಾಥೋಡ್ಗಳನ್ನ ತಯಾರಿಸಲಾಗುತ್ತೆ. ಈ ಕ್ಯಾಥೋಡ್ಗಳನ್ನ ಆನೋಡ್ನಿಂದ ಭೌತಿಕವಾಗಿ ಬೇರ್ಪಡಿಸಿ ಸೂಕ್ತ ದ್ರಾವಕದೊಂದಿಗೆ ಒಟ್ಟುಗೂಡಿಸಿ ವಿದ್ಯುತ್ ಕೋಶವನ್ನ ತಯಾರಿಸಲಾಗುವುದು. ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಒಂದು ವಿದ್ಯುತ್ ಕೋಶ ಅಥವಾ ಹಲವು ವಿದ್ಯುತ್ ಕೋಶಗಳನ್ನ ಸೇರಿಸಿ ಬ್ಯಾಟರಿಗಳನ್ನ ತಯಾರಿಸಲಾಗುವುದು. ಲೀಥಿಯಂ ಅಯಾನ್ ಬ್ಯಾಟರಿಗಳನ್ನ ಪವರ್ ವಿದ್ಯುತ್ ಟರ್ಬೈನ್ಗಳು, ಸೌರ ಫಲಕಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಸಲಾಗುತ್ತೆ. ಜಾಗತಿಕ ತಾಪಮಾನ ಹೆಚ್ಚಿಸುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗ್ಗಿಸುವ ನಿಟ್ಟಿನಲ್ಲಿ ಲೀಥಿಯಂ ಕೋಬಾಲ್ಟ್ ನಂತಹ ಖನಿಜಗಳ ಗಣಿಗಾರಿಕೆ ಇಂದಿನ ತುರ್ತು ಹೌದು. ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಧಾರವಾಡ.
3: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026ರಂದು ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂ ವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿ ವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-341-4 ಹಾಗೂ 244-341-6 STD ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
2: ಕೇಳುಗರೇ ಗಮನಿಸಿ, ಈ ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಗಾಯನವಿದೆ. ದಿಲ್ಲಿ ಕೇಂದ್ರದಿಂದ ಕೇಳುತ್ತೀರಿ ಇಂದಿನ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ಮುಂದೆ ವಾಣಿಜ್ಯ ಜಾಹೀರಾತುಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:40 ಪ್ರದೇಶ ಸಮಾಚಾರ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೆ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ರಾಜ್ಯದಲ್ಲಿ ಮೆಡಿಕಲ್ ಸೀಟು ಲಭ್ಯತೆ ಹೆಚ್ಚಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ದೊರೆಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಕ್ಕೆ ಹೆಚ್ಚುವರಿ 1122 ಸೀಟುಗಳು ದೊರೆಯಲಿವೆ ಎಂದು ಹೇಳಿದ್ದಾರೆ. 500 ಹೆಚ್ಚುವರಿ ಯುಜಿ ಎಂಬಿಬಿಎಸ್ ಸೀಟು, ಪಿಜಿ ವಿಭಾಗಕ್ಕೆ 572 ಹೊಸ ಸೀಟುಗಳು ಲಭ್ಯವಾಗಲಿದ್ದು, ಈ ಸೀಟುಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಹಂಚಿಕೆಯಾಗಲಿವೆ. ಈ ಹೆಚ್ಚುವರಿ ಸೀಟುಗಳು ಕೊಪ್ಪಳ, ಗದಗ, ಚಾಮರಾಜನಗರ, ಕಾರವಾರ, ಹಾವೇರಿ ಸೇರಿದಂತೆ ಇತರ ಜಿಲ್ಲೆಗಳಿಗೆ ದೊರೆಯಲಿವೆ. ಪದವಿ ಪೂರ್ವ ಸೀಟುಗಳಿಗೆ ಕೇಂದ್ರ ಸರ್ಕಾರದಿಂದ 495 ಕೋಟಿ ರೂಪಾಯಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳಿಗೆ 541 ಕೋಟಿ ರೂಪಾಯಿ ಅನುದಾನ ಸಿಗಲಿದೆ ಎಂದು ಪಾಟೀಲ್ ಮಾಹಿತಿ ನೀಡಿದ್ದಾರೆ. 1000 ವೈದ್ಯಕೀಯ ಸೀಟು ರಾಜ್ಯಕ್ಕೆ ಸಿಕ್ಕಿರುವುದು ದಾಖಲೆಯಾಗಿದ್ದು, ರಾಜ್ಯದ ಸಾಧನೆಗೆ ಇದು ಸಾಕ್ಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನೀಟ್ ಅಕ್ರಮದ ಕುರಿತಂತೆ ಸಿಬಿಐ ತನಿಖೆಯ ಮೇಲೆ ನಂಬಿಕೆಯಿಲ್ಲ, ನ್ಯಾಯಾಂಗ ತನಿಖೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿನಲ್ಲಿ ಇಂದು ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಸಂವಾದದಲ್ಲಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಅಧಿಕಾರ ಕೇಂದ್ರಿತ ರಾಜಕೀಯ ಪ್ರೇರಿತ ಯೋಜನೆಯಾಗಿದ್ದು, ರಾಜ್ಯಗಳನ್ನು ದುರ್ಬಲಗೊಳಿಸುವುದರ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಲಿದೆ ಎಂದು ಅಭಿಪ್ರಾಯ ಮಂಡಿಸಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ವಿರೋಧಿಸಿ ಈಗಾಗಲೇ ರಾಜ್ಯ ವಿಧಾನಸಭೆ ನಿರ್ಣಯವನ್ನು ಅಂಗೀಕರಿಸಿದೆ ಎಂದು ಆ ನಿರ್ಣಯವನ್ನು ಸಂವಾದದಲ್ಲಿ ಓದಿದರು. ವಿವಿಧ ಕಾಲಾವಧಿಯ ಚುನಾವಣೆಗಳನ್ನು ಸಮೀಕರಿಸುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಈ ಪ್ರಸ್ತಾವನೆ ಬಗ್ಗೆ ಕರ್ನಾಟಕ ಸರ್ಕಾರದ ಸಹಮತವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಕಂಪನಿ 2025-26 ಸಾಲಿನಲ್ಲಿ ಹೊಂದಿದ್ದ 1700 ಕೆಜಿ ಚಿನ್ನ ಉತ್ಪಾದಿಸುವ ಗುರಿಗೆ ಶೇಕಡಾ 99.50 ಅಂದರೆ 1691.50 ಕೆ

0: ಕೆಜಿ ಚಿನ್ನ ಉತ್ಪಾದಿಸಿದೆ. ಇದೇ ಮೊದಲ ಬಾರಿಗೆ 1,910 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಈ ಹಿನ್ನೆಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ವ್ಯವಸ್ಥಾಪಕ ನಿರ್ದೇಶಕಿ ಆರ್ ಶಿಲ್ಪಾ ಉಪಸ್ಥಿತರಿದ್ದರು. ಶಾಲೆಗಳಲ್ಲಿ ಹಿಜಾಬ್ ಧರಿಸುವ ವಿಷಯವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಉಡುಪಿಯಲ್ಲಿ ಇಂದು ಮಾತನಾಡಿದ ಅವರು, ಇದು ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಭವಿಷ್ಯಕ್ಕೆ ಧಕ್ಕೆಯಾಗಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕಲಿಯಲು ಶಾಲೆಯಲ್ಲಿ ಅನುಕೂಲಕರ ವಾತಾವರಣವಿರಬೇಕು ಎಂದು ತಿಳಿಸಿದ್ದಾರೆ. ಹಾಸನದಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾಗಿದ್ದ ಅರ್ಜಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್, ಉಪವಿಭಾಗಾಧಿಕಾರಿಗಳಿಗೆ ಎಲ್ಲಾ ಅರ್ಜಿಗಳನ್ನು ಶೀಘ್ರವೇ ವಿಲೇವಾರಿ ಮಾಡಿ ಜನರು ಕಚೇರಿಗೆ ಅಲಿಯುವುದನ್ನು ತಪ್ಪಿಸಬೇಕು ಎಂದು ಸೂಚನೆ ನೀಡಿದರು. ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಜನಸ್ಪಂದನ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ. ಈ ವೇದಿಕೆಯ ಮೂಲಕ ಬಂದ ಸಮಸ್ಯೆಗಳ ಅರ್ಜಿಗಳನ್ನು ವಿಳಂಬ ಮಾಡದೆ ಜನರಿಗೆ ರೈತರಿಗೆ ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ, ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತ, ಡಿಎಫ್ಒ ಸೌರಭ್ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೈಕೋರ್ಟ್ ಸಂಚಾರಿ ಪೀಠವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕೆಂಬ ಬೇಡಿಕೆಗೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಿದ್ದವಿರುವುದಾಗಿ ಮುಖ್ಯ ನ್ಯಾಯಾಧೀಶರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ. ಪೀಠ ಸ್ಥಾಪನೆಯ 80% ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರವನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಪರಿಶೀಲಿಸಿ ಮಾತನಾಡಿದ ಅವರು, ಹನೂರು ತಾಲೂಕಿನ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದು ಗಮನಕ್ಕೆ ಬಂದಿದೆ. ಕುಡಿಯುವ ನೀರು ಪೂರೈಕೆ ಮಾಡಲು ತ್ವರಿತ ಕ್ರಮ ವಹಿಸಲು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ನಡೆಸಿ ಸೂಕ್ತ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ತಾಪಮಾನ ಈ ವರ್ಷ 49 ಡಿಗ್ರಿ ಸೆಲ್ಸಿಯಸ್ ಮೀರಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಟಿ ವೃಕ್ಷ ಅಭಿಯಾನದ ಪ್ರತಿಫಲವಾಗಿ ಜಿಲ್ಲೆಯ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಮೀರದಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಕೋಟಿ ವೃಕ್ಷ ಅಭಿಯಾನದಡಿ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿನ ಸಮೀಪ ನರ್ಸರಿಯನ್ನು ಆರಂಭಿಸಲಾಗಿದೆ ಎಂದು ಹೇಳಿದ್ದಾರೆ. ಗಿಡ ನೆಟ್ಟು ನಿರ್ವಹಣೆ ಮಾಡುವುದರ ಮೂಲಕ ವಿಜಯಪುರಕ್ಕೆ ಹೊಸ ಸೌಂದರ್ಯ ಕಲ್ಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ಹೋಬಳಿಯ ನಂದಿಬಂಡಿ ಗ್ರಾಮದಲ್ಲಿ ಜೀತ ಪದ್ದತಿಯಲ್ಲಿ ಸಿಲುಕಿದ್ದ ಒಡಿಶಾ ಮೂಲದ 37 ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಎನ್ಜಿಒ ಸಂಸ್ಥೆ ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಹಾಯಕ ಆಯುಕ್ತರು ನಂದಿಬಂಡಿ ಗ್ರಾಮದ ಮೇಲೆ ದಾಳಿ ನಡೆಸಿ ಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ದಾಳಿಯ ವೇಳೆ ಒಡಿಶಾದ ಬಲಂಗೀರ್ ಮತ್ತು ನವರಂಗ್ಪುರ್ ಜಿಲ್ಲೆಗೆ ಸೇರಿದ ಕಾರ್ಮಿಕರು ಪುಟ್ಟ ಮನೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ದಯನೀಯ ಸ್ಥಿತಿಯಲ್ಲಿ ಬದುಕುತ್ತಿದ್ದರು ಎಂದು ತಿಳಿದುಬಂದಿದೆ. ಮುಂಗಾರು ಅವಧಿಯಲ್ಲಿ ಉಂಟಾಗಬಹುದಾದ ವಿದ್ಯುತ್ ವ್ಯತ್ಯಯ ಹಾಗೂ ತುರ್ತು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸೆಸ್ಕ್ ಸಂಪೂರ್ಣ ಸನ್ನದ್ದವಾಗಿರಬೇಕು ಎಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಪ್ರಭಾವ

0: ಆಹಾರ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಾದೇಶಿಕ ಆಯುಕ್ತರೂ ಆಗಿರುವ ನಿತೇಶ್ ಪಾಟೀಲ್ ಸೂಚನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸೆಸ್ಕ್ ವ್ಯಾಪ್ತಿಯ 5 ಜಿಲ್ಲೆಗಳ ಉಪವಿಭಾಗಗಳ ವ್ಯಾಪ್ತಿಯ ದೂರುಗಳ ನಿರ್ವಹಣೆ, ವಿದ್ಯುತ್ ಅಡಚಣೆಗಳು, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಹಾಗೂ ಅಗತ್ಯವಿರುವ ಸಾಮಗ್ರಿಗಳ ಸಂಗ್ರಹ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮುಂಗಾರು ಸಂದರ್ಭದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಎದುರಿಸಲು ಸೆಸ್ಕ್ ಸನ್ನದ್ದವಾಗಿದೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಬೇಕು. ಸಾರ್ವಜನಿಕರು ಸಂಪರ್ಕಿಸಲು ಸಾಧ್ಯವಾಗದಿದ್ದರೆ ಸಮಸ್ಯೆ ಪರಿಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೂರು ಸ್ವೀಕಾರ ಮತ್ತು ಸ್ಪಂದನಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಐತಿಹಾಸಿಕ ಗುಮ್ಮಟನಗರಿ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ನಾಳೆಯಿಂದ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಂದ 756 ಕ್ರೀಡಾಪಟುಗಳು ನೋಂದಾಯಿಸಿಕೊಂಡಿದ್ದು ರಾಜ್ಯ, ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಬಳ್ಳಾರಿಯಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ರಾಷ್ಟೀಯ ಡೆಂಘಿ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಂಡಿತ್ತು. ಸೋಮವಾರದಿಂದ ಇದೇ 25ರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ 2 ವ್ಯವಸ್ಥಿತವಾಗಿ ನಡೆಸಲು ಕ್ರಮ ವಹಿಸಬೇಕೆಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಈ ಸುಗ್ಗಿ ತಂದವಳಾರಮ್ಮ.
2: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
3: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
2: ಹೌದಾ? ಹೇಗೆ?
3: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ, ಹೂವು, ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
4: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ,
5: ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
6: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.
7: ಆಕಾಶವಾಣಿ ಧಾರವಾಡ.

0: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
1: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
0: ನಿಖರವಾದ ಫಲಿತಾಂಶ, ಡೈಲೇಟಸ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
1: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
0: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
1: ಸಂಪರ್ಕಿಸಿ
0: 9804522262, 9845356442.
2: ಅಲೋ, ಕಡಿಮೆ ಪ್ರೀಮಿಯಂ

0: ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರೂ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು.
1: ವಾರೆವಾ, ಇಷ್ಟೆಲ್ಲಾ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
0: ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಲ್ಲೇ ಸಂಪರ್ಕಿಸಿ ಅಥವಾ ಲಾಗಾನ್ ಮಾಡಿ www.indiapost.gov.in.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
2: 8277583580 8277583612.
4: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
5: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
4: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
5: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
4: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
4: ಮೊಬೈಲ್ 9448309994.
5: 9448399994.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
7: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
6: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309. ಟೇಕ್ ಕೇರ್.
10: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
11: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
10: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
12: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶ

0: ಗಾಗಿ ಸಂಪರ್ಕಿಸಿ 9364099712, ವೆಬ್ಸೈಟ್ gmu.ac.in.
1: ಶ್ರೋತೃ ಬಾಂಧವರೇ,
2: ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
3: ಇದೇ ದಿನ ರಾತ್ರಿ 9:15
2: ಕೇಳಲಿದ್ದೀರಿ.
1: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.
4: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಕೃಷಿ ಮಾಹಿತಿ.
5: ನಮಗೆ ನಮ್ಮ ಆರೋಗ್ಯದ ಬಗ್ಗೆ ಎಷ್ಟು ಕಳಕಳಿ ಇರ್ತದೋ ಅಷ್ಟೇ ನಮಗೆ ಆಹಾರವನ್ನು ಕೊಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ನಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ ನಮಗೆ ಬಹಳಷ್ಟು ಕಾಳಜಿ ಇರಬೇಕಾಗ್ತದೆ. ಮಣ್ಣಿನ ಆರೋಗ್ಯವನ್ನು ನೋಡುವುದಕ್ಕಿಂತ ಮುಂಚೆ ಮೊಟ್ಟ ಮೊದಲು ಈ ನಿಸರ್ಗದಿಂದ ಪರಿಶ್ರಮದಿಂದ ತಯಾರಾದಂಥ ಮಣ್ಣನ್ನು, 1 inch ಮಣ್ಣು ತಯಾರಾಗಬೇಕಾದ್ರೆ 1000 ವರ್ಷಗಳು ಬೇಕು. ಆ ಮಣ್ಣನ್ನು ನಾವು ಮೊದಲು ಮಣ್ಣು ಮತ್ತು ನೀರು ಸಂರಕ್ಷಣೆ ವಿಧಾನಗಳಿಂದ ತಜ್ಞರಿಂದ ತಿಳಿದು ಭೂಮಿಯ ಮೇಲೆ ಮಣ್ಣು ಇರುವಂಗೆ ಮಾಡಬೇಕು. ಆಮೇಲೆ ಮಣ್ಣಿನ ಫಲವತ್ತತೆಯ ಬಗ್ಗೆ, ಮಣ್ಣಿನ ಆರೋಗ್ಯದ ಮೇಲೆ ನಾವು ಲಕ್ಷ್ಯ ಕೊಡಬೇಕು. ಮಣ್ಣಿನ ಆರೋಗ್ಯ ಅಂತಪ್ಪ ಅಂತಂದರೆ ನಾವು ಮುಖ್ಯವಾಗಿ ಮಣ್ಣಿನ ಭೌತಿಕ ಲಕ್ಷಣಗಳು, ಮಣ್ಣಿನ ರಾಸಾಯನಿಕ ಲಕ್ಷಣಗಳು, ಅದಲ್ಲದೇ ಮುಖ್ಯವಾಗಿ ಮಣ್ಣಿನ ಜೈವಿಕ ಗುಣಧರ್ಮಗಳನ್ನು ಕೂಡ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ ಮತ್ತು ಮಣ್ಣಿನಲ್ಲಿರುವಂಥ ಫಲವತ್ತತೆ. ಮಣ್ಣಿನ ಭೌತಿಕ ಗುಣಧರ್ಮಗಳು ಅಂತಂದ್ರೆ ಮಣ್ಣಿನ ಕಣರಚನೆ ಇರ್ಬೋದು, ಮಣ್ಣಿನಲ್ಲಿ ನೀರು ಶೇಖರಣೆ, ನೀರು ಬಸಿವಿಕೆ, ಮಣ್ಣಿನ ಉಷ್ಣಾಂಶ. ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು ಅಂತಂದರೆ ಮಣ್ಣಿನಲ್ಲಿ ಈ ಪೋಷಕಾಂಶಗಳನ್ನು ಹಿಡಿದಿರುವಂಥ ಸಾಮರ್ಥ್ಯ ಮತ್ತು ಮಣ್ಣಿನಲ್ಲಿ ಇಂಗಾಲಾಂಶ. ಮಣ್ಣಿನಲ್ಲಿ ಎಲ್ಲ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಏನಪ್ಪ ಅಂತಂದ್ರೆ ನಾವು ಮಣ್ಣಿನ ಜೈವಿಕ ಗುಣಧರ್ಮ ಅಂತೇವೆ. ನಾವು ಭೂಮಿಯಲ್ಲಿ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಾಕಿದಾಗ, ಸಾವಯವ ಗೊಬ್ಬರವನ್ನು ಹಾಕಿದಾಗ ಅವು ಕಳೀಲಿಕ್ಕೆ ನಮ್ಮ ಸೂಕ್ಷ್ಮಾಣು ಜೀವಿಗಳು ಸರಿಯಾಗಿ ಇರಬೇಕಾಗ್ತದೆ. ಆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಸರಿಯಾಗಿ ನಡಿಬೇಕಪ್ಪ ಅಂತಂದ್ರೆ ನಾವು ಭೂಮಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಹಾಕಿದರೆ ಮಾತ್ರ ನಮ್ಮ ಈ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಭೂಮಿಯಲ್ಲಿ ಸರಿಯಾಗಿ ನಡೀತಾ ಇರ್ತದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಭೂಮಿಯ ಈ 3-4 ಗುಣಧರ್ಮಗಳು, ಭೌತಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ, ಪೌಷ್ಟಿಕಾಂಶಗಳ ಲಭ್ಯತೆ ಮತ್ತು ಜೈವಿಕ ಗುಣಧರ್ಮಗಳ ಬಗ್ಗೆ ನಾವು ಸರಿಯಾಗಿ ಲಕ್ಷ್ಯ ವಹಿಸಬೇಕಾಗ್ತದೆ. ತಿಪ್ಪೆ ಗೊಬ್ಬರವನ್ನು ಪ್ರತಿ ಹೆಕ್ಟರ್ಗೆ ಕನಿಷ್ಠವಾಗಿ 5 ಟನ್ನಷ್ಟು ನಾವು ಯಾವುದೇ ಬೆಳೆಗೆ ಶಿಫಾರಸು ಮಾಡಿರ್ತೇವೆ, ಅದನ್ನು ಹಾಕಬೇಕು. ಅದು ಇಲ್ಲಪ್ಪ ಅಂತಂದರೆ ಕೃಷಿ ತ್ಯಾಜ್ಯ ವಸ್ತುಗಳು, ಕೃಷಿ ತ್ಯಾಜ್ಯ ವಸ್ತುಗಳನ್ನು ಈಗ ಗೋವಿನ ಜೋಳದ ದಂಟಾಗಲಿ, ಹತ್ತಿ ಕಟ್ಟಿಗೆ ಆಗಲಿ, ತೊಗರಿ ಕಟ್ಟಿಗೆ ಆಗಲಿ, ಸೂರ್ಯಪಾನ ಕಟ್ಟಿಗೆ ಆಗಲಿ, ನಾವು ಕಾಳು ತಕ್ಕೊಂಡು ಏನು ಉಳಿದಿರ್ತೈತಲ್ಲ ಆ ತ್ಯಾಜ್ಯ ವಸ್ತುವನ್ನು ಮರುಪೂರ್ಣ ಮಾಡಬೇಕು, ಭೂಮಿಗೆ ಸೇರಿಸ್ಬೇಕು. ಈಗ ರೋಟಾವೇಟರ್ದವ್ರಿ, ರೋಟಾವೇಟರು ಅವನ ಭೂಮಿಯಲ್ಲಿ ಅವನ್ನ ಕಳಿಲಿಕ್ಕೂ ಕೂಡ ನಮ್ಮಲ್ಲಿ ಅಣುಜೀವಿ ಗೊಬ್ಬರ ಅದಾವ ಕೃಷಿ ವಿಶ್ವವಿದ್ಯಾಲಯದಲ್ಲಿ. ಸ್ವಲ್ಪ ಭೂಮಿಯಲ್ಲಿ ಹಸಿ ಇತ್ತಪ್ಪ ಅಂತಂದ್ರೆ, ನೀರಿತ್ತಪ್ಪ ಅಂತಂದ್ರೆ ಕೃಷಿ ತ್ಯಾಜ್ಯ ವಸ್ತುವನ್ನ ಭೂಮಿಯಲ್ಲಿ ಸೇರಿಸಿ ಸ್ವಲ್ಪ ನೀರು ಹಾಯಿಸಿ ಈ ಅಣುಜೀವಿ ಗೊಬ್ಬರವನ್ನ ಸ್ಪ್ರೇ ಮಾಡಿಬಿಟ್ರೆ ಅವು ಕಳ್ಕೊಂತ ಹೋಗ್ತದೆ, ಅಲ್ಲಿ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದರ ಜೊತೆಗೆ ನಾವು ಭೂಮಿಯಲ್ಲಿ ಮುಂಗಾರು ಹಂಗಾಮದಲ್ಲಿ ಹಸಿರೆಲೆ ಗೊಬ್ಬರ ಅಂತ ಇರ್ತಾವೆ. ಹಸಿರೆಲೆ ಗೊಬ್ಬರವಾದ ಸಣಬು, ದಹಿಂಚ, ಇವು ಹಂಗಾಮಿನ ಮುಕ್ಕಟ್ಟ ಮಳೆ ಆದಾಗ ಇವನ್ನ ಭೂಮಿಯಲ್ಲಿ ಬಿತ್ತಿ ಹೂ ಆಡೋ ಹಂತದಲ್ಲಿ ಮುಗ್ಗು ಹೊಡೆದ್ರೆ ಭೂಮಿಯಲ್ಲಿ ಸಾವಯವ ಪದಾರ್ಥವನ್ನು ನಾವು ಹೆಚ್ಚಿಸ್ಬೋದು. ಅದಲ್ಲದೇ ಮಣ್ಣು ಪರೀಕ್ಷಾ ಆಧಾರಿತ ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಕೊಡೋದ್ರಿಂದ ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಶು, ಗಂಧಕ ಮತ್ತು ಲಘು ಪೋಷಕಾಂಶಗಳು, ಕಬ್ಬಿಣ ಸತುವಿನ ಕೊರತೆ ಬಹಳ ಪ್ರದೇಶದಲ್ಲಿ ಕಡಿಮೆ ಇದೆ. ಸೊ ಅದು ಇವನ್ನ ನಿವಾರಣೆ ಮಾಡಲಿಕ್ಕೆ ಕಬ್ಬಿಣದ ಸಲ್ಫೇಟು ಮತ್ತು ಸತುವಿನ ಸಲ್ಫೇಟನ್ನು ಭೂಮಿಗೆ ಸೇರಿಸಿದರೆ ಅವು ಭೂಮಿಯ ಬೆಳೆಯನ್ನು ಹೆಚ್ಚಿಗೆ ಇಳುವರಿ ಕೊಡಲಿಕ್ಕೂ ಅನುಕೂಲ ಆಗ್ತದೆ. ಹೀಗೆ ಸಮಗ್ರವಾಗಿ ನಾವು ಎಲ್ಲ ಪೋಷಕಾಂಶಗಳನ್ನು ಮಣ್ಣು ಪರೀಕ್ಷಾ ಆಧಾರಿತ ಭೂಮಿಗೆ ಹಾಕಿದರೆ ಭೂಮಿಯ ಫಲವತ್ತತೆಯನ್ನು ನಾವು ಕಾಯ್ಕೊಂಡು ಹೋಗ್ಬೋದು. ಆ ಒಂದು ಬೆಳೆ ಅದೇನು ಪ್ರತಿ ವರ್ಷ ನಾವು ಇಳುವರಿ ತೆಗೆದಾಗ ಎಷ್ಟು ಪ್ರಮಾಣದಲ್ಲಿ ಭೂಮಿಯಿಂದ ಪೋಷಕಾಂಶಗಳನ್ನು ಹೀರಿಕೊಳ್ತದೆ, ಮರಳಿ ಅಷ್ಟು ಪೋಷಕಾಂಶಗಳನ್ನು ನಾವು ಭೂಮಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ, ನಾವು ರಾಸಾಯನಿಕನ ಹಾಕ್ರಿ ಅಂತ ಹೇಳೋದಿಲ್ಲ, ರಾಸಾಯನಿಕಗಳನ್ನು ಹಾಕ್ಬೋದು, ಸಾವಯವ ವಸ್ತುಗಳನ್ನು ಹಾಕ್ಬೋದು, ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಾಕ್ಬೋದು, ಹಸಿರೆಲೆ ಗೊಬ್ಬರಗಳನ್ನು ಹಾಕ್ಬೋದು, ಆಮೇಲೆ ಮುಖ್ಯವಾಗಿ ಅಣುಜೀವಿಗಳಿದಾವೆ, ಅಣುಜೀವಿ ಗೊಬ್ಬರಗಳನ್ನು ಬೀಜಕ್ಕೆ ಲೇಪನೆ ಮಾಡೋದು. ದ್ವಿದಳ ಧಾನ್ಯಕ್ಕೆ ರೈಜೋಬಿಯಂ ಅಂತೀವಿ, ಏಕದಳ ಧಾನ್ಯಕ್ಕೆ ಅಜಿಟೋಬ್ಯಾಕ್ಟರ್ ಅಜೋಸ್ಪಿರಿಲಮ್, ಹೀಗೆ ಅಣುಜೀವಿ ಗೊಬ್ಬರಗಳನ್ನು ಸೇರಿಸಿದರೆ ನಮ್ಮ ಭೂಮಿಯ ಫಲವತ್ತತೆ ಜಾಸ್ತಿಯಾಗಿ ಫಲವತ್ತತೆಯನ್ನು ನಾವು ಕಾಯ್ಕೊಂಡು ಹೋಗಲಿಕ್ಕೆ ಅನುಕೂಲ.
4: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇಂದಿನ ಜನಪದ ಸಂಗೀತದಲ್ಲಿ ರಾಮದುರ್ಗ ತಾಲೂಕಿನ ಕುಬೇರಪ್ಪ ಆರ್ ನರಸಾಪುರ ಮತ್ತು ಸಂಘಟನೆಯಿಂದ ಸಣ್ಣಾಟ ಕೇಳಿ ಪತಿವ್ರತ ಮಹಾತ್ಮೆ ಸನ್ನಿವೇಶ.

0: ಎಲ್ಲೋ ಯಮಧರ್ಮ ನಿನಗೆ ಜಯ ಜಯವಾಗಲಿ, ಮೇಲಕ್ಕೇಳು. ಎಲ್ಲೋ ಯಮಧರ್ಮ, ನೀನು ಕ್ಷತ್ರಿಯ ವಂಶದವನಿದ್ದು ಮೇಲಾಗಿ ಸೂರಪುತ್ರನಿದ್ದು ಹೀಗೆ ಖಿನ್ನ ಮುಖವನ್ನು ಹೊತ್ತುಕೊಂಡು ಈ ಬ್ರಹ್ಮಲೋಕಕ್ಕೆ ಬಂದ ಕಾರಣವೇನು? ತೀವ್ರ ಹೇಳುವಂತವನಾಗು.
1: ಎಲೈ ಚತುರ್ಮುಖ ಬ್ರಹ್ಮಣೆ,
0: ಹ,
1: ಇಂದಿಗೆ ನಿಮ್ಮ ಚತುರ್ಮುಖವು ಸುಳ್ಳಾಗುವ ಕಾಲ ಬಂದಿತು ದೇವ. ದೇವ ಏನು ಹೇಳಲಿ ಅದನ್ನ?
0: ಎಲ್ಲೋ ಯಮಧರ್ಮ, ಎಂತಹ ದುಷ್ಟ ವಾಕ್ಯವನ್ನಾಡುತ್ತಿರುವಿ! ನಾನು ಬರೆದಂತಹ ಲೇಖವನ್ನು ತಪ್ಪಿಸುವುದು ಹರಿಹರ ಸುರ ಮುನಿಗಳಿಂದಲೋ ಆಗದು. ಎಲೋ ಯಮಧರ್ಮ, ಈ ಅನ್ನ ಬರಹವನ್ನು ಸುಳ್ಳು ಮಾಡುವುದು ನನ್ನಿಂದ ಸಹ ಆಗದು. ತಿಳಿಯಿತೆ, ಈ ಅನ್ನ ಬರಹವನ್ನು ತಪ್ಪಿಸುವವರು ಅತಲದಲ್ಲಿರುವರೋ ಪಾತಾಳದಲ್ಲಿರುವರು.

0: ನರಲೋಕದಲ್ಲಿರುವರು ಅಥವಾ ಸುರಲೋಕದಲ್ಲಿರುವರು. ಈ ಜಗತ್ತೆಲ್ಲ ಎಣ್ಣ ಲೇಖದಲ್ಲಿ ಬಿದ್ದು ಒದ್ದಾಡುವುದು. ಆದ್ದರಿಂದ ಈ ಎಣ್ಣ ಬರಹವನ್ನು ಸುಳ್ಳು ಮಾಡುವರು ಪುರುಷನೋ ಅಥವಾ ಸ್ತ್ರೀಯರು ಅಂಥವರ್ಯಾರಿರುವರು ತೀವ್ರ ಹೇಳುವಂತವನಾಗು.
1: ನಾನು ಇದ್ದ ಮಾತನ್ನು ಇದ್ದಂತೆ ಹೇಳಿದರೆ ಈ ಚತುರ್ಮುಖ ಬ್ರಹ್ಮನು ಎಣ್ಣ ಮೇಲೆ ಕೋಪಾರೂಢನಾಗುವನು. ಆಗಲಿ, ಆ ಸಾವಿತ್ರಿ ದೇವಿಯು ತನ್ನ ಮಾತಿನ ಬಲೆಯಲ್ಲಿ ಹಾಕಿದಂತೆ ಈ ಚತುರ್ಮುಖ ಬ್ರಹ್ಮಣನು ತನ್ನ ಮಾತಿನ ಬಲೆಯಲ್ಲಿ ಹಾಕುವುದು ಖಂಡಿತ ಖಂಡಿತ. ಹೇ ಎಣ್ಣ ಚತುರ್ಮುಖ ಬ್ರಹ್ಮಣೇ, ಸಾಲ್ವ ದೇಶದ ಧುಮತ್ಸೇನನ ಮಗನಾದ ಸತ್ಯವಂತನೆಂಬ ಕುಮಾರನಿಗೆ ಇಂದಿಗೆ 16 ವರ್ಷಗಳು ಮುಗಿದರು.
0: ಒಳ್ಳೆಯದು.
1: ತಮ್ಮ ಬ್ರಹ್ಮಲಿಖಿತ ಪ್ರಕಾರ ಆತನ ಪ್ರಾಣವನ್ನು ಸೆಳೆದುಕೊಂಡು ಬರಲು ಅವನಿದ್ದ ಸ್ಥಳಕ್ಕೆ ಹೋಗಿದ್ದನು.
0: ಮುಂದೇನಾಯ್ತು?
1: ಆದರೆ ಅವನ ಸತಿಯಾದ ಸಾವಿತ್ರಿಯು ತನ್ನ ಪತಿವ್ರತ ಮಹಾತ್ಮೆಯಿಂದ ಏಕನಿಷ್ಠೆಯಿಂದ ಅಡ್ಡಗಟ್ಟಿರಳು. ಪತಿಯ ಪ್ರಾಣವನ್ನು ಕೊಡಲಿಕ್ಕಿಲ್ಲವೆಂಬ ಹಠ ಅವಳದು, ಬಿಡಲಿಕ್ಕಿಲ್ಲವೆಂಬ ಹಠ ನನ್ನದು.
0: ಹೀಗೇನು? ಹಾಗಾದ್ರೆ ಹೇಳುತ್ತೇನೆ, ಕೇಳುವಂತವನಾಗು.
1: ಅದೇನು ಹೇಳುವಂತವರು
2: ಯಾರವಲೋ ದೋಷ.

0: ಮನೋಧರ್ಮ. ಆ ಸಾವಿತ್ರಿಯು ಅಂಥವಳಿರುವಳೇನು? ಎನ್ನ ಲೇಖಕ್ಕೆ ಪ್ರತಿಬಂಧ ಮಾಡುವ ಶಕ್ತಿಯು ಅವಳಲ್ಲಿರುವುದೆ? ನಡೆ ನಡೆ, ಹಾಗಾದ್ರೆ ಅಲ್ಲಿಗೆ ಹೋಗುವ.
1: ನಡೆಯರಿ, ಹೋಗೋಣ.
0: ಸಾವಿತ್ರಿ, ನೀನು ಈ ಯಮರಾಜನೆಂದು ಹೆದರಿಸಿ ಕಳಿಸಿರುವೆನೆಂದು ಹೆಮ್ಮೆ ಪಟ್ಟಿರುವೆಯ? ಎನ್ನ ಲೇಖದಲ್ಲಿ ಬಿದ್ದು ಒದ್ದಾಡುವ ಪ್ರಾಣಿ ನೀನು. ಸುಮ್ಮನೆ ಈ ನಿನ್ನ ಗಂಡನನ್ನು ಯಮರಾಜನ ವಶಕ್ಕೆ ಕೊಡು, ಇಲ್ಲವಾದರೆ ಇದೇ ಈ ಬ್ರಹ್ಮಾಸ್ತ್ರದಿಂದ ಅಪ್ಪಳಿಸಿ ಬಿಡುತ್ತೇನೆ.
2: ಸ್ವಾಮಿ, ಎನ್ನ ಪತಿವ್ರತ ಮಹಾತ್ಮೆಯು ಪೂರ್ಣವಿದ್ದರೆ ಮತ್ತು ಎನ್ನ ಪತಿಯ ಪಾದ ಅಂತಃಕರಣವು ಪೂರ್ಣವಿದ್ದರೆ ಸಾಕು. ಸ್ವಾಮಿ ಬ್ರಹ್ಮದೇವ ಎದ್ದಿರುವೆನು. ಆಗಲೇ ಎನ್ನ ಲಿಖಿತದಲ್ಲಿ ಬಿದ್ದು ಒದ್ದಾಡುವ ಪ್ರಾಣಿ ಎಂದಿರಲ್ಲ, ಅದು ಹೇಗೆ?
0: ಹೇ ಸಾವಿತ್ರಿ, ಎನ್ನ ಲೇಖದಲ್ಲಿ ಬಿದ್ದು ಒದ್ದಾಡುವ ಪ್ರಾಣಿ ಎಂದನು ಅಷ್ಟೇ.
2: ಹೌದು ಸ್ವಾಮಿ, ನಾನು ನಿಮ್ಮ ಲೇಖದಲ್ಲಿ ಬಿದ್ದು ಒದ್ದಾಡುವ ಪ್ರಾಣಿಯೂ ಹೌದು. ನೀವು ಮಾತ್ರ ಎಂಥವರೆಂದರೆ, ನಮ್ಮಂತಹ ಪತಿವ್ರತ ಸ್ತ್ರೀಯರು ತಮ್ಮ ಪತಿವ್ರತ ಮಹಾತ್ಮೆಯಿಂದ ನಿಮ್ಮಂಥವರನ್ನು ಚಿಕ್ಕ ಶಿಶುಗಳನ್ನಾಗಿ ಮಾಡಿ ತೊಟ್ಟಿಲದಲ್ಲಿ ಹಾಕಿ ಜೋ ಎಂದು ಜೋಗುಳ ಪಾಡಿ ಮಲೆ ಉಣಿಸಿದವರು ಯಾರೀ ಸ್ವಾಮಿ?
0: ಹೇ ಸಾವಿತ್ರಿ,
2: ಹಾ ಮತ್ತು ಹೇಳುತ್ತೇನೆ, ಕೇಳುವಂತವನಾಗು.

0: ಸ್ವಾಮಿ, ಹೆಂಡತಿಯ ಮಾತು ಕೇಳಿ ಆ ಅನಸೂಯಾದೇವಿಯ ಪತಿವ್ರತ ಮಹಾತ್ಮೆಯನ್ನು ಕೆಡಿಸಲು ಹೋಗಿದ್ದೀರು ಅಥವಾ ಇಲ್ಲವೋ, ಮತ್ತು ನೀವು ಯಾವ ರೀತಿಯಿಂದ ಹೋಗಿದ್ದೀರಿ?
1: ಹೇ ಸಾವಿತ್ರಿ ದೇವಿ, ನಾವು ಅಲ್ಲಿಗೆ ಹೋದದ್ದು ಹೇಗಂದರೆ,
0: ಒಳ್ಳೆಯದು,
1: ತ್ರಿಮೂರ್ತಿಗಳು ಕೂಡಿಕೊಂಡು ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಭಿಕ್ಷಾಂತೆ ಎಂದು ಹೋಗಿದ್ದೆವು.
0: ಒಳ್ಳೆಯದು.
1: ಆಗ ಅವಳು ಭಿಕ್ಷೆಯನ್ನು ನೀಡಲು ಬಂದಳು. ಆಗ ನಾವು ನಮ್ಮಲ್ಲಿರುವ ಉಕ್ಕಿನ ಕಡಲೆಗಳನ್ನು ಅಡಿಗೆ ಮಾಡಿ ಉಣಬಡಿಸಬೇಕೆಂದು ಹೇಳಿದ್ದೆವು. ಮತ್ತು ಅಡಿಗೆ ಮಾಡುವ ಕ್ರಮ ಹೇಗೆಂದರೆ, ನೀನು ಬೆತ್ತಲೆಯಾಗಿ ಅಡಿಗೆ ಮಾಡಿ ಉಣಬಡಿಸಬೇಕೆಂದು ಹೇಳಿದ್ದೆವು. ತಿಳಿಯುತ್ತೆ?
0: ಹೌದು ಸ್ವಾಮಿ, ನೀವು ಬತ್ತಲೆಯಾಗಿ ಅಡಿಗೆ ಮಾಡಿ ಉಣಬಡಿಸಬೇಕೆಂದು ಹೇಳಬೇಕಾದರೆ ನೀವೇನು ಸುಡಗಾಡದೊಳಗಿನ ಭೂತಪಿಸಾಚಿಗಳು, ಬೇತಾಳದೊಳಗಿನ ಸಿದ್ಧಗಾರರು? ನೀವು ಈ ಬತ್ತಲೆಯ ಕೆಲಸವನ್ನು ಮಾಡಬೇಕಾದರೆ ನೀವೇನು ಮೂರ್ಖರು, ಮೂರ್ಖರಕ್ಕಿಂತ ಕಡೆಯವರು? ಇರಲಿ ಸ್ವಾಮಿ, ಮುಂದೆ ಆ ಅನಸೂಯಾದೇವಿಯು ಇದಕ್ಕೆ ಏನು ಪ್ರಯತ್ನ ಮಾಡಿದಳು?
1: ಮುಂದೆ ಅನಸೂಯಾದೇವಿಯು ತನ್ನ ಪತಿಯ ಪಾದೋದಕವನ್ನು ತಂದು ನಮ್ಮ ಮೇಲೆ ಸಿಂಪಡಿಸಿದಳು.
0: ಒಳ್ಳೆಯದು.
1: ಆಗ ನಾವು ಚಿಕ್ಕ ಶಿಶುಗಳಾದೆವು. ಮುಂದೆ ಅವಳು ನಮ್ಮನ್ನು ತೊಟ್ಟಿದಲ್ಲಿ ಹಾಕಿ ಜೋಗಳ ಹಾಡಿ ಮಲೆ ಉಣಿಸತೊಡಗಿದಳು.
0: ಈ ಬರಹವನ್ನು ಬರೆಯುವಂತಹ ಬ್ರಹ್ಮನು ತೊಟ್ಟಿಲದಲ್ಲಿ ಬಿದ್ದು ಉಳ್ಳಾಡಲಿಕ್ಕೆ ಎತ್ತಿದನು. ಅಂದ ಮೇಲೆ ಈ ಬ್ರಹ್ಮನ ಲೇಖವು ದೊಡ್ಡದು ಅಥವಾ ಈ ಬ್ರಹ್ಮನನ್ನು ತೂಗಲಾಡಿಸುವ ಆ ಅನಸೂಯಾದೇವಿಯ ಪತಿವ್ರತ ಮಹಾತ್ಮೆ ದೊಡ್ಡದು? ನೀವೇ ಹೇಳಿರಿ ಸ್ವಾಮಿ, ಏನಾದರೊಂದು ನೆವ ಹೇಳಬಾರದು.
1: ಏನೇ ಸಾವಿತ್ರಿ, ಅದು ಹಾಗಲ್ಲ. ಅವಳಲ್ಲಿ ಪತಿವ್ರತ ನಿಷ್ಠೆ ಇರುವುದೋ ಇಲ್ಲವೋ ಎಂದು ಲೀಲಾ ಮಾಡಿದೆವೋ ಅಷ್ಟೇ.
0: ಹೌದು ಸ್ವಾಮಿ, ಈ ಮಾತು ಒತ್ತಟ್ಟಿಗಿರಲಿ. ಮುಂದೆ ನಿಮ್ಮ ಹೆಂಡಂದಿರು ಬಂದು ಏನು ಮಾಡಿದರು?
1: ಆ ಅನಸೂಯಾದೇವಿಯ ಹತ್ತಿರ ಬಂದು ಪತಿದಾನ ಬೇಡಿದರು.
0: ಸ್ವಾಮಿ, ಏನು ಕಾರಣಕ್ಕಾಗಿ ಪತಿದಾನ ಕೇಳಿದರು?
1: ಪತಿಯನ್ನು ಬಿಟ್ಟು ಅಗಲಿ ಇರಲಾರೆವೆಂದು ಬೇಡಿದರು.
0: ಹಾಗಾದರೆ ಹೇಳುತ್ತೇನೆ, ಕೇಳುವಂತವನಾಗ.
1: ಅದೇ ಹೇಳುವಂತವಳು.

0: ಹೇಳಿ ಸ್ವಾಮಿ, ನಿಮ್ಮ ಸತಿಯರು ಗಂಡನಿಲ್ಲದೆ ಇರಲಾರವೆಂದು ಹೇಗೆ ಪತಿದಾನ ಬೇಡಿದರು, ಅದರಂತೆ ನಾನಾದರೂ ನನ್ನ ಪತಿಯನ್ನು ಬಿಟ್ಟು ಇರಲಾರೆಂದು ಪತಿದಾನ ಬೇಡುತ್ತೇನೆ. ನೋಡ್ರಿ ಸ್ವಾಮಿ, ನಾನು ನಿಮ್ಮ ಮಗಳು, ರಂಡೆಯಾಗಿ ಭೂಮಿಯ ಮೇಲೆ ಹೇಗೆ ಬದುಕಲಿ? ಇದೊಂದು ದಯಪಾಲಿಸಿರಿ ಸ್ವಾಮಿ.
1: ಎಲೈ ಸಾವಿತ್ರಿ ದೇವಿ, ನೀನು ಹೇಳುವುದೆಲ್ಲ ಸುಳ್ಳು. ನಾನು ಬರೆದಂತ ಲಿಖಿತವನ್ನು ತಪ್ಪಿಸುವುದು ಹರಿಹರರಿಂದಲೂ ಆಗದು.
0: ಸ್ವಾಮಿ, ನೀವೇ ಬರೆಯುವವರು, ನೀವೇ ಅಳಕಿಸುವವರು, ನೀವೇ, ನಿಮ್ಮ ಮರ್ಜಿ ಇರುತ್ತದೆ. ಸ್ವಾಮಿ, ತಮ್ಮ ಪಾದಗಳಿಗೆ ಬೀಳುತ್ತೇನೆ. ಎಣ್ಣನ್ನು ಕೊಲ್ಲಿರಿ ಅಥವಾ ಉದ್ಧಾರ ಮಾಡಿರಿ.
1: ಎಲೈ ಸಾವಿತ್ರಿ, ನಾನು ಬರೆದಂತ ಲೇಖವನ್ನು ಸುಳ್ಳು ಮಾಡುವುದು ನನ್ನಿಂದ ಸಹ ಆಗದು. ನಡೆ ಅತ್ತ ಕಡೆಗೆ, ಹೆಚ್ಚಿಗೆ ಮಾತನಾಡುವ ಕಾರಣವಿಲ್ಲ. ತಿಳಿಯಿತೆ?
0: ಎಲೋ ಚತುರ್ಮುಖ ಬ್ರಹ್ಮಣಿ, ಈ ನಿನ್ನ ಲೇಖವನ್ನು ಸುಳ್ಳು ಮಾಡಿ ಶಿವಲಿಖಿತವನ್ನು ತೋರಿಸುತ್ತೇನೆ. ಈ ನಿನ್ನ ಲೇಖವನ್ನು ಸುಳ್ಳು ಮಾಡಿದರೆ ನನಗೆ ಮುತ್ತೈದಿ ಸಾವಿತ್ರಿ ಎಂದು ಕರೆ, ಇಲ್ಲವಾ?

0: ಅಮಂಗಲ ರಂಡೆ ಎಂದು ಕರೆ. ನೀನು ಲೇಖವನ್ನು ಬರೆಯುವುದೊಂದೇ ಕೆಲಸ. ಈ ಯಮ ಸಾವಿತ್ರಿ ಅವರ ಸಂವಾದದಲ್ಲಿ ನಿಂದೇನು ಕೆಲಸ? ನಡೆಯನ್ನ ಪತಿಯನ್ನು ಬಿಟ್ಟು ಆತ ಕಡೆಗೆ.
1: ಚಾಂಡಾಲ ಸ್ತ್ರೀಯಳೇ, ನಾನು ಬರೆದಿರುವ ಲೇಖವನ್ನು ತಪ್ಪಿಸುವುದು ಹರಿಹರಾಸುರ ಮಣಿಗಳಿಂದಲೂ ಆಗದು. ನಿನ್ನಂತ ಹೆಂಗಳೆಯ ಪಾಡೇನು? ಈಗ ನೋಡು, ಈ ಯಮರಾಜನಿಂದ ಈ ನಿನ್ನ ಗಂಡನನ್ನು ಹೆಣಮುರುಕಿ ಕಟ್ಟಿ ಯಮಲೋಕಕ್ಕೆ ಎಳೆದು ಎಂದು ಅಪ್ಪಣೆ ಮಾಡುತ್ತೇನೆ.
0: ಎಲೋ ಚತುರ್ಮುಖ ಬ್ರಹ್ಮಣಿ, ನೀನು ಮತ್ತು ಯಮಧರ್ಮನು ಕೂಡಿ ಎಣ್ಣ ಗಂಡನನ್ನು ಹೆಣಮುರುಕೆ ಕಟ್ಟಿ ದಕ್ಷಿಣಕ್ಕೆ ತೆರಳುತ್ತೀರಾ? ಎಣ್ಣ ಪತಿಯ ಮೈ ಮುಟ್ಟುವ ತ್ರಾಣವಂತೂ ನಿಮ್ಮ ಕಡೆಯಿಂದ ಆಗುವುದಿಲ್ಲ. ಒಂದು ಪಕ್ಷಕ್ಕೆ ಎಣ್ಣ ಪತಿಯನ್ನು ಮುಟ್ಟಿ ಎಳೆದಿದ್ದಾದರೆ ಎಣ್ಣ ಪತಿವ್ರತ ಮಹಾತ್ಮೆಯಿಂದ ನಿಮ್ಮಿಬ್ಬರನ್ನು ಪಿತ್ತಂಡಿ ಕಟ್ಟಿ ಬಿಗಿದು ಎಣ್ಣ ಪತಿಯ ಪಾದದಲ್ಲಿ ಕೆಡವುತ್ತೇನೆ. ಎಲಹೋ ಮೂರ್ಖರೇ, ತಿಳಿಯಿತೆ?
1: ಎಂತಹ ದುಷ್ಟ ವಾಕ್ಯವನ್ನಾಡುತ್ತಿರುವಿ?
0: ಏನ್ರಿ ಸ್ವಾಮಿ, ನಾನು ಹೆಂಗಳೆ. ಹೆಂಗಳೆಯರಲ್ಲಿ ಪತಿವ್ರತ ಸ್ತ್ರೀಯರು ಯಾರು ಇರುತ್ತಾರೋ ಅವರು ಹೆಂಗಸರಾದರು. ಹೆಂಗಸರೆಂದು ತಿಳಿದು ತಿಳುವಳಿಕೆ

0: ಕಟ್ಟಿ ಬಿಗಿದು ಎಣ್ಣ ಪತಿಯ ಪಾದದಲ್ಲಿ ಕೆಡವುತ್ತೇನೆ. ಎಲಹೋ ಮೂರ್ಖರೆ ತಿಳಿಯಿತೆ.
1: ಎಲೈ ಮೂಳ ಹೆಣ್ಣೆ, ಎಂತಹ ದುಷ್ಟ ವಾಕ್ಯವನ್ನಾಡುತ್ತಿರುವಿ?
0: ಏನ್ರಿ ಸ್ವಾಮಿ, ನಾನು ಹೆಂಗಳೆ. ಹೆಂಗಳೆಯರಲ್ಲಿ ಪತಿವ್ರತ ಸ್ತ್ರೀಯರು ಯಾರು ಇರುತ್ತಾರೋ ಅವರು ಹೆಂಗಸರಾದರು. ಹೆಂಗಸರೆಂದು ತಿಳಿದು ತಿಳುವಳಿಕೆ ಇಲ್ಲದ ಗಂಡಸರು ಹೆಂಗಸರಕ್ಕಿಂತಲೂ ಕಡೆ. ಅಂದ ಮೇಲೆ ನನಗೆ ಜ್ಞಾನವಿಲ್ಲ, ನಿಮಗೆ ಏನನ್ನಬೇಕ್ರಿ ಸ್ವಾಮಿ?
1: ಎಲೈ ರಾಕ್ಷಸ ಮದಾಂದಳೆ, ರಾಜಕೀಯ ಸ್ತ್ರೀಯರನ್ನು ಸುಮ್ಮನೆ ಬಿಟ್ಟರೆ ಎನಗೆ ಪ್ರತ್ಯುತ್ತರವನ್ನು ಕೊಡುವೆಯ? ಎಲೈ ಮೂಲ ಸ್ತ್ರೀಯಳೆ, ನಿನ್ನ ಬಾಯೊಳಗಿನ ಹಲ್ಲುಗಳನ್ನು ಮುರಿದು ನಾಲಿಗೆಯನ್ನು ಸೀಳುವಂತಹ ಕೋಪ ಉತ್ಪತ್ತಿಯಾಗುತ್ತದೆ. ಅಯ್ಯೋ ರಾಕ್ಷಸಿ, ಏನು ಮಾಡಲಿ?
0: ಹೇ ಚತುರ್ಮುಖ ಬ್ರಾಹ್ಮಣಿ, ನನ್ನ ನಾಲಿಗೆಯನ್ನು ಸೀಳಿ ದಂತುಗಳನ್ನು ಮುರಿಯುವ ಬ್ರಾಹ್ಮಣು ನೀನು ಅಥವಾ ಮತ್ತೊಬ್ಬರು ಯಾರಾದರೂ ಇದ್ದಾರೋ ಸ್ವಾಮಿ? ನಾನು ಮಾಡುವುದೇ ನಿಮಗೆ ಗೊತ್ತಿಲ್ಲವೇ? ಮೊದಲಿಗೆ ನಿಮಗೆ ಪಂಚಮುಖ ಬ್ರಾಹ್ಮಣೆಂದು ಹೆಸರಿತ್ತು. ನಿಂಬ ಹೆಮ್ಮೆಯಿಂದ ಪಂಚಮುಖ ಬ್ರಾಹ್ಮಣ ಹೋಗಿ ಚತುರ್ಮುಖ ಬ್ರಾಹ್ಮಣಾದಿ, ಇನ್ನು ಚತುರ್ಮುಖ ಬ್ರಾಹ್ಮಣ ಹೋಗಿ ತ್ರಿಮುಖ ಬ್ರಾಹ್ಮಣಾಗುವ ಹೊತ್ತು ಬಂದಿತು. ಬಹು ಎತ್ತರದಿಂದಿರು ಸ್ವಾಮಿ. ನಾನು ನಿನ್ನ ಅಜ್ಞಾನಿಯ ಮಗಳು. ನಾನು ತಮ್ಮನ್ನು ಎಷ್ಟು ನಿಂದಿಸಿದರು ಬೈದರು, ತಮ್ಮ ಮೇಲೆ ಅಪರಾಧ ಮಾಡಿದರು. ಕ್ಷಮೆ ಮಾಡಬೇಕು ದೇವ. ಈ ನನ್ನ ಗಂಡನನ್ನು ಪುನರ್ಜೀವನ ಮಾಡಿ ಈ ನಿನ್ನ ಮಗಳನ್ನು ಮುತ್ತೈದಿ ಸಾವಿತ್ರಿ ಎಂದು ಲೋಕದ ಜನರು ಕರೆಯುವ ಹಾಗೆ ನನಗೆ ಆಶೀರ್ವದಿಸು ತಂದೆ.
1: ಶಹಬ್ಬಾಸ್ ಶಹಬ್ಬಾಸ್, ಈ ಮಂಗಳ ದೇವಿಯ ಆನಂದದ ವಾಕ್ಯವನ್ನು ಕೇಳಿ ಎನ್ನ ಆನಂದದ ಶರದಿಯು ಉಕ್ಕಿ ಹೊರ ಚೆಲ್ಲುತ್ತಿದೆ. ಇವಳ ರೂಪವನ್ನು ನೋಡಿದರೆ ಲಕ್ಷ್ಮಿಯು ಅಥವಾ ಸರಸ್ವತಿಯು, ಮಂಗಳ ದೇವಿಯು ಕೇವಲ ಆದಿ ಓಂಕಾರಿಯು. ಯಜ್ಞೆ ಸಾವಿತ್ರಿಯ ರೂಪದ ಹೊರತಾಗಿ ಬೇರಾವುದು ಅಲ್ಲ. ಇವಳ ರೂಪವನ್ನು ಮತ್ತು ವಯಸ್ಸನ್ನು ನೋಡಬೇಕಾದರೆ ಈ ಸಾವಿತ್ರಿ ದೇವಿಯು ಇನ್ನೂ ಸಣ್ಣ ಕುಮಾರಿಯು. ಈ ವೇಳೆಯಲ್ಲಿ ಧೈರ್ಯವೆಷ್ಟು, ಪತಿಭಕ್ತಿಯಷ್ಟು! ನೋಡಬೇಕಾದರೆ ತಾಮಸ್ ಮಂಗಳ ಕುಮಾರಿಯ ವಾಕ್ಯವನ್ನು ಕೇಳಿ ನನಗೆ ನಗೆ ಬರುತ್ತಿದೆ. ಎಲೈ ಸಾವಿತ್ರಿ ದೇವಿ,
0: ಸ್ವಾಮಿ
1: ನಿನ್ನ ಗಂಡನನ್ನು ಬಿಟ್ಟು ಬೇಕಾದ ವರವನ್ನು ಬೇಡು. ಕೊಡಲಿಕ್ಕೆ ಸದಾ ಸಿದ್ಧನಿದ್ದೇನೆ. ಯಾಕಂದರೆ ನಿನ್ನಂಥ ಪತಿಭಕ್ತಿ ಉಳ್ಳವಳನ್ನು ನಾನು ಈ ಭೂಲೋಕದಲ್ಲಿ ಯಾರನ್ನೂ ಕಾಣೆ. ಹೇ ಕುಳಿತಿರುವಂತಹ ಸಭಾಗೃಹಸ್ಥರೇ, ನೀವಾದರೂ ಕೂಡ ಈ ಸಾವಿತ್ರಿ ದೇವಿಯಂತೆ ಪತಿವ್ರತ ಧರ್ಮದಿಂದ ನಡೆಯಿರಿ.
0: ಹೇ ಶಾರದಾಪತಿಯೇ, ಪ್ರತ್ಯಕ್ಷ ತಾವು ಶಾರದಾಪತಿ ಇದ್ದ ಮೇಲೆ ಕೇಳುವುದೇನು? ನತೇ ರೂಪಂ ನಜಾಕ ನಾಣೀನ ಸ್ವಾದಂ ತಪಸ್ಸು ತಹ ಪ್ರಕಾಶವೆಂಬಂತೆ ರೂಪಹೀನನಾದ ಭಗವಂತನು ತನ್ನ ಆತ್ಮಸ್ವರೂಪವನ್ನೇ ವಿಚಾರಿಸಿದರೆ ಅದು ನಿರ್ಗುಣವಾಗುವುದು. ಸರಿ, ರೂಪಹೀನನಾದ ಜೀವಾತ್ಮಕ್ಕೆ ಶರೀರ ಸಂಬಂಧದಿಂದ ಇಹಪರವು ಸುಖವು ಶ್ರೇಷ್ಠವಾದ್ದರಿಂದ ನಾನು ನನ್ನ ಗಂಡನನ್ನು ಅಗಲಿ ಇರಲಾರೆನೆಂದು ನಂಬಿದ್ದೇನೆ. ಹೇ ಬ್ರಹ್ಮದೇವ, ನಾನು 12 ವರ್ಷದವಳು, ನನ್ನ ಗಂಡನು 16 ವರ್ಷದವನಿರುತ್ತಾನೆ. ಈ ಹೊತ್ತಿಗೆ ಸತಿಪತಿಯರು ಕೂಡಿ ಕೇವಲ 1 ವರ್ಷವಾಯಿತು. ಭಗವಾನ್, ಇಂಥ ಸತಿಪತಿಯರನ್ನು ಅಗಲಿಸಬಹುದೇ? ನನ್ನ ಸುಖವು ಗಂಡನಿಗಿಲ್ಲ, ಗಂಡನ ಸುಖವು ನನಗಿಲ್ಲ. ಅಂದ ಮೇಲೆ ನಾನು ಕೊರಳಿಗೆ ಮಂಗಳ ಸೂತ್ರವಿಲ್ಲದೆ, ಹಣೆಗೆ ಕುಂಕುಮವಿಲ್ಲದೆ ಈ ಭೂಲೋಕದಲ್ಲಿ ಹೆಣ್ಣಾಗಿ ಹೇಗೆ ಜೀವಿಸಲಿ? ಹೇ ದೇವ, ಗಂಡ ಸತ್ತ ರಂಡೆಯಾಗಿದ್ದವರು ಮುಖವನ್ನು ಮುತ್ತೈದು ಸ್ತ್ರೀಯರು ನೋಡಬಾರದೆಂದು ಪತಿವ್ರತಾ ಧರ್ಮ ಶಾಸ್ತ್ರವೂ ಹೇಳುತ್ತಿರುವುದು. ಆದ್ದರಿಂದ ನನಗೆ ಏನೂ ಬೇಡ, ನನ್ನ ಗಂಡನನ್ನು ಪುನರ್ಜೀವನ ಮಾಡಿ ಈ ನಿನ್ನ ಮಗಳನ್ನು ಮುತ್ತೈದು ಸಾವಿತ್ರಿ ಎಂದು ಲೋಕದ ಜನರು ಕೊಂಡಾಡುವ ಹಾಗೆ ನನಗೆ ಆಶೀರ್ವದಿಸು ತಂದೆ.
1: ಹೇ ಸಾವಿತ್ರಿ ದೇವಿ, ಈ ಸತ್ಯವನ್ನು ಅವಶ್ಯವೂ ಮುಗಿದಿರುವುದು
0: ಒಳ್ಳೆಯದು.
1: ಆದ್ದರಿಂದ ಈ ಸತ್ಯ ಮಾತನ್ನು ಒತ್ತಟ್ಟಿಗಿಟ್ಟು ನೀನು ಪುನಃ ಲಗ್ನ ಮಾಡಿ ಜೀವನ ಮಾಡುವುದು ಹೇಗೆಂದರೆ ನೀನು ಮತ್ತೊಬ್ಬ ಪುರುಷನನ್ನು ಲಗ್ನ ಮಾಡಿಕೊಳ್ಳುವ ಹಂಚಿಕೆಯನ್ನು ಮಾಡು. ಯಾಕಂದರೆ ನಿನಗೆ ಸತ್ಯವಾನನ ಭ್ರಾಂತಿಯಾಗಿರುವುದು.
0: ಸ್ವಾಮಿ ಹೇಳುತ್ತೇನೆ, ಕೇಳುವಂತವನಾಗ
1: ಅದೇ ಇರುವುದು ಹೇಳುವಂತ

0: ಶಿವ, ಈ ತಾಪವನ್ನು ಹೇಗೆ ತಡೆಯಲಿ? ಕ್ರೋಧವೆಂಬ ಅಗ್ನಿಯು ಶಾಗ್ರ ಶರೀರದಲ್ಲಿ ವ್ಯಾಪಿಸಿ ಬೋರ್ಗರೆದ ಬಂದ ಬೆಟ್ಟವನ್ನು ಶೀಘ್ರವಾಗಿ ಆಗ್ರ ಪಾತಾಳಕ್ಕೆ ಮೆಟ್ಟಲೆ. ಕ್ರೋಧವೆಂಬ ಪ್ರಳಯ ರುದ್ರನು ದಕ್ಷಿಣ ದಿಕ್ಕಿಗೆ ನಿಂತು ನೇತ್ರ ಸ್ಥಾನದ ಮಳೆಯ ಕಿಡಿಗಳನ್ನು ಉದುರಿಸುತ್ತಾನೆ. ದೇವ ದೇವ, ನಾನು ಅಗ್ನಿ ಜ್ವಾಲೆಯನ್ನು ಹೇಗೆ ತಡೆಯಲಿ?
1: ಏ ಸಾವಿತ್ರಿ ದೇವಿ, ನಿನಗೆ ಪುನಃ ಲಗ್ನ ಮಾಡಿಕೋ ಎಂದರೆ ಕೋಪವು ಬಂದಿತೆ. ತೂ ಅಜ್ಞಾನಿ, ಜ್ಞಾನದಿಂದ ತಿಳಿದು ನೋಡು.
0: ಎಲೋ ಚತುರ್ಮುಖ ಬ್ರಹ್ಮಣಿ, ನೀನು ಇನ್ನೊಂದು ಲಗ್ನವಾಗೆಂದು ಹೇಳುವ ನಾಲಿಗೆಗೆ ಮುಳ್ಳು ಬಡಿಯಲಿ, ನಿನ್ನ ಜ್ಞಾನಕ್ಕೆ ಬೆಂಕಿ ಹತ್ತಲಿ, ನಿನ್ನ ಬ್ರಹ್ಮಲೋಕವು ಸುಟ್ಟು ಹಾಳಾಗಿ ಹೋಗಲಿ. ಎಲ ಮೂಡ, ನಾನು ಇನ್ನೊಬ್ಬ ಗಂಡರನ್ನು ಲಗ್ನ ಮಾಡಿಕೊಳ್ಳಲ ನನ್ನನ್ನು ನೀನು ವೇಷ ಸ್ತ್ರೀಯಕ್ಕಿಂತಲೂ ಕಡಿಮೆ ಎಂದು ತಿಳಿದಿರುವೆಯ. ಈ ಜನ್ಮದಲ್ಲಿ ಇದೇ ಗಂಡರನ್ನು ಪುನರ್ಜೀವನ ಮಾಡಿಕೊಳ್ಳುತ್ತೇನೆ. ಈ ಮಾತು ನಿಶ್ಚಯ ನಿಶ್ಚಯ. ನೀನು ಇನ್ನೊಂದು ಲಗ್ನವಾಗೆಂದು ಇನ್ನೊಂದು ಬಾಯಲ್ಲಿ ನಿನ್ನ ಬಾಯಲ್ಲಿ ಬಂದರೆ ಬಾಯಿಯ ಮೇಲೆ ಬಡಿಯುತ್ತೇನೆ ಬಹು ಎತ್ತರ.
1: ರಾಕ್ಷಸ, ಸಣ್ಣವಳೆಂದು ಕೈಗಾದರೆ ಮನ ಬಂದಂತೆ ಉತ್ತರವನ್ನು ಕೊಡುವ. ನಿನ್ನ ಗಂಡನಿಗೆ ಇನ್ನೊಂದು ವೇಳೆ ಪುನರ್ಜೀವನ ಮಾಡೆಂದು ಈ ನಿನ್ನ ಬಾಯಲ್ಲಿ ಬಂದಿದ್ದೆಯಾದರೆ ಇದೇ ಬ್ರಹ್ಮಾಸ್ತ್ರದಿಂದ ಅಪ್ಪಳಿಸಿ ಬಿಡುತ್ತೇನೆ. ನೋಡು, ಬಹು ಎಚ್ಚರದಿಂದಿಡು. ನೀನಾಡುವ ಬಿರುನುಡಿಗಳನ್ನು ಕೇಳಿ ಎನ್ನ ರೋಮಗಳು ಚಟ್ಟನೆ ನೊಂದು ಹೃದಯಗಳು ವ್ಯಾಪಿಸುವವು. ಎಲೋ ಯಮಧರ್ಮ, ಸುಮ್ಮನೆ ಯಾಕೆ ತಲೆ ತಗ್ಗಿಸಿಕೊಂಡು ನಿಂತಿರುವೆ? ಈ ಸತ್ಯವಾನನಿಗೆ ಅವಕಾಶ ಕೊಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ?
0: ಎಲೋ ಯಮಧರ್ಮ, ನೀನು ಮೂರು ವರಗಳನ್ನು ಕೊಟ್ಟು ನಾಲ್ಕನೇ ವರವನ್ನು 100 ಮಕ್ಕಳನ್ನು ಕೊಟ್ಟದ್ದು ಸುಳ್ಳೋ ಅಥವಾ ನಿಜವೋ? ನೀನು ಈ ಮಾತು ಸುಳ್ಳೆಂದರೆ ಇಲ್ಲಿ ಕುಳಿತಿರುವಂತಹ ಸಭಾಗ್ರಹಸ್ಥರನ್ನು ಸಾಕ್ಷಿ ಇಟ್ಟಿದ್ದೇನೆ. ನೀನು ಈ ಬ್ರಹ್ಮದೇವನು ಹೇಳಿದಂತೆ ಎನ್ನ ಪತಿಯನ್ನು ಮುಟ್ಟಿ ನೋಡು. ಎಲೋ ಯಮಧರ್ಮ, ಹಿಂದಕ್ಕೆ ಏನಾಗಿರುತ್ತದೆ ಎಂಬುದನ್ನು ತಿಳಿದು ನೋಡು.
1: ಎಲೋ ಯಮಧರ್ಮ, ಎನ್ನ ಬರಹದಂತೆ ಈ ಸತ್ಯವಾನನನ್ನು ಜಗ್ಗುತ್ತೀಯೋ ಅಥವಾ ಇಲ್ಲವೋ ತಿಳಿದು ನೋಡು.
2: ಬ್ರಹ್ಮದೇವ ತಮ್ಮ ಅಪ್ಪಣೆಯಂತೆ ಈ ಸತ್ಯವಾನನಿಗೆ ಪಾಸ್ ಹಾಕಿಕೊಂಡು ಯಮಲೋಕಕ್ಕೆ ಒಯ್ಯುತ್ತೇನೆ.
3: ನಾರಾಯಣ ನಾರಾಯಣ. ಹೇಳೋ ಯಮಧರ್ಮ, ಈ ಸಾವಿತ್ರಿ ದೇವಿ ಕೇಳಿದರೆ ಜಗ್ಗುವುದೇನೆಂದು ಹೇಳುತ್ತಿ, ಈ ಬ್ರಹ್ಮದೇವನು ಕೇಳಿದರೆ ಜಗ್ಗುತ್ತೇನೆಂದು ಗೋಣು ಹಾಕುತ್ತಿ. ಒಳ್ಳೆಯದು, ಇದು ಒತ್ತಟ್ಟಿಗಿರಲಿ. ನೋಡಿ, ಕುಳಿತಿರುವಂತಹ ಸಭಾಗ್ರಸ್ತರೇ ಮತ್ತು ತಾಯಿ ತಂದೆಯರೇ, ಈ ಯಮರಾಜನ ಪಜಿತಿಯನ್ನು ಇನ್ನು ಮುಂದೆ ನೋಡಿರಿ. ಅಮ್ಮ ಸಾವಿತ್ರಿ ದೇವಿ,
4: ಗುರುಗಳೇ,
3: ಈ ಯಮರಾಜನು ನಿನ್ನ ಮಾತಿನ ಬಲಿಯಲ್ಲಿ ಬಿದ್ದಿರುವನು.
4: ಒಳ್ಳೆಯದು,
3: ನೀನು ಸುಮ್ಮನೆ ಇರು. ಅವನು ಹೇಗೆ ಪಾರಾಗಿ ಹೋಗುತ್ತಾನೋ ಹೋಗಲಿ, ನಾನು ನೋಡಿಕೊಳ್ಳುತ್ತೇನೆ.
0: ಆಗಲಿ ಗುರುಗಳೇ. ಸ್ವಾಮಿ ಬ್ರಹ್ಮದೇವ, ನನ್ನ ಲಿಖಿತವನ್ನು ಏನೆಂದು ಬರೆದಿರುವಿರಿ ಮತ್ತು ನನ್ನ ಗಂಡನ ಲಿಖಿತವನ್ನು ಏನೆಂದು ಬರೆದಿರುವಿರಿ?
1: ಹೇ ಸಾವಿತ್ರಿ ದೇವಿ,
0: ಸ್ವಾಮಿ
1: ನಿನ್ನ ಲಿಖಿತವನ್ನು ಮುತ್ತೈದಿ ಸಾವಿತ್ರಿ ಎಂದು ಬರೆದಿರುವೆನು.
0: ಒಳ್ಳೆಯದು, ನನ್ನ ಗಂಡನ ಲಿಖಿತವನ್ನು ಏನೆಂದು ಬರೆದಿರುವಿರಿ?
1: ಹುಟ್ಟಿದ 16 ವರ್ಷಕ್ಕೆ ಮರಣವಾಗಲೆಂದು ನಿನ್ನ ಗಂಡನ ಲಿಖಿತವನ್ನು ಬರೆದಿರುವೆನು.
0: ಸ್ವಾಮಿ, ನನ್ನ ಗಂಡನ ಮರಣವನ್ನು ಹುಟ್ಟಿದ 16 ವರ್ಷಕ್ಕೆ ಬರೆದ ಮೇಲೆ ನಾನು ರಂಡೆಯಾಗಲಿಲ್ಲವೇ? ಮುತ್ತೈದಿ ಸಾವಿತ್ರಿ ಎಂಬ ಬರವು ಸುಳ್ಳಾಗಲಿಲ್ಲವೇ ಸ್ವಾಮಿ?
1: ಅಯ್ಯೋ ಶಿವ ಶಿವ ಶಂಕರ, ಏನು ಮಾತಿನ ಚಮತ್ಕಾರದ ರೀತಿ ಇದು! ಶಂಭೋ ಶಂಕರ, ನಾನು ಈ ಸಾವಿತ್ರಿ ದೇವಿಯ ಹಾಕಿದ ಮಾತಿನ ಬಲೆಯಿಂದ ಹೇಗೆ ಪಾರಾಗಲಿ? ಹೇ ಸಾವಿತ್ರಿ ದೇವಿ,
0: ಸ್ವಾಮಿ
1: ನೀನು ನಿನ್ನ ಮನಸ್ಸಿಗೆ ಬಂದಂತೆ ಮಾಡು, ನಾನಿನ್ನು ಹೋಗುತ್ತೇನೆ.
3: ಅಮ್ಮ ಸಾವಿತ್ರಿ ದೇವಿ,
0: ಗುರುಗಳೇ,
3: ಇವರಿಬ್ಬರನ್ನು ಬಿಡಬೇಡ.
0: ಒಳ್ಳೆಯದು,
3: ಇವರಿಬ್ಬರು ತಪ್ಪಿಸಿಕೊಂಡು ಓಡಿ ಹೋಗುವಂತೆ ಕೇಳಿದ್ದಾರೆ, ತಿಳಿಯುತ್ತೇನಮ್ಮ ಸಾವಿತ್ರಿ ದೇವಿ.
0: ಒಳ್ಳೆಯದು ಗುರುಗಳೇ. ಹೇ ಬ್ರಹ್ಮನಂದನ, ತಮ್ಮ ಅಪ್ಪಣೆಯಂತೆ ಶಿವಲಿಂಗವನ್ನು ಪೂಜೆ ಮಾಡಿ ಆತನ ಪ್ರಸಾದದಿಂದ ಎನ್ನ ಪತಿಯನ್ನು ಪುನರ್ಜೀವನ ಮಾಡಿ ಎಚ್ಚರಿಸುತ್ತೇನೆ.
3: ಅಮ್ಮ ಸಾವಿತ್ರಿ ದೇವಿ,
0: ಗುರುಗಳೇ,
3: ಇನ್ನು ಮೇಲೆ ನಿನ್ನ ಪತಿವರ್ಧ ಮಹಾತ್ಮೆಯು ಜಗತ್ತಿನ ತುಂಬೆಲ್ಲ ಕೊಂಡಾಡಲಿ.
0: ಒಳ್ಳೆಯದು,
3: ಇನ್ನು ಮೇಲೆ ಆ ಶಿವನನ್ನು ಕುರಿತು

0: ರಾಮದುರ್ಗ ತಾಲೂಕಿನ ಕುಬೇರಪ್ಪ ಆರ್ ನರಸಾಪುರ ಮತ ಸಂಘಟನೆಯಿಂದ ಪತಿವ್ರತ ಮಹಾತ್ಮೆ ಸನ್ನಿವೇಶ ಸಣ್ಣಾಟ ಇದುವರೆಗೆ ಕೇಳಿದ್ರಿ. ಕೃಷಿಕ ಬಂಧುಗಳೇ ಗಮನಿಸಿ.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿಷಯ ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026ರಂದು ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂ ವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿ ವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-341-4 ಹಾಗೂ 244-341-6 STD ಸಂಖ್ಯೆ 0836. ತಪ್ಪದೆ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
0: ನಾಳೆಯ ಕೃಷಿರಂಗದಲ್ಲಿ ಕೃಷಿಯಲ್ಲಿ ಅಂತರ ಬೆಳೆ ಬೇಸಾಯ ಕ್ರಮ, ಈ ಕುರಿತು ಹುನಗುಂದ ತಾಲೂಕಿನ ಐಹೊಳೆ ಗ್ರಾಮದ ಶರಣಪ್ಪ ಬಿ ಭಜಂತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಹೊಲಕ್ಕೆ ಬುತ್ತಿ ಪ್ರಸ್ತುತಿ ಮಾಲಾ ಸಾಮ್ರಾಣಿ ಹಾಗೂ ರಾಕಿ ಹಾನ್ಗಲ್. ಜನಪದ ಸಂಗೀತದಲ್ಲಿ ರಾಮದುರ್ಗ ತಾಲೂಕಿನ ಸುರೇಬಾನದ ದೇವಕ್ಕವ್ವ ಎಫ್ ಆಚಮಟ್ಟಿ ಮತ್ತು ಸಂಘಟನೆಯಿಂದ ಹಂತಿಪದ ಆಲಿಸುತ್ತೀರಿ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಜಾಹೀರಾತುಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ.

ಶ್ರೋತೃಗಳೇ, ಭಾರತೀಯ ಸೇನೆಯಲ್ಲಿ ಅಗ್ನಿವೀರರಾಗಿ ಸೇರಲು ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಜೂನ್ 20, 2026 ಸಿಇಇ ಆನ್ಲೈನ್ ಪರೀಕ್ಷೆಯನ್ನು ಆಯೋಜಿಸಲಾಗಿದ್ದು, ಈ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ದರಾಗಲು www.joinindianarmy.nic.in ವೆಬ್ಸೈಟ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅಣಕು ಪರೀಕ್ಷೆ ಎದುರಿಸಲು ವ್ಯವಸ್ಥೆಗೊಳಿಸಲಾಗಿದೆ. ಸದರಿ ಪರೀಕ್ಷೆ ಕುರಿತಂತೆ ಹೆಚ್ಚುವರಿ ತರಬೇತಿ ನೀಡಲು ನೇಮಕಾತಿ ಕಾರ್ಯಾಲಯದ ಸೈನ್ಯಾಧಿಕಾರಿಗಳು May 20 ಮೈಸೂರಿನಲ್ಲಿ, May 21 ಮಂಡ್ಯದಲ್ಲಿ, May 22 ಕೆಂಗೇರಿಯಲ್ಲಿ, May 23 ಹಾಸನ ಜಿಲ್ಲೆ, May 25 ಬಳ್ಳಾರಿ, ಚಿತ್ರದುರ್ಗ, ವಿಜಯನಗರ ಜಿಲ್ಲೆಗಳಲ್ಲಿ, May 26 ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹೆಚ್ಚುವರಿ ತರಬೇತಿಯನ್ನು ಆಯೋಜಿಸಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಸದರಿ ತರಬೇತಿಯಲ್ಲಿ ಹಾಜರಾಗಲು 9141917518 ವಾಟ್ಸ್ಆಪ್ ಸಂಖ್ಯೆಗೆ ಹೆಸರು, ಅರ್ಜಿ ಸಂಖ್ಯೆ ಮತ್ತು ಜಿಲ್ಲೆಯ ವಿವರಗಳನ್ನು ಸಲ್ಲಿಸಿ ನೋಂದಣಿ ಮಾಡಿಕೊಳ್ಳಬಹುದು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ದ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. 5 ರಾಷ್ಟಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು. ದಿ ಹೇಗ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಸಮಾರಂಭ ಭಾರತ ನೆದರ್ಲೆಂಡ್ ನಡುವಿನ ಸ್ನೇಹದ ಜೀವಂತ ಸಂಕೇತವಾಗಿದೆ. ನೆದರ್ಲೆಂಡ್ನ ಸಮಾಜ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ವಲಸಿಗರ ಪಾತ್ರದ ಬಗ್ಗೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುತ್ತಾರೆ ಎಂದು ಹೇಳಿದರು. ಕೋಟ್ಯಂತರ ಭಾರತೀಯರ ನಂಬಿಕೆ ಮತ್ತು ಬೆಂಬಲವು ರಾಷ್ಟಕ್ಕಾಗಿ ಅವಿಶ್ರಾಂತವಾಗಿ ಕೆಲಸ ಮಾಡಲು ತಮ್ಮನ್ನು ಪ್ರೇರೇಪಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನೆದರ್ಲೆಂಡ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಹಾಗೂ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ವೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೋನಾಸ್ ಗೆಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. ಶೃಂಗಸಭೆಯು ನಾರ್ವೆ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ಕಡಲ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಜೀವಶಾಸ್ತ್ರ ವಿಷಯದ ಪ್ರಶ್ನೆಗಳ ಸೋರಿಕೆಗೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ಇಂದು ಪ್ರಮುಖ ಆರೋಪಿಯನ್ನು ಬಂಧಿಸಿದೆ. ಮಹಾರಾಷ್ಟದ ಪುಣೆಯ ಹಿರಿಯ ಸಸ್ಯಶಾಸ್ತ್ರ ಶಿಕ್ಷಕರಾದ ಮನೀಷಾ ಗುರುನಾಥ್ ಬಂಧಿತ ಆರೋಪಿ. ಇವರು ನೀಟ್ ಯುಜಿ 2026 ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ತಜ್ಞರಾಗಿ ನೇಮಕಗೊಂಡಿದ್ದರು ಎಂದು ಸಿಬಿಐ ತಿಳಿಸಿದೆ. ಈ ತಿಂಗಳ 14ರಂದು ಬಂಧಿಸಲ್ಪಟ್ಟ ಪುಣೆಯ ಮನೀಷಾ ವಾಗ್ಮಾರೆ ಮೂಲಕ ಇವರು ನೀಟ್ ಪರೀಕ್ಷಾ ಅಭ್ಯರ್ಥಿಗಳನ್ನು ಸಜ್ಜುಗೊಳಿಸಿದ್ದರು ಮತ್ತು ಅವರ ಪುಣೆ ನಿವಾಸದಲ್ಲಿ ಈ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿದ್ದರು ಎಂದು ಸಿಬಿಐ ಮಾಹಿತಿ ನೀಡಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ದೆಹಲಿ, ಜೈಪುರ್, ಗುರುಗ್ರಾಮ್, ನಾಸಿಕ್, ಪುಣೆ ಮತ್ತು ಅಹಿಲಿಯಾ ನಗರದಿಂದ ಒಟ್ಟು 9 ಆರೋಪಿಗಳನ್ನು ಬಂಧಿಸಲಾಗಿದೆ.

ಭಾರತೀಯ ಸಂಸ್ಥೆಗಳು ಆಪರೇಷನ್ ರೇಜ್ ಪಿಲ್ ಮೂಲಕ ಮೊದಲ ಬಾರಿಗೆ 182 ಕೋಟಿ ರೂಪಾಯಿ ಮೌಲ್ಯದ ಕ್ಯಾಪ್ಟಗಾನ್ ಮಾದಕ ವಸ್ತು ವಶಪಡಿಸಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಮಾದಕ ವಸ್ತು ಮುಕ್ತ ಭಾರತಕ್ಕೆ ಕೇಂದ್ರ ಸರ್ಕಾರ ಸಂಕಲ್ಪ ಮಾಡಿದೆ, ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಸಾಗಾಟ ನಡೆಸುತ್ತಿದ್ದ ಮಾದಕ ವಸ್ತುವನ್ನು ಭಾರತೀಯ ಸಂಸ್ಥೆಗಳು ಪತ್ತೆಹಚ್ಚಿದ್ದು ಈ ಸಂಬಂಧ ವಿದೇಶಿ ಪ್ರಜೆಯನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಆಶ್ರಯ ನೀಡುವುದನ್ನು ಮತ್ತು ಭಾರತದ ವಿರುದ್ದ ಕಾರ್ಯಾಚರಣೆ ನಡೆಸುವುದನ್ನು ನಿಲ್ಲಿಸಬೇಕು ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೇನಾ ಸಂವಾದದಲ್ಲಿ ಮಾತನಾಡಿದ ಅವರು, ಭಾರತದ ವಿರುದ್ದ ಪಾಕಿಸ್ತಾನ ತನ್ನ ಚಟುವಟಿಕೆಗಳನ್ನು ಮುಂದುವರೆಸಿದರೆ ಭೌಗೋಳಿಕತೆ ಅಥವಾ ಇತಿಹಾಸದ ಭಾಗವಾಗಲು ಆ ದೇಶ ಬಯಸುತ್ತದೆಯೇ ಎಂಬುದನ್ನು ಪಾಕಿಸ್ತಾನ ನಿರ್ಧರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಅಧಿಕಾರಿಗಳೊಂದಿಗೆ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು, ಈ ಬಗ್ಗೆ ಕ್ರಿಯಾಯೋಜನೆ ರೂಪಿಸಲಾಗುತ್ತಿದೆ. ಮೆಗಾ ಕೋಚಿಂಗ್ ಟರ್ಮಿನಲ್ನಲ್ಲಿ 16-17 ಪ್ಲಾಟ್ಫಾರಂಗಳು ಇರಲಿದ್ದು, ನೆಲಮಹಡಿ, ಮೊದಲ ಮತ್ತು ಎರಡನೇ ಮಹಡಿಗಳಲ್ಲಿ ರೈಲು ಕೋಚ್ಗಳಿಗೆ ಸಂಬಂಧಿಸಿದ ಕಾರ್ಯಗಳು ನಡೆಯಲಿವೆ. ಈ ಯೋಜನೆಗೆ ಅಗತ್ಯವಾದ ಸ್ಥಳದ ಅವಶ್ಯಕತೆ ಇದ್ದು, ಈ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮುಂದಿನ ವಾರ ಚೀನಾಗೆ ಈ ತಿಂಗಳ 19 ಮತ್ತು 20 ಎರಡು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದು, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನು ಭೇಟಿಯಾಗಲಿದ್ದಾರೆ. ಚೀನಾ ರಷ್ಯಾ ಸ್ನೇಹ ಒಪ್ಪಂದದ 25ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ ಪ್ರಮುಖ ಅಂತಾರಾಷ್ಟೀಯ ಮತ್ತು ಪ್ರಾದೇಶಿಕ ಸಮಸ್ಯೆಗಳು ಹಾಗೂ ಆರ್ಥಿಕ ಸಹಕಾರಗಳಲ್ಲಿ ಚರ್ಚೆ ನಡೆಯಲಿವೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ ಭೇಟಿ ನೀಡಿದ 24 ಗಂಟೆಗಳ ಒಳಗೆ ರಷ್ಯಾದಿಂದ ಈ ಘೋಷಣೆ ಹೊರಬಿದ್ದಿದೆ. ಈ ವರ್ಷದ ಜನವರಿ ತಿಂಗಳಲ್ಲಿ ಕೈಗೊಂಡ ಭಾರತ ಐರೋಪ್ಯ ಒಕ್ಕೂಟಗಳ ಅಂತಿಮ ಮುಕ್ತ ವ್ಯಾಪಾರ ಒಪ್ಪಂದವು ಹೂಡಿಕೆ, ವ್ಯಾಪಾರ ಮತ್ತು ತಂತ್ರಜ್ಞಾನ ಸಹಕಾರಕ್ಕೆ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಹೊಸ ಅವಕಾಶಗಳನ್ನು ತೆರೆಯಲಿವೆ ಎಂದು ನಿರೀಕ್ಷಿಸಲಾಗಿದೆ. ಈ ವ್ಯಾಪಾರ ಒಪ್ಪಂದದಿಂದ ಉಂಟಾಗಬಹುದಾದ ಸಾಧ್ಯತೆಗಳ ಬಗ್ಗೆ ಮಾತನಾಡಿರುವ ಸ್ವೀಡನ್ನಲ್ಲಿರುವ ಆರ್ಟಿಫೆಕ್ಸ್ ಕಂಪನಿಯ ಎಂಜಿನಿಯರಿಂಗ್ ಮತ್ತು ಉತ್ಪನ್ನ ಅಭಿವೃದ್ಧಿಯ ಮುಖ್ಯಸ್ಥರಾದ ಸ್ಟೆನ್ಫೆಲ್ಟ್, ಭಾರತ ಹಾಗೂ ಐರೋಪ್ಯ ರಾಷ್ಟಗಳ ನಡುವೆ ಔದ್ಯೋಗಿಕ ಒಡಂಬಡಿಕೆ ಮತ್ತು ಹೆಚ್ಚುವರಿ ವ್ಯಾಪಾರ ಅವಕಾಶಗಳು ದೊರೆಯಲಿದೆ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಭಾರತದ ಉತ್ಪಾದನೆ ಮತ್ತು ನಾವೀನ್ಯತಾ ಪರಿಸರದ ಬಗ್ಗೆ ಯುರೋಪಿಯನ್ ಕಂಪನಿಗಳ ಮೇಲೆ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಆಟೋಮೊಬೈಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹಸಿರು ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಹೊಂದಿದಂತಹ ಉತ್ಪಾದನಾ ವಲಯದಲ್ಲಿ ಭಾರತ ಐರೋಪ್ಯ ರಾಷ್ಟಗಳ ಸಹಕಾರ ಇದರಿಂದ ಮತ್ತಷ್ಟು ಗಟ್ಟಿಗೊಳ್ಳಲಿದೆ ಎಂದು ಔದ್ಯೋಗಿಕ ವಲಯದ ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ. ತ್ರಿಪುರಾದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಬಲಪಡಿಸುವ ಮಹತ್ವದ ಕ್ರಮವಾಗಿ ಕೇಂದ್ರ ಗೃಹ ಸಚಿವಾಲಯ ಹೆಚ್ಚುವರಿ ಭಾರತೀಯ ಮೀಸಲು ಪಡೆ ರಚಿಸಲು ಅಧಿಕೃತವಾಗಿ ಅನುಮೋದನೆ ನೀಡಿದೆ. ಇದರ ಸ್ಥಾಪನೆಗೆ ಕೇಂದ್ರ ಸರ್ಕಾರ 50 ಕೋಟಿ ರೂಪಾಯಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ 30 ಕೋಟಿ ರೂಪಾಯಿ ಆರ್ಥಿಕ ಅನುದಾನವನ್ನು ಮಂಜೂರು ಮಾಡಿದೆ. ಈ ಹೊಸ ಘಟಕವು ಪ್ರಾಥಮಿಕವಾಗಿ ಗಲಭೆ ನಿಯಂತ್ರಣ ಕಾರ್ಯಾಚರಣೆಗಳು ಮತ್ತು ಗಡಿ ಕಾವಲುಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಅಗತ್ಯವಿರುವಂತೆ ದೇಶದ ಯಾವುದೇ ಭಾಗಕ್ಕೆ ಇಲ್ಲಿನ ಸಿಬ್ಬಂದಿಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಬ್ಯಾಂಕಾಕ್ನಲ್ಲಿ ಇಂದು ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಚೇ ಫೀ ಮತ್ತು ನೂರ್ ಇಜುದ್ದೀನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ

0: ಡಿ ಮತ್ತು ಚಿರಾಗ್ ಶೆಟ್ಟಿ ಫೈನಲ್ ಪ್ರವೇಶಿಸಿದ್ದಾರೆ. 82 ನಿಮಿಷಗಳ ಪಂದ್ಯದಲ್ಲಿ ಭಾರತದ ಈ ಜೋಡಿ 19-21, 22-20 ಮತ್ತು 21-16 ಅಂತರದಲ್ಲಿ ಮಲೇಷಿಯಾ ಜೋಡಿಯನ್ನು ಪರಾಭವಗೊಳಿಸಿತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಘೋಷಣೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ಧ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಮತ್ತು ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾ ಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶಿಸಿದರು. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ್ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಜ್ಯವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123.26 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503.86 ಕೋಟಿ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ.
3: ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ವಿಲ್ ಬಿ ಗೈಡೆಡ್ ಬೈ 3 ಕೋರ್ ಪ್ರಿನ್ಸಿಪಲ್ಸ್: ಅಕ್ಸೆಸಿಬಿಲಿಟಿ, ಎನ್ಶೂರಿಂಗ್ ಚಾರ್ಜಿಂಗ್ ಸ್ಟೇಷನ್ಸ್ ಆರ್ ಅವೈಲಬಲ್ ಅಕ್ರಾಸ್ ಅರ್ಬನ್ ಅಂಡ್ ರೂರಲ್ ಇಂಡಿಯಾ, ಅಫೋರ್ಡಬಿಲಿಟಿ, ಮೇಕಿಂಗ್ ಇವಿ ಚಾರ್ಜಿಂಗ್ ಕಾಸ್ಟ್ ಎಫೆಕ್ಟಿವ್ ಫಾರ್ ಎವರಿ ಸಿಟಿಜನ್, ರಿಲಯಬಿಲಿಟಿ, ಡೆಲಿವರಿಂಗ್ ಎ ಸೀಮ್ಲೆಸ್, ಸೇಫ್ ಅಂಡ್ ಡಿಪೆಂಡಬಲ್ and our user experience. This is not just about infrastructure, this is about building the foundation of India's clean mobility revolution. This is about reducing our dependence on fossil fuels,
2: ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಅನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070 ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ದತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.

0: ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಬೆಂಗಳೂರಿನಲ್ಲಿ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿದೆ ಎಂದು ಅವರು ಹೇಳಿದ್ದಾರೆ.
1: की है सबको सरकारी नौकरी हम नहीं दे सकते, इसीलिए हमारे एमएसएमई का महत्व बढ़ जाता है और यही कारण है कि हमारे यशस्वी प्रधानमंत्री नरेंद्र भाई मोदी जी एमएसएमई के लिए स्पेशल प्रयास कर रहे हैं, बजटरी प्रोविजन हो रहा है और हर महकमे में एमएसएमई आगे बढ़े वैसी उनकी चिंता है। तो स्वाभाविक है जो गार्जियन है देश का उसको तो सबके बारे में सोचने का अधिकार भी है, कर्तव्य भी है और इसीलिए हमारे प्रधानमंत्री नरेंद्र भाई मोदी जी ने एमएसएमई को आगे बढ़ाने के लिए काम किया है कि खेती के बाद अगर सबसे ज्यादा नियोजन और सबसे ज्यादा हमारे आर्थिक कार्यक्रम में सहभागिता है तो है हमारे एमएसएमई।
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ.
2: ಈ ಒಂದು ಫೆಸಿಲಿಟೇಷನ್ ಸೆಂಟರ್ ಅನ್ನ ಶಿಲಾನ್ಯಾಸ ಮಾಡಿದ್ವಿ. ಮುಂದಿನ ಒಂದು ವರ್ಷದಲ್ಲಿ ಇದು ಬಹಳ ದೊಡ್ಡ ಒಂದು ಸೆಂಟರ್ ಆಗಿ ಆಗೋದಿದೆ. ಇದರಲ್ಲಿ ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಯಾವುದು ಇಲ್ಲಿ ಇಂಡಸ್ಟ್ರಿಯಲ್ ಇಸ್ಕೋತೀವಿ. ಯಾಕಂದ್ರೆ ಏಷ್ಯಾಸ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಏರಿಯಾ ಅಂತಂದ್ರೆ ಅದು ನಮ್ಮ ಪೀಣ್ಯ ಏರಿಯಾ, ಅದು ನಮ್ಮ ಈ ಭಾಗದ ಏರಿಯಾ. 15,000 ಹೆಚ್ಚು ಇಂಡಸ್ಟ್ರಿ ಇರುವಂತ ಜಾಗ ಅಂದ್ರೆ ಅದು ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಅದಕ್ಕಾಗಿ ನಾವು ಇಲ್ಲಿ ಇದನ್ನ ಮಾಡಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ನಮ್ಮ ಇಂಡಸ್ಟ್ರಿಯಲ್ಗೆ ಬೇಕಾದಂತ ಟ್ರೈನಿಂಗ್ ಕೊಡುವಂತ, ಸ್ಟೂಡೆಂಟ್ಸ್ಗೆ ಬೇಕಾದಂತ ಟ್ರೈನಿಂಗ್ ಕೊಡುವಂತ, ಅದರಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಆಟೋಮೇಷನ್ ಇಂಥ ಹೊಸ ಟೆಕ್ನಾಲಜಿಗೆ ಟ್ರೈನಿಂಗ್ ಕೊಡುವಂತ ಒಂದು ಸೆಂಟರ್ ಆಗಿ ಇಲ್ಲಿ ಅದು ಪರಿವರ್ತನೆ ಆಗಲಿದೆ. ನನಗೆ ವಿಶ್ವಾಸ ಇದೆ ಇದೇ ಟೀಮ್ ಇದರ ಉದ್ಘಾಟನೆಯನ್ನು ಮಾಡಕ್ಕೆ ಕೂಡ ನಾವು ಮತ್ತೆ ಇದೇ ಜಾಗಕ್ಕೆ ಬರ್ತೀವಿ. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಮಾಡೋಣ. ಪ್ರತಿ ಸರ್ತಿ ಮಾತಾಡುವಾಗಲೂ ನಮ್ಮ ದೇಶದಲ್ಲಿ ನಾವು ಎಂಎಸ್ಎಂಇಗಳನ್ನು ಬೆಳೆಸಬೇಕು. ನಾವು ಸ್ವಾವಲಂಬಿ ಭಾರತ ಆಗ್ಬೇಕು ಅಂದ್ರೆ ಎಂಎಸ್ಎಂಇ ಈ ದೇಶದಲ್ಲಿ ಬಹಳ ಮುಖ್ಯ ಅನ್ನುವಂಥದ್ದನ್ನ ಪದೇ ಪದೇ ಮೋದಿ ಅವರು ಹೇಳ್ತಾ ಇರ್ತಾರೆ. ಇವತ್ತು ನಾವು ಉದ್ಯೋಗ ಪೋರ್ಟಲ್ ಶುರು ಮಾಡಿದಾಗ ದೇಶದಲ್ಲಿ ಎಷ್ಟು ಇಂಡಸ್ಟ್ರಿ ಇದೆ ನಮ್ಗೆ ಗೊತ್ತಿರಲಿಲ್ಲ. ಉದ್ಯಮ ಪೋರ್ಟಲ್ ಅನ್ನು ಶುರು ಮಾಡಿದ್ವಿ. ನನಗೆ ಹೆಮ್ಮೆ ಇದೆ, ಇವತ್ತು ಖುಷಿ ಇದೆ. ಈ ದೇಶದಲ್ಲಿ 8 ಕೋಟಿ ಎಂಎಸ್ಎಂಇಗಳು ಉದ್ಯಮ ಪೋರ್ಟಲ್ ಅಲ್ಲಿ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವೆಲ್ಲರೂ ಕೂಡ ಈ ದೇಶದ 33 ಕೋಟಿ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಂತ ಇಂಡಸ್ಟ್ರಿಯಲಿಸ್ಟ್ ನೀವು.
0: ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಮ್ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜು ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ.

ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದು ಹೇಳಿದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ನಂತರ ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಆರ್ಟ್ ಆಫ್ ಲಿವಿಂಗ್ನ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು 1.5% ಹೆಚ್ಚಿಸಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ 14.25% 15.75% ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ LHBS ಅಟ್ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದ್ದಾರೆ. ಈ ಬೀಟ್ ಸಿಸ್ಟಂ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇದೇ ತಿಂಗಳ 11ರಿಂದ ಆರಂಭಿಸಲಾಗಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವಂತಹ ಆವಿಷ್ಕಾರ ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ದಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಂಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತಾವಿತ ಸಂವಿಧಾನ 121ನೇ ತಿದ್ದುಪಡಿ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಪರಿಗಣಿಸಿ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿಯು ಇದೇ 14ರಿಂದ ಮುಂಬರುವ 21ರವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಂಡಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿಧಾನಸಭೆಯ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಪತಿ, ಚುನಾಯಿತ ಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳ ಮುಖ್ಯಸ್ಥರು, ರಾಜ್ಯ ಆಡಳಿತ, ಹಣಕಾಸು ಮತ್ತು ಶಿಕ್ಷಣ ಸಂಸ್ಥೆಗಳು, ವೃತ್ತಿಪರ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜದ ಪ್ರತಿನಿಧಿಗಳು ಸೇರಿದಂತೆ ಉನ್ನತ ಸಾಂವಿಧಾನಿಕ ಮತ್ತು ರಾಜಕೀಯ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲು ಈ ಪ್ರವಾಸ ಆಯೋಜನೆ ಮಾಡಲಾಗಿದೆ. 2026-27 ಮಾರುಕಟ್ಟೆ ಋತುವಿನಲ್ಲಿ

0: 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 2,60,000 ಕೋಟಿ ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು, ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಲಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಮೊದಲನೆಯ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ.
3: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆಯ 33ನೇ ಘಟಿಕೋತ್ಸವ ಸಮಾರಂಭದ ಮೊದಲ ದಿನದ ಅಧಿವೇಶನವು ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ಮೇ 15 ಶುಕ್ರವಾರ ಸಾಯಂಕಾಲ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಮುಂಬೈಯ ಟಾಟಾ ಮೆಮೋರಿಯಲ್ ಸೆಂಟರ್ನ ನಿರ್ದೇಶಕರಾದ ಪ್ರೊಫೆಸರ್ ಡಾಕ್ಟರ್ ಸುದೀಪ್ ಗುಪ್ತಾ ಭಾಗವಹಿಸಿದ್ದರು. ಗೌರವ ಅತಿಥಿಗಳಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಪ್ರೊ ಚಾನ್ಸಲರ್ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಪ್ರೊ ಚಾನ್ಸಲರ್ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ 33ನೇ ಘಟಿಕೋತ್ಸವದ ಆರಂಭಿಕ ಘೋಷಣೆ ಮಾಡಿದರು.
1: ಐ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್, ಪ್ರೊ ಚಾನ್ಸಲರ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಹಿಯರ್ ಬೈ ಡಿಕ್ಲೇರ್ ದ 33rd ಕಾನ್ವೊಕೇಷನ್ ಆಫ್ ಅವರ್ ಯೂನಿವರ್ಸಿಟಿ ಹೆಲ್ಡ್ ಅಟ್ ಅವರ್ ಮ್ಯಾಂಗಲೂರ್ ಕ್ಯಾಂಪಸ್ ಓಪನ್.
0: ಮಾಹೆಯ ಮಂಗಳೂರು ಕ್ಯಾಂಪಸ್ನ ಪ್ರೊ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ಜಿ ನಾಯಕ್ ನೆರೆದವರನ್ನು ಸ್ವಾಗತಿಸಿದರು.
2: A very good afternoon to each one of you. I extend a warm welcome and express my heartfelt gratitude for accepting our invitation to celebrate the 33rd convocation of Manipal Academy of Higher Education. Mahe stands tall in its glory today, a testament to the vision and pioneering spirit of Dr. T.M.A. Pai, the esteemed founder of the Manipal Group of Institutions. Building on this illustrious legacy, our beloved Chancellor, Dr. Ramdas M. Pai, carrying forward his father's dream with unwavering dedication, transforming a local university into a global hub of education and resilience.
0: Kulapatigalada Dr. Sharad K. Rao avaru

ಇದುವರೆಗೆ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಮೊದಲನೆಯ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಧಾರವಾಡ ಕೇಳುಗರೇ, ಗಮನಿಸಿ, ಈ ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ ಕುಮಾರ್ ಗುರವ್ ಅವರ ಗಾಯನವಿದೆ. ದಿಲ್ಲಿ ಕೇಂದ್ರದಿಂದ ಕೇಳುತ್ತೀರಿ ಇಂದಿನ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಹಾರೌದ್ರಂ ಚಿತ್ರದ ಈ ಗೀತೆಯನ್ನು ಕೇಳಿ. ಕೇಳಿ ಬರುವ ಸ್ವರಗಳು ಸತೀಶ್ ಆರ್ಯನ್ ಹಾಗೂ ಮಾನಸ ಹೊಳ್ಳ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
3: ಓ ಹೌದು ಹೌದು ಹೌದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವಾ.

ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026 ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂ ವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-341-4 ಹಾಗೂ 244-341-16 STD ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

0: ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ ಆಕಾಶವಾಣಿ ಧಾರವಾಡ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಇದೀಗ
1: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ. ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಈ ರಚನೆಯನ್ನು ಕೇಳಿ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್. ನಂಬಬಹುದೇ ಗೆಳತಿ ಇದನ್ನು ನಂಬಬಹುದೇ, ಕೇದಿಗೆಯಲ್ಲಿ ಹಾವಿರುವುದ, ಬದುಕಿನೊಳಗೆ ಸಾವಿರುವುದ, ಯಾರ ಒಳಗೂ ನಾವಿರುವುದ. ನಂಬಬಹುದೇ ಗೆಳತಿ ಇದನ್ನು ನಂಬಬಹುದೇ.

ಎಂ ಡಿ ಪಲ್ಲವಿಯವರ ಸ್ವರದಲ್ಲಿ ಕೇಳಿ ಅಪ್ಪ ಸೂತ್ರಧಾರ ಕೇಳು ಕನಸ ಕಂಡಿಹೇ ಸುಖದ ನೋವ ಸದ್ದ ಮಾಡಿ ಹ್ಯಾಂಗ ಹೇಳಲೇ. ರಚನೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರದು.

ಎಂ ಡಿ ಪಲ್ಲವಿಯವರ ಸ್ವರದಲ್ಲಿ ಕೇಳಿ ಅಪ್ಪ ಸೂತ್ರಧಾರ ಕೇಳು ಕನಸ ಕಂಡಿಹೇ ಸುಖದ ನೋವ ಸದ್ದ ಮಾಡಿ ಹ್ಯಾಂಗ ಹೇಳಲೇ. ರಚನೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರದು.

ಕೆ ಎಸ್ ನರಸಿಂಹಸ್ವಾಮಿಯವರ ಈ ರಚನೆಯನ್ನು ಕೇಳಿ. ಬಳ್ಳಿಯ ಬೆರಳಲ್ಲಿ ಹೂವೊಂದಿತ್ತು ಉಂಗುರವಿಟ್ಟಂತೆ, ಹೂವಿನ ತುಟಿಯಲ್ಲಿ ಹನಿಯೊಂದಿತ್ತು ಮುತ್ತೊಂದಿಟ್ಟಂತೆ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಕಾರ್ಯಕ್ರಮ ಸ್ವರ ಸೌರಭ ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ, ವೇಳೆ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಕಾರ್ಯಕ್ರಮ ಯುವವಾಣಿ.

0: ಯುವತರಂಗ ಯುವಜನರಿಗಾಗಿ ಕಾರ್ಯಕ್ರಮ. ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ.
1: ಕೇಳುಗರೆ ನಮಸ್ಕಾರ, ಇಂದಿನ ಯುವತರಂಗ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ನಮ್ಮ ದಾವಣಗೆರೆ ಜಿಲ್ಲೆಯ ಅವರೇ ಆಗಿರ್ತಕ್ಕಂತಹ ನಮ್ಮ ಈಗಿನ ಇತ್ತೀಚಿನ ರಾಜ್ಯ ಸರ್ಕಾರದ ಸಂಯುಕ್ತಾಕ್ಷಯದಲ್ಲಿ ಪ್ರತಿ ವರ್ಷವೂ ಕೂಡ ನೀಡ್ತಕ್ಕಂತ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ನಿಖಿತಾ ಎಸ್ ರಾಜ್ ಕಪಿನಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರು ತುಂಬಾ ಅನೇಕ ರಿಸರ್ಚ್ ಫೀಲ್ಡ್ ಅಲ್ಲಿ ತಮ್ಮನ್ನೇ ತಾವು ತೊಡಗೊಂಡಿದ್ದಾರೆ. ಇನ್ನ ಯುವ ಪೀಳಿಗೆ ಆಗಿದ್ರು ಕೂಡ ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಇವರ ಇಷ್ಟೆಲ್ಲ ಸಾಧನೆಗೆ ಯಾವ ರೀತಿ ಸಹಕಾರ ಆಯ್ತು ಅನ್ನೋದನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೇಳಿ ತಿಳಿದುಕೊಳ್ಳೋಣ. ಮೊದಲೇದಾಗಿ ನಿಖಿತಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ಧನ್ಯವಾದ ಸರ್.
1: ನಮ್ಮ ಕಾರ್ಯಕ್ರಮದಲ್ಲಿ ನಿಖಿತಾ ಅವರ ತಾಯಿ ಆಗಿರ್ತಕ್ಕಂತಹ ಡಾಕ್ಟರ್ ಲಕ್ಷ್ಮೀ ಶಾರತ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ.
1: ಮೊದಲನೇದಾಗಿ ನಿಖಿತಾ ಅವರೇ, ನಮ್ಮ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ ಎಸ್ರಾಜ್ ಕಪಿನಿ ಅಂತ. ನಾನು ಈಗ 3ನೇ ವರ್ಷ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಹುಟ್ಟಿದ್ದೆಲ್ಲ ನಾನು ದಾವಣಗೆರೆಯಲ್ಲಿ. ನಮ್ಮ ತಂದೆ ಡಾಕ್ಟರ್ ಶರತ್ರಾಜ್ ಕೆಆರ್, ಹೋಮಿಯೋಪತಿ ಡಾಕ್ಟರ್, ಮತ್ತೆ ನಮ್ಮ ತಾಯಿ ಡಾಕ್ಟರ್ ಲಕ್ಷ್ಮೀ ಶರತ್ ಕೆಆರ್, ಆಯುರ್ವೇದಿಕ್ ಡಾಕ್ಟರ್. ಇಬ್ರು ದಾವಣಗೆರೆಯಲ್ಲಿ ಇದ್ದಾರೆ. ನನ್ನ ಶಾಲೆ ಓದಿದ್ದೆಲ್ಲ ದಾವಣಗೆರೆಯಲ್ಲಿ. ಈಗ ಸದ್ಯ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ನನಗೆ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ರು ನನಗೆ ಬಯಾಲಜಿ ಅಲ್ಲಿ ನ್ಯೂರೋ ಸೈನ್ಸ್ ಅನ್ನೋ ಒಂದು ಭಾಗದಲ್ಲಿ ತುಂಬಾ ಆಸಕ್ತಿ ಇದೆ. ಅದರಲ್ಲೇ ಮುಂದೆ ಓದಿ ರಿಸರ್ಚ್ ಮಾಡಿ ನನ್ನ ಕಡೆಯಿಂದ ಏನಾದರೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಬೇಕಂತ ತುಂಬಾ ಆಸೆ ಇದೆ. ಸೊ ಸೈಮಲ್ಟೇನಿಯಸ್ಲಿ ನಂದು ಇಂಜಿನಿಯರಿಂಗ್ ಓದೋ ಜೊತೆ ಅದು ಎಲ್ಲ ಕಲಿಯಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತೀನಿ. ನನಗೆ ಕಂಟೆಂಟ್ ಬರೆಯೋದ ತುಂಬಾ ಇಷ್ಟ, ಎಸ್ಪೆಷಲಿ ಟೆಕ್ನಿಕಲ್ ಕಂಟೆಂಟ್. ಎಐ ಸಂಬಂಧ, ನ್ಯೂರೋ ಸೈನ್ಸ್ ಸಂಬಂಧ ನಾನು ಟೆಕ್ನಿಕಲ್ ಕಂಟೆಂಟ್ ಬರಿತಾ ಇರ್ತೀನಿ ಮೀಡಿಯಂ ಮತ್ತೆ ಸಬ್ಸ್ಟ್ಯಾಕ್ ಅನ್ನೋದ್ರಲ್ಲಿ. ಸೊ ಇದು ನನ್ನ ಬಗ್ಗೆ ಕಿರು ಪರಿಚಯ.
1: ಮೇಡಮ್, ಈಗ ಇಂಜಿನಿಯರಿಂಗ್ ಓದ್ತಿದ್ದೀನಿ ಅಂದ್ರೆ ಅವರು ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿರ್ತಾರೆ, ಆದ್ರೆ ತಾವು ಸೈನ್ಸ್ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿಯನ್ನ ಹೊಂದಿದಿರ, ಯಾಕೆ ತಮ್ಗೆ ಸೈನ್ಸ್ ಅಲ್ಲೇ ತುಂಬಾ ಆಸಕ್ತಿ ಮೂಡ್ತು?
2: ನನಗೆ ಸೈನ್ಸ್ ಅಲ್ಲಿ ಆಸಕ್ತಿ ಮೂಡಕ್ಕೆ ಮೇನ್ ಕಾರಣ ನಮ್ಮ ತಾಯಿ. ಸೊ ತುಂಬಾ ಮೊದಲಿಂದನು ಎಲ್ಲದನ್ನು ಪ್ರಶ್ನಿಸಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ವೇ ಅನ್ನ ಅವರು ಮನೆಯಿಂದ ಪ್ರತಿಯೊಂದು ದಿನ ನಮಗೆ ಹೇಳ್ಕೊಟ್ಟಿದ್ದಾರೆ, ನನಗೂ ನನ್ನ ತಂಗಿ ಕೂಡ. ಸೊ ಆ ಒಂದು ಕ್ಯೂರಿಯಾಸಿಟಿ ಏನಂತೀವಿ ಪ್ರತಿಯೊಂದು ಕಲಿಕೆಯಲ್ಲೂ ನನಗೆ ಯಾವಾಗಿಂದನೂ ಇತ್ತು. ಸೊ ನನಗೆ ಯಾವಾಗ್ಲೂ ಸೈನ್ಸ್ ಓದ್ಬೇಕಂತಾನೆ ಇತ್ತು. ಬಟ್ ಏನ್ ಓದ್ಬೇಕನ್ನೋದು ತುಂಬಾ ನನಗೆ ಕನ್ಫ್ಯೂಷನ್ ಇರ್ತಿತ್ತು ಏನ್ ಮಾಡ್ಬೇಕು ಅಂತ. ಬಟ್ ಒಂದು ನನಗೆ ಯಾವಾಗ್ಲೂ ಅನ್ಸಿದ್ದು, ನಾನು ಹಲವಾರು ವಿಜ್ಞಾನಿಗಳನ್ನ ಮೀಟ್ ಆಗಿ ಅವ್ರ ಪುಸ್ತಕಗಳು ಓದ್ದ್ರೆ ಇಲ್ಲ ಅವ್ರಿಗೆ ಅವರು ಏನೇನ್ ಮಾಡಿದ್ದಾರೆ, ಏನೇನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಅನ್ಸಿದ್ ಯಾವಾಗ್ಲೂ ನಾನು ಒಂದಿನ ಏನಾದ್ರೂ ಭಾರತಕ್ಕೆ ವಿಜ್ಞಾನ ಫೀಲ್ಡ್ಗೆ ನನ್ನ ಕಡೆಯಿಂದ ಸ್ವಲ್ಪ ಏನಾಗ್ತದೆ ಅದು ಜನಕ್ಕೆ ಹೆಲ್ಪ್ ಆಗೋ ಹಾಗೆ ಒಂದು ಮಾಡಬೇಕು ಅನ್ನೋ ತುಂಬಾ ಆಸೆ ಇತ್ತು. ಸೊ ಆ ಒಂದು ಆಸೆ, ಆ ಇನ್ಸ್ಪಿರೇಷನ್, ಮೋಟಿವೇಶನ್ ನನಗೆ ಇಲ್ಲಿವರೆಗೂ ಡ್ರೈವ್ ಮಾಡ್ತಾ ಇದೆ. ಬಟ್ ಒಂದು ನನ್ನ ತಂದೆ ತಾಯಿ ಹೇಳಿದ್ದು, ನೀನು ಸೈನ್ಸ್ ಅಲ್ಲಿ ಮಾಡ್ಬೇಕಂದ್ರೆ ಈ ಟೆಕ್ನಿಕಲ್ ನಾಲೆಜ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಏನ್ ಮಾಡ್ಬೇಕಂದ್ರೂ ಟೆಕ್ನಿಕ್ಯಾಲಿಟಿ ಇದ್ರೆ ಅದನ್ನ ನೀನು ನೀಟಾಗಿ ಸೈನ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು, ಅದಕ್ಕೆ ಬೇಸ್ ನಾಲೆಜ್ ಕೊಡುತ್ತೆ ಇಂಜಿನಿಯರಿಂಗ್. ಸೊ ಅದರಲ್ಲಿ ಮಾಡಿಕೊಂಡ್ರೆ ಮುಂದೆ ನಿಮಗೆ PhD ಇಲ್ಲ ಏನು ರಿಸರ್ಚ್ ಕಡೆ ಹೋಗ್ಬೇಕು ಅದಕ್ಕೆ ಸಹಾಯ ಆಗುತ್ತೆ ಅಂದಾಗ ಆ ಒಂದು ರೀಸನ್ ಗೆ ಇಂಜಿನಿಯರಿಂಗ್ ಮಾಡಿದ್ದು. ಸೊ ಕಂಪ್ಯೂಟರ್ ಸೈನ್ಸ್ ಅನ್ನೋದು ನನಗೊಂದು ದಾರಿ ಎಲ್ಲ ಕಡೆ ಟೆಕ್ನಾಲಜಿ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ. ಅದ್ರ ಜೊತೆ ನನ್ಗೆ ಇಷ್ಟ ಇರೋ ಫೀಲ್ಡ್ಸ್ ನಾನು ಅದಕ್ಕೆ ಸೈಡ್ ಬೈ ಸೈಡ್ ಕಲಿತಾ ಹೋಗ್ತಾ ಇದ್ದೀನಿ.
1: ಮೇಡಮ್, ಇದು ತಾವು ವಿಜ್ಞಾನ ಕ್ಷೇತ್ರದಲ್ಲಿ ಅನೇಕ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದೀರಾ, ಅನೇಕ ಕಾಂಪಿಟೇಟಿವ್ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿದ್ದೀರಾ. ಇದುವರೆಗೂ ಯಾವೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಾ ಹಾಗೂ ಯಾವೆಲ್ಲ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿದಿರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಸೊ ನಾನು ಸ್ಕೂಲ್ ಅಲ್ಲಿ ಹಂಗಿದ್ದಾಗೆಲ್ಲ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಫೇರ್ಸ್ ಇರ್ತದೆ. ಅಪಾರ್ಟ್ ಫ್ರಮ್ ಸ್ಕೂಲ್ ಅಷ್ಟೇ ಅಲ್ಲ, ಸ್ಕೂಲ್ ಎಕ್ಸಾಮ್ಸ್ ಅದು ಬಿಟ್ಟು ಕೂಡ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಏನ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅವ್ರು ಮಾಡ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಅವ್ರು ಮಾಡ್ತಾರೆ, ಅದಕ್ಕೆ ಹಲವಾರು ಸಂಬಂಧ ಸೈನ್ಸ್ ಕಾಂಪಿಟೇಷನ್ಸ್ ಅಲ್ಲಿ ಭಾಗಿಯಾಗ್ತಾ ಇದ್ದೆ. ಆಮೇಲೆ ಒಲಂಪಿಯಾಡ್ಸ್ ತುಂಬಾ ಬರಿತಾ ಇದ್ದೆ, ಬೇರೆ ಬೇರೆ ಇಂಟರ್ನ್ಯಾಷನಲ್ ಫೌಂಡೇಶನ್ಸ್ ದು ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಒಲಂಪಿಯಾಡ್ಸ್ ಅವೆಲ್ಲ ಬರಿತಾ ಇದ್ದೆ. ಮೇನ್ಲಿ ನನಗೆ ತುಂಬಾ ಪ್ರೌಡ್ಫುಲ್ ಆಗೋದಂದ್ರೆ ನಾನು NTSC ಅಂತ 10th ಅಲ್ಲಿ ಒಂದು ಎಕ್ಸಾಮ್ ಬರಿತಾ

0: ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ, ಅದರಲ್ಲಿ ಎನ್ ಟಿ ಎಸ್ ಸಿ ಸ್ಕಾಲರ್ ಆಗಿದೆ. ಸೊ ಈಗೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಇಂದ ನಂಗೆ ವರ್ಕ್ ಇಷ್ಟು ಅಂತ ಫಂಡ್ ಬರ್ತದೆ ಅದೊಂದು ಎಕ್ಸಾಮ್ ಇಂದ. ಅಂಡ್ ದೆನ್ ಈಗ ಇಂಜಿನಿಯರಿಂಗ್ ಬಂದ್ಮೇಲೆ ಎಸ್ಪೆಷಲಿ ಒಲಿಂಪಿಯಾಡ್ಸ್ ಮತ್ತೆ ಸೈನ್ಸ್ ಕಾಂಪಿಟೇಷನ್ಸ್ ಎಷ್ಟೊಂದು ಜನ ಸ್ಕೂಲ್ ಮಕ್ಕಳು ಹೋಗ್ತಾರೆ, ಈವನ್ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಕೂಡ. ಬಟ್ ಇಂಜಿನಿಯರಿಂಗ್ ಬಂದ್ಮೇಲೆ ಜನ ಏನ್ ಅನ್ಕೊಂತಾರೆ, ಬರೀ ಇಂಜಿನಿಯರಿಂಗ್ ಆಯ್ತು ಇಲ್ಲ ಸ್ವಲ್ಪ ಏನೋ, ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ಟೂಡೆಂಟ್ಸ್ ಹಲವಾರು ಜನ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೇರ್ಕೊಂತಾರೆ. ಎಲ್ಲರೂ ಬರೀ ಇಂಜಿನಿಯರಿಂಗ್ ಕಾಲೇಜ್ ಎಕ್ಸಾಮ್ಸ್ ಮುಗೀತು ಅಂತ ಒಂದು ಒಪಿನಿಯನ್ ಅಲ್ಲಿ ಇರ್ತಾರೆ. ಬಟ್ ನಾನು ನನಗ್ ಎಸ್ಪೆಷಲಿ ನಂಗೆ ಆಸೆ ಇರೋದ್ರಿಂದ ನನಗ್ ಕಲಿಬೇಕು ಅನ್ನೋದು ಒಂದು ಬಯೋಲಜಿ ಮತ್ತೆ ನ್ಯೂರೋ ಸೈನ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ಎನ್ ಪಿ ಟಿ ಎಲ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇಂದ ಮಲ್ಟಿಪಲ್ ಕೋರ್ಸಸ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಬಂದ್ಬಿಟ್ಟು ನನಗೆ ಡೊಮೇನ್ ಸರ್ಟಿಫಿಕೇಶನ್ ಅಂತಾರೆ, ಕಾಂಪ್ಯೂಟೇಷನಲ್ ಬಯಾಲಜಿ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಒಂದು ಸಣ್ಣ ಡಿಗ್ರಿ ಅಂತ ಹೇಳ್ಬೋದು. ಅದನ್ನ ಐಐಟಿ ಮದ್ರಾಸ್ ಎನ್ ಪಿ ಟಿ ಎಲ್ ಅವರು ಮಾಡ್ತಾರೆ, ಅದರಿಂದ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಹಲವಾರು ಎನ್ ಪಿ ಟಿ ಎಲ್ ಅಲ್ಲೇ ಬೇರೆ ಬೇರೆ ಕೋರ್ಸಸ್, ಮ್ಯಾಥಮೆಟಿಕ್ಸ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ ಇರ್ಬೋದು, ಪೈಥನ್, ಡಿ ಎಸ್ ಎ, ಈ ತರ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರೋ ಕೋರ್ಸಸ್ ಮಲ್ಟಿಪಲ್ ಬೇರೆ ಐಐಟಿ ಪ್ರೊಫೆಸರ್ಸ್ ಹೇಳ್ಕೊಡ್ತಾರೆ. ಆ ಕೋರ್ಸಸ್ ಕ್ಲಿಯರ್ ಮಾಡಿ ಎನ್ ಪಿ ಟಿ ಎಲ್ ಇಂದ ಸೂಪರ್ ಸ್ಟಾರ್, ಎನ್ ಪಿ ಟಿ ಎಲ್ ಬಿಲೀವರ್, ಎನ್ ಪಿ ಟಿ ಎಲ್ ಎಂಥೂಸಿಯಾಸ್ಟ್ ಅಂತ ಮಲ್ಟಿಪಲ್ ಅಪಾರ್ಚುನಿಟೀಸ್ ಬಂದಿದೆ. ಅಂಡ್ ದೆನ್ ಈಗ ವಿ ಟಿ ಯು ಇಂದ ಮೈನರ್ ಡಿಗ್ರಿ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಮೈನರ್ ಡಿಗ್ರಿ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವಾಗಲೂ ಆಸೆ ಇತ್ತು, ನನಗೆ ಇಂಜಿನಿಯರಿಂಗ್ ಡಿಗ್ರಿ ಅಷ್ಟೇ ಅಲ್ಲ, ಅದ್ರ ಜೊತೆ ಸಪರೇಟ್ ಡಿಗ್ರೀಸ್ ಇರಬೇಕು ನನಗೆ ಅಂತ. ಸೊ ಅದೊಂದು ಆಸೆಗೋಸ್ಕರ ಇದು ಇಂಜಿನಿಯರಿಂಗ್ ಡಿಗ್ರಿ ಅಲ್ಲದೆ ಇವೆರಡು ಡಿಗ್ರಿ ಕೂಡ ನಾನು ಸೈಮಲ್ಟೇನಿಯಸ್ಲಿ ಮಾಡ್ಕೊತಾ ಇದ್ದೆ.
1: ಮೇಡಮ್, ತಾವು ಹೇಳಿದ್ರಿ ಕರ್ನಾಟಕ ಸರ್ಕಾರ ನೀಡತಕ್ಕಂತ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್ ಮತ್ತು ಸೂಪರ್ ಸ್ಟಾರ್ ಹಾಗೂ ಡೊಮೈನ್ ಸ್ಕಾಲರ್ ಕೂಡ ಭಾಜನರಾಗಿದ್ದೀರಾ. ಅಂದ್ರೆ ತಮ್ಮ ಇಂಜಿನಿಯರಿಂಗ್ ಪದವಿ ಜೊತೆಗೆ ಇದನ್ನಕ್ಕೆಲ್ಲ ಟೈಮ್ ಕೊಡ್ಲಿಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ, ತಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಿ?
0: ಸೊ ನಾನು ಹೇಳೋದಿಷ್ಟೇ, ಎಲ್ಲರಿಗೂ 24 ಗಂಟೆನೆ ಇರ್ತದೆ, ಎಲ್ಲರಿಗೂ ನಿದ್ದೆ ಬೇಕು, ಮಿನಿಮಮ್ 7 ಗಂಟೆ ಅಟ್ಲೀಸ್ಟ್ ಎಲ್ಲರೂ ನಿದ್ದೆ ಮಾಡಬೇಕು. ಬಟ್ ಅಪಾರ್ಟ್ ಫ್ರಮ್ ದಟ್ ಕಾಲೇಜ್ ಇರ್ತದೆ ಬೆಳಗ್ಗೆ 9-30 ನಿಮಗೆ ಕಲಿಯಕ್ಕೆ ಆಸೆ ಇದೆ ಅಂದ್ರೆ ನೀವು ಅದಕ್ಕೆ ಹೇಗಾದ್ರೂ ಸಮಯ ಮಾಡ್ಕೊಂತೀರಾ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ. ಸೊ ನಿಮಗೆ ಫಸ್ಟ್ ಅದು ಕಲಿಬೇಕು ಅನ್ನೋದೊಂದು ಒಳಗಿಂದ ಫೀಲಿಂಗ್ ಬಂದ್ರೆ ಅದಕ್ಕೋಸ್ಕರ ಇನ್ನು ಟೈಮ್ ಹೇಗಾದ್ರೂ ಮಾಡ್ಕೋಬಹುದು. ಸರ್ ನನಗೆ ತುಂಬಾ ಇತ್ತು, ನಾನು ಕಂಪ್ಯೂಟರ್ ಸೈನ್ಸ್ಗೆ ಸೇರ್ಕೊಂಡಿದ್ದೀನಿ ಬಟ್ ನಂಗೆ ಈ ಸಬ್ಜೆಕ್ಟ್ಸ್ ಆಸೆ ಇದೆ, ನಾನು ಬಿಡಬಾರ್ದು, ಇವೆರಡನ್ನೂ ಸೇರಿಸಿ ಏನಾದ್ರೂ ಇಂಟರ್ ಡಿಸಿಪ್ಲಿನರಿ ಕ್ಷೇತ್ರದಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ, ನನಗೆ ಬಯಾಲಜಿ ನ್ಯೂರೋ ಸೈನ್ಸ್ ಇಷ್ಟ. ಸೊ ಈ ನಾಲೆಜ್ ಕಂಪ್ಯೂಟರ್ ಸೈನ್ಸ್ದು ನಾನು ಬಯಾಲಜಿ ಕ್ಷೇತ್ರದಲ್ಲಿ ಇಲ್ಲ ನ್ಯೂರೋ ಸೈನ್ಸ್ ಕ್ಷೇತ್ರದಲ್ಲಿ ಹೇಗೆ ಬಳಸಬಹುದು ಅನ್ನೋದೊಂದು ನಾನು ಆ ಒಂದು ಇಂಟರ್ ಡಿಸಿಪ್ಲಿನರಿ ಟಾಪಿಕ್ ಅಲ್ಲಿ ಮುಟ್ಟಬೇಕು, ಅಲ್ಲಿ ಒಂದು ರಿಸರ್ಚ್ ಮಾಡ್ಬೇಕಂತ ಆಸೆ ಇತ್ತು. ಸೊ ಆ ರೀಸನ್ ಇಂದ ನಾನು ಟೈಮ್ ಹುಡುಕೊಂಡು ನಾನು ಯಾವಾಗ್ಲೂ ಕಲಿಬೇಕು ಅಂತ ಅದೊಂದು ಆಸೆಗೆ ನಾನು ಆಟೋಮ್ಯಾಟಿಕ್ ಟೈಮ್ ಮಾಡ್ಕೊಳ್ತೀನಿ. ಎಕ್ಸಾಮ್ಸ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಅವಾಗ ಒಂದು ವಾರ ಅವಾಗ ಅದೇ ಮಾಡಬೇಕಾಗ್ತದೆ. ಬಟ್ ಮಿಕ್ಕಿದ್ರಲ್ಲಿ ತುಂಬಾ ಟೈಮ್ ಇರ್ತದೆ, ಅದು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮ್ಮೇಲೆ ಬಿಟ್ಟಿದ್ದು. ಸೊ ಯಾ
1: ನಿಖಿತ್ ಅವರೇ, ತಾವು ಇದುವರೆಗೂ ಅನೇಕ ಪರೀಕ್ಷೆಗಳಲ್ಲಿ ಭಾಗಿಯಾಗಿದ್ದೀರಾ ಹಾಗೂ ತಮಗೆ ಅನೇಕ ಪ್ರಶಸ್ತಿಗಳು ಅರ್ಸಿ ಬಂದಿವೆ, ಇದುವರೆಗೂ ತಮಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊ.
0: ಇದ್ರ ಬಗ್ಗೆ ನಮ್ಮ ತಾಯಿಯವರು ಹೇಳಿದ್ರೆ ಏನ ಚೆನ್ನಾಗಿರತ್ತೆ ಅನ್ಸುತ್ತೆ.
2: ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಹಲವಾರು ಪ್ರಶಸ್ತಿಗಳಾಗಿದ್ದಾವೆ, ಆದ್ರೆ ನಾವು ಯಾವುದೇ ಪ್ರಶಸ್ತಿ ಬಂದ್ರೂ ನಾವು ತಗೊಳ್ಳೋದು ಏನು ಅಂತಂದ್ರೆ, ಪ್ರಶಸ್ತಿ ಅನ್ನೋದು ನಮ್ಗೆ ಮುಂದಿನದಕ್ಕೆ ಪ್ರೋತ್ಸಾಹ ನೀಡೋ ಹಾಗೆ ತಗೊಳ್ತಾ ಇದೀವಿ ಹೊರತು ಅದನ್ನ ನಾವು ತಲೆ ಮೇಲೆ ಇನ್ನೊಂದು ಗರಿ ಅನ್ನೋ ಒಂದು ಆಹಾರದ ಭಾವನೆಗೆ ಬಂದಿಲ್ಲ. ಅದು ಅವಳಿಗೆ ಮತ್ತಷ್ಟು ಪ್ರಶಸ್ತಿಗಳು ಸಿಗ್ಲಿಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತೆ. ಆತರ ಬಂದಿರೋ ಹಲವಾರು ಪ್ರಶಸ್ತಿಗಳಲ್ಲಿ ಈಗ ನಾ ಕೆಲವೊಂದು ಹೇಳ್ಬೇಕು ಅಂತಂದ್ರೆ, ಪ್ರತಿಷ್ಠಿತ ಪ್ರಶಸ್ತಿಗಳು ಅಂತಂದ್ರೆ ಮೊನ್ನೆ ಎಸ್ ಕೆ ಶಿವಕುಮಾರ್ ಅವರ ಪ್ರಶಸ್ತಿ ಬಂದು, ಆಮೇಲೆ ಈಗ ಜಯದೇವ ಪ್ರಶಸ್ತಿ, ದೇವನಗರಿ ಪ್ರಶಸ್ತಿ, ಮತ್ತೆ ಯುವ ವಿಜ್ಞಾನಿ ಪ್ರಶಸ್ತಿ 2019, ಮತ್ತೆ ಇನ್ಸ್ಮಾನಕ್ ಅವಾರ್ಡ್ಸ್ 2019, ಬಾಲವಿಜ್ಞಾನಿ ಪ್ರಶಸ್ತಿ ಎನ್ ಸಿ ಎಸ್ ಸಿ 2017, ಇಂಟರ್ನ್ಯಾಷನಲ್ ಇನ್ನೋವೇಟರ್ಸ್ ಫೇರ್ 2019 ಅಲ್ಲಿ ಗೋಲ್ಡ್ ಮೆಡಲ್, ಆಮೇಲೆ ಟೆಕ್ನೋ ಮಾಡೆಲ್ ಸ್ಪರ್ಧೆ ಅದರಲ್ಲಿ ಐ ಎಸ್ ಟಿ ಎಫ್ ಅವರು ಕಂಡಕ್ಟ್ ಮಾಡಿದ್ದು ಅದರಲ್ಲಿ ಮತ್ತೆ ಗೋಲ್ಡ್ ಮೆಡಲ್. ಇವೆಲ್ಲವನ್ನ ಸೇರಿಸ್ಕೊಂಡು ಹೇಳೋದು ಅಂತಂದ್ರೆ ಅಲ್ಲಿವರೆಗೂ ಶಾಲಾ ಕಾಲದಲ್ಲಿ ಅವಳಿಗೆ ಬಂದಿದ್ದು ತುಂಬಾ ಬಹುಮುಖ್ಯವಾದದ್ದು ಅಂದ್ರೆ, ಪ್ರಧಾನಮಂತ್ರಿ ಬಾಲಶಕ್ತಿ ಪುರಸ್ಕಾರ್ಗೆ 3.5 ಲಕ್ಷ ಅಪ್ಲಿಕೇಶನ್ಸ್ ಬಂದಾಗ ಅದರಲ್ಲಿ ಟಾಪ್ 61 ಅಪ್ಲಿಕೇಶನ್ ಫೈನಲ್ ರೌಂಡಿಗೆ ಬರ್ತವೆ, ಅದರಲ್ಲಿ ನಿಖಿತಾ ನನ್ನ ಮಗಳದು ಒಂದು. ಅದು ನಮಗೆ ತುಂಬಾ ಗರ್ವ ಕಾರಣ ಅಂತ ಕೂಡ ಅನ್ಸುತ್ತೆ. ಅದಲ್ಲದೆ ಈಗ ಇಂಜಿನಿಯರಿಂಗ್ಗೆ ಬಂದಿದ್ದಾದ್ಮೇಲೆ ಬಂದಿರುವಂತದ್ದು ಮುಖ್ಯ ಘಟ್ಟಗಳು ಅಂತಂದ್ರೆ, ಇಂಡಿಯಾ ಎಐ ಹ್ಯಾಕಥಾನ್ ಅಲ್ಲಿ I4C ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಮಂತ್ರಾಲಯದ ಕಡೆಯಿಂದ, ಸೆಂಟ್ರಲ್ ಗವರ್ಮೆಂಟ್ ಗೃಹ ಮಂತ್ರಾಲಯ ಕಡೆಯಿಂದ ಆದಂತ ಒಂದು ಹ್ಯಾಕಥಾನ್ ಅಲ್ಲಿ top 20 ಟೀಮ್ಸ್ ಅಂತ ಓಪನ್ ಕ್ಯಾಟಗರಿನಲ್ಲಿ top 20 ಟೀಮ್ಸ್ ಅಲ್ಲಿ ಒಂದು ಟೀಮ್ ಆಗ್ತಾಳೆ. ಮತ್ತೆ IIT ಪ್ರಶಸ್ತಿ ರೀಜನಲ್ ರೌಂಡ್ 20-25 ಕೋಲ್ಕತ್ತಾ ವಿಭಾಗದಲ್ಲಿ ರನ್ನರ್

0: ಆಗ್ತಾಳೆ. ಸೊ ಇದಿಷ್ಟೇ ಅಲ್ಲದೆ ಐ ಟ್ರಿಪಲ್ ಇ ನಲ್ಲಿ ಆಲ್ ಓವರ್ ಇಂಡಿಯಾ 3ನೇ ಬಹುಮಾನ ಪಡ್ಕೊಳ್ತಾಳೆ. ಇದೆಲ್ಲಾನು ಒಂದ್ರಿ ಅವಳಿಗೆ ಹಂತ ಹಂತವಾಗಿ ಬೆಳಿಲಿಕ್ಕೆ ಅವಕಾಶಗಳು ಪ್ರೋತ್ಸಾಹ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ.
1: ಒಳ್ಳೇದು ಮೇಡಮ್, ತಮ್ಮ ಮಗಳು ಇಷ್ಟೆಲ್ಲಾ ಸಾಧನೆ ಮಾಡ್ತಿದ್ದಾರೆ, ಅವ್ರದೇ ಆದಂತಹ ಎಲ್ಲಾ ಕ್ಷೇತ್ರದಲ್ಲಿ ಅಂದ್ರೆ ಈಗಿನ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತುಂಬಾ ಮುಖ್ಯ. ಈಗಿನ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲದನ್ನು ತಿಳಿದುಕೊಳ್ಬೇಕು, ಮುಖ್ಯ ಆಗುತ್ತೆ. ಅದರಲ್ಲಿ ಅವರು ತುಂಬಾ ತಮ್ಮದೇ ಆದಂತಹ ಮುಂದುವರಿಕೆಯನ್ನ ತೋರಿಸಿದ್ದಾರೆ. ತಮ್ಗೆ ಇಷ್ಟೆಲ್ಲಾ ಪ್ರಶಸ್ತಿಗೆ ಭಾಜನರಾಗ್ತಿರ್ತವೆ, ಚಿಕ್ಕ ವಯಸ್ಸಿಂದಾನೆ ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ. ತಮ್ಗೆ ಏನ್ ಅನ್ಸುತ್ತೆ ಮೇಡಮ್?
0: ಅಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಆದ್ರೆ ಮುಖ್ಯವಾಗಿ ಇದ್ರ ಎಲ್ಲದರ ಹಿಂದೆ ಒಂದು ಗುರು ಕೃಪೆ ಅಥವಾ ಗುರು ಮಾರ್ಗದರ್ಶನ, ದೈವ ಕೃಪೆ ಅನ್ನೋದನ್ನ ನಾವ್ ಯಾವತ್ತಿಗೂ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ನಮ್ ಪುಣ್ಯನೋ ಏನೋ ಅಂತಾನೆ ಹೇಳ್ಬೋದು, ಅವಳು ಸಿಕ್ಕಿದ್ದು ಒಬ್ಬೊಬ್ಬ ಟೀಚರ್ ಕೂಡ ಅಷ್ಟು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮಾರ್ಗದರ್ಶನ ನೀಡೋದ್ರಲ್ಲಾಗ್ಲಿ ಅಥವಾ ಅವಳು ಎಲ್ಲೂ ಡಿಸ್ಟ್ರಾಕ್ಷನ್ ಅಂದ್ರೆ ಹಾದಿ ತಪ್ಪದಂಗೆ, ಯಾಕಂದ್ರೆ ಇವತ್ತು ಮಾನವ ವಿಭಾಗದಲ್ಲಿ ತುಂಬಾ ಹಲವಾರು ಮಕ್ಕಳಿಗೆ ಬೇಗ ಇರೋದೇ ಡಿಸ್ಟ್ರಾಕ್ಷನ್ಸ್, ಅದು ಎಲ್ಲೂ ಹೋಗದಂಗೆ ಅವು ಒಂದು ಸಾಧನೆ ಹಂತದಲ್ಲಿ ಪ್ರತಿಯೊಂದು ಕಡೆ ಮೆಟ್ಲು ಹತ್ತಬೇಕೆ ಹೊರತು ದಾರಿ ತಪ್ಪದೇ ಇರೋ ಹಾಗೆ ನಡ್ಕೊಳ್ಲಿಕ್ಕಾಗ್ಲಿ ಅಥವಾ ಒಂದು ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಅನ್ನೋದಿಕ್ಕಾಗ್ಲಿ ನಾವು ಆ ಗುರುಗಳನ್ನ ಮತ್ತೆ ಗೈಡಿಂಗ್ ಪ್ರೊಫೆಸರ್ಸ್ನ ಎಲ್ಲರನ್ನೂ ತುಂಬಾ ನೆನೆಸ್ಕೊಳ್ಬೇಕು ಅಂತ ನಾನು ಅನ್ಕೊಂತೀನಿ. ಮತ್ತೆ ಒಳಗಡೆಯಿಂದನೂ ಅವಳಿಗೆಲ್ಲೋ ಒಂದು ಆಸೆ ಹುಮ್ಮಸ್ಸು ಇದೆ, ಸಮಾಜಕ್ಕೆ ನಾನು ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು. ಸೊ ಆ ಹುಮ್ಮಸ್ಸಿಗೆ ಆ ಮಾರ್ಗದರ್ಶಕರು ನೀರೇರಿತಾ ಇರೋದು ನಮ್ಗೆ ತುಂಬಾ ಖುಷಿ ವಿಚಾರ ಅಂತ ಅನ್ಸುತ್ತೆ.
1: ಒಳ್ಳೇದು ಮೇಡಮ್. ನಿಖಿತಾ ಅವರೇ, ತಮ್ಗೆ ತಾವು ಶಾಲಾ ವಿದ್ಯಾಭ್ಯಾಸದಿಂದನೂ ಕೂಡ ತಾವು ತಮ್ಮದೇ ಆದಂತ ಅಚೀವ್ಮೆಂಟ್ ಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀರ. ತಮ್ಮ ಸ್ಕೂಲ್ ಡೇಸ್ ಅಲ್ಲಿ ಆಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಿ ಆಗಿರ್ಬೋದು, ಅಲ್ಲಿ ತಮ್ಮ ಶಿಕ್ಷಕರ ಹಾಗೂ ಉಪನ್ಯಾಸಕರ ಪ್ರೋತ್ಸಾಹ ಸಹಕಾರ ಯಾವ ರೀತಿ ಇತ್ತು?
2: ತುಂಬಾ ಮುಖ್ಯ ಆಗುತ್ತೆ. ನಮ್ಮ ತಾಯಿಯವ್ರು ಹೇಳ್ದಂಗೆ ಶಿಕ್ಷಕರು ಹೇಗೆ ಒಬ್ಬರನ್ನ ಮೋಟಿವೇಟ್ ಮಾಡ್ತಾರೆ ಅನ್ನೋದು, ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ನಾವ್ ಇಷ್ಟಪಡ್ತೀವಿ ಅಂದ್ರೆ ಅದ್ ಅವ್ರು ಹೇಗ್ ಹೇಳ್ಕೊಡ್ತಾರೆ ಅನ್ನೋದ್ರ ಮೇಲೆ ಕೂಡ ತುಂಬಾ ಮ್ಯಾಟರ್ ಆಗ್ತದೆ. ಸೊ ಸ್ಕೂಲ್ ನನಗೆ ತುಂಬಾ ಬ್ಲೆಸ್ಡ್ ಅನ್ಬಹುದು, ಆತರ ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಿರೋದು ಸ್ಕೂಲ್ಗಳಲ್ಲಿ. ಎಸ್ಪೆಷಲಿ ನಾನು ಟೆನಿಸ್ ಪ್ಲೇಯರ್ ಇದ್ದೆ, ನಾನು 6ನೇ ತರಗತಿಯಿಂದ 10ನೇ ತರಗತಿ ಅಷ್ಟು ಸ್ಕೂಲಿಗೆ ಅರ್ಧ ದಿನ ಹೋಗ್ತಾ ಇದ್ದೆ. ನಂಗೆ ಸ್ಕೂಲಲ್ಲಿ ಆತರ ಕೂಡ ಸಪೋರ್ಟ್ ಮಾಡ್ತಿದ್ರು, ನೀನ್ ಸ್ಪೋರ್ಟ್ಸ್ ಆಡ್ತೀಯ ಅಂದ್ರೆ ಅದಕ್ಕೆ ಕೂಡ ಟೈಮ್ ಕೊಡ್ತಾ ಇದ್ರು, ನಾನು ಟೂರ್ನಮೆಂಟ್ಸ್ ಆಡ್ತಾ ಇದ್ದೆ. ಸೊ ಅದಕ್ಕೆ ಫಲವಾಗಿ ನಂಗೆ ಇಂಡಿಯಾ ಅಂಡರ್ 14 ಟೆನಿಸ್ ಚಾಂಪಿಯನ್ಶಿಪ್ ಅಲ್ಲಿ ಒಂದು ಗೆದ್ದಿದ್ದೆ. ಆತರ ತುಂಬಾ ಹೆಲ್ಪ್ ಮಾಡ್ತಿದ್ರು. ಸೊ ಅವಾಗ ಸ್ಕೂಲ್ ಎಷ್ಟೊಂದ್ ಸರಿ ಮಿಸ್ ಮಾಡ್ತಾ ಇದ್ದೆ, ಅಟೆಂಡೆನ್ಸ್ ಅಟೆಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವಾಗ ಪೋರ್ಷನ್ಸ್ ಹೇಳ್ಕೊಡೋದಾಗ್ಲಿ, ಪ್ರತಿಯೊಂದು ಅವರು ಇನ್ಸ್ಪೈರ್ ಮಾಡೋದಾಗ್ಲಿ, ಒಂದು ಸಬ್ಜೆಕ್ಟ್ ಅಲ್ಲಿ ಹೇಳೋದಾಗ್ಲಿ, ಈ ತರ ಅಪಾರ್ಚುನಿಟೀಸ್ ಇರ್ತವೆ ಅಪಾರ್ಟ್ ಫ್ರಮ್ ಟೆಕ್ಸ್ಟ್ ಬುಕ್ಸ್, ಈ ತರ ಎಲ್ಲ ಮಾಡ್ಬೋದು, ಎಕ್ಸ್ಟ್ರಾ ಹೇಳ್ಕೊಡೋದಾಗ್ಲಿ, ನಾನು ಡೌಟ್ಸ್ ಏನಾದ್ರು ಕೇಳಿದ್ರೆ ಅದನ್ನ ಎನ್ಕರೇಜ್ ಆಗಲಿ, ಆತರ ಮಲ್ಟಿಪಲ್ ಟೈಮ್ಸ್ ಪ್ರತಿಯೊಂದ್ ಸರಿ ನೆನ್ಸ್ಕೊಂಡ್ರೆ ಲೈಕ್ ಅದು ತುಂಬಾ ಖುಷಿ ಆಗ್ತದೆ. ಆತರ ಟೀಚರ್ಸ್ ಇದ್ರು ಸಪೋರ್ಟ್ ಮಾಡ್ತಾ ಇದ್ರು ನಂಗೆ ಸ್ಪೋರ್ಟ್ಸ್ ಅಲ್ಲಾಗ್ಲಿ, ಬೇರೆ ಕಾಂಪಿಟೇಷನ್ಸ್ ಆಗ್ಲಿ, ನನಗೆ ಎಕ್ಸಾಮ್ಸ್ಗೆ ಆಗ್ಲಿ, ಎಷ್ಟೊಂದ್ ಸರಿ ಎಷ್ಟೊಂದ್ ಎಕ್ಸಾಮ್ಸ್ಗೆ ಎಕ್ಸ್ಟ್ರಾ ಪೋರ್ಷನ್ಸ್ ಇರ್ತದೆ ಸ್ಕೂಲಲ್ಲಿ, ಅಷ್ಟೇ ಸಾಕಾಗಲ್ಲ. ಸೊ ಅದನ್ನೆಲ್ಲ ಕೇಳಿದ್ರೆ ಅವ್ರು ಕೂಡ ಸ್ವಲ್ಪ ವರ್ಕ್ ಮಾಡಿ ಹೇಳ್ಕೊಡೋದು, ಮತ್ತೆ ನಾನೇನಾದ್ರು ಎಕ್ಸ್ಟ್ರಾ ಆನ್ಸರ್ಸ್ ಎಲ್ಲ ಬರೆದು ಕಳಿಸ್ತೇವೆ, ಅವ್ರ ಅದ್ ಕರೆಕ್ಷನ್ ಮಾಡಿಕೊಡ್ತಾ ಇದ್ರು, ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅವ್ರ ಸ್ಕೂಲ್ ಅಲ್ಲದೆ. ಸೊ ಅವ್ರನ್ನೆಲ್ಲ ನಾನು ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ತುಂಬಾ ಜನ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಇನ್ಸ್ಪೈರ್ ಕೂಡ ಮಾಡಿದ್ದಾರೆ.
1: ನಿಖಿತಾ ಅವರೇ, ಶಾಲೆಯ ಪ್ರೋತ್ಸಾಹಕ್ಕಿಂತ ಮನೆಯಲ್ಲಿ ತಂದೆ ತಾಯಿಗಳ ಪ್ರೋತ್ಸಾಹ ಕೂಡ ತುಂಬಾ ಮುಖ್ಯ ಆಗುತ್ತೆ ತಮ್ಮ ಸಾಧನೆಗೆ. ಅಂದ್ರೆ ತಮ್ಮ ತಾಯಿಗವರು ಡಾಕ್ಟರ್ ಲಕ್ಷ್ಮಿ ಅವರು ಕೂಡ ವೈದ್ಯಕೀಯರಲ್ಲಿದ್ದಾರೆ, ತಮ್ಮ ತಂದೆಯವರಾದಂತಹ ಶರತ್ ಅವರು ಕೂಡ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಗೊತ್ತಿರ್ಬೋದು, ಡಾಕ್ಟರ್ ಆದ್ರೆ ತುಂಬಾ ಸಮಯವನ್ನ ತಮ್ಮ ವೃತ್ತಿಗೆನೆ ನೀಡಬೇಕಾಗುತ್ತೆ. ಅದರ ಜೊತೆಗೆ ತಮ್ಮ ಮಕ್ಕಳಿಗೆ ನಿಮಗೆ ತಂದೆ ತಾಯಿ ಪ್ರೋತ್ಸಾಹ ಯಾವ ರೀತಿ ಇತ್ತು?
2: ತುಂಬಾ ಲಕ್ಕಿ ನಾನು, ಇಬ್ರು ತುಂಬಾ ಏನಂತಾರೆ ಅಪ್ಪ ಅಮ್ಮ ಇರೋದೊಂಥರ, ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ತುಂಬಾ ಇನ್ವಾಲ್ವ್ ಪೇರೆಂಟ್ಸ್ ಅನ್ಬಹುದು. ಸಮಯ ಕೊಡೋದ್ರಲ್ಲಿ ಅವರು ಏನ್ ಭಾವಿಸ್ತಾರೆ ಅಂದ್ರೆ, ದುಡ್ಡು ಎಷ್ಟು ಕೊಡ್ತೀವೋ ಇಲ್ಲೋ ಮಕ್ಕಳಿಗೆ, ಆಸ್ತಿ ಎಷ್ಟು ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ, ಸಮಯ ಅವ್ರ ಜೊತೆ ಇರೋದು ಅಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರು ಭಾವಿಸ್ತಾರೆ. ಅದೇ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಇಷ್ಟು ವರ್ಷ. ಪ್ರತಿದಿನ ಈಗೂ ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ರು ಕೂಡ ದಿನ ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ. ಅವ್ರು ಈಗೂ ಕೂಡ ಅವರು ವೃತ್ತಿ ವೈದ್ಯಕೀಯ ಆಗಿದ್ರು, ನಾನು ಇಂಜಿನಿಯರಿಂಗ್ ಆಗಿದ್ರು, ಏನ್ ಓದ್ದೆ, ಏನ್ ಸಬ್ಜೆಕ್ಟ್ಸ್, ಪ್ರತಿಯೊಂದು ಅವರೊಂದು ಕ್ಯೂರಿಯಾಸಿಟಿ ಅಲ್ಲಿ ಕೇಳ್ತಾರೆ. ಸೊ ಅದು ಪ್ರತಿಯೊಂದು ಅವರು ಎಷ್ಟು ಎಫರ್ಟ್ಸ್ ಹಾಕ್ತಾರೆ, ಬಿಕಾಸ್ ಈಗ ನಮ್ಮ ತಾಯಿ ವೈದ್ಯಕೀಯ ವೃತ್ತಿ, ಆದ್ರೂ ಅವರು ಎಷ್ಟೊಂದ್ ಸರಿ ಈಗ ನಾನು ಟೂರ್ನಮೆಂಟ್ಸ್ ಹೋಗ್ತಿದ್ದಾಗ ಇಲ್ಲ ಕಾಂಪಿಟೇಟಿವ್ ಹೋಗ್ತಿದ್ದಾಗ ಅವ್ರು ನನ್ನ ಜೊತೆ ಬರೋರು, 4-5 ದಿನ ಹೊರಗಡೆ ಇರೋರು. ಸೊ ಅವ್ರ ಪ್ರಾಕ್ಟೀಸ್ ಫೋನ್ ಅಲ್ಲಿ ಎಷ್ಟೊಂದು ಪೇಷಂಟ್ಸ್ ನ ನೋಡೋದು, ಸೈಮಲ್ಟೇನಿಯಸ್ಲಿ ನನ್ನ ಜೊತೆ ಬರೋದು, ನನ್ಗೀಗ ಎಷ್ಟೊಂದು ಇಲ್ಲ ಪೋಸ್ಟ್ ಮಾಡ್ಬೇಕು, ಚಾರ್ಟ್ಸ್ ಮಾಡ್ಬೇಕಂದ್ರೆ ಅಪ್ಪ ಅಮ್ಮ ಇಬ್ರು ಕೂರ್ತಾ ಇದ್ರು ಹೆಲ್ಪ್ ಮಾಡ್ಲಿಕ್ಕೆ, ಏನಾದ್ರು ಪ್ರಾಜೆಕ್ಟ್ಸ್ ಮಾಡ್ಬೇಕು, ಏನಾದ್ರು ಹೆಲ್ಪ್ ಮಾಡ್ಲಿಕ್ಕೆ ಬೇಕು ಅಂದ್ರೆ ಅವರು ಇನ್ವಾಲ್ವ್ ಇರ್ತಾ ಇದ್ರು. ನಾನು ಪ್ರತಿ ಸರಿ ಪ್ರಾಜೆಕ್ಟ್ಸ್ ಹೋಗಕ್ ಮುಂಚೆ ಅವ್ರಿಗೆ ಕೇಳಿಸ್ತಾ ಇದ್ದೆ 2-3 ಸರಿ ಕೂತ್ಕೊಂಡು. ಸೊ ಓವರ್ ನೈಟ್ ಅವರು ಎದ್ದಿದ್ದು ನನ್ನ ಜೊತೆ ಎಲ್ಲ ಮಾಡ್ತಾ ಇದ್ರು. ಸೊ ಇದು ಹೆಲ್ಪ್ ಮಾಡೋದಾಗಿದ್ರೆ ಇನ್ನೊಂದು ಭಾಗ, ಅವರು ಕೂಡ ಅವರಿಗೆ ಇಷ್ಟ ಇದ್ರು ಇಲ್ಲದೆ ಇದ್ರು ಆ ಸಬ್ಜೆಕ್ಟ್ಸ್ ನಾನು ಇಷ್ಟ

0: ಪಡ್ತೀನಿ, ನಾನು ಪಾರ್ಟಿಸಿಪೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂತ ಅವ್ರು ಅದ್ರ ಬಗ್ಗೆ ತಿಳ್ಕೊಂಡು. ಈಗ ನಾನು ನ್ಯೂರೋ ಸೈನ್ಸಲ್ಲಿ ರಿಸರ್ಚ್ ಮಾಡ್ತಿದ್ದೀನಿ, ಬಟ್ ಅವರಿಗೆ ಏನು ಅರ್ಥ ಆಗ್ತದೋ ಗೊತ್ತಿಲ್ಲ. ಬಟ್ ನಾನು ಏನು ಮಾಡ್ತಿದ್ದೀನಿ, ನನ್ನ ರಿಸರ್ಚ್ ಏನು, ಅಲ್ಲಿ ಪ್ರೊಫೆಸರ್ಸ್ ಏನು ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಕೇಳಿಸ್ಕೊತಾರೆ ಆಸಕ್ತಿ ಪಟ್ಟು. ಅವ್ರು ಓದ್ತಾರೆ, ಅವ್ರ ಕೈಯಲ್ಲಿ ಎಷ್ಟು ಹೆಲ್ಪ್ ಮಾಡೋಕ್ಕಾಗ್ತದೋ ಅವ್ರು ಅದು ಮಾಡ್ತಾರೆ. ಆ ಎಫರ್ಟ್ಸ್ ನೋಡಿ ನನಗೂ ಒಳಗಿಂದ ಅನಿಸ್ತದೆ ಅವ್ರು ಅಷ್ಟೆಲ್ಲ ಮಾಡ್ತಿರೋದ್ರಿಂದ ನಾನು ಅದಕ್ಕೆ ತಕ್ಕಂತೆ ಏನಾದರೂ ಒಂದು ಮಾಡಿ ತೋರಿಸ್ಬೇಕು, ಅವರಿಗೊಂದು ಪ್ರೌಡ್ ಆಗಂಗ್ ಮಾಡಬೇಕು ಅನ್ನೋದು ಅನಿಸುತ್ತೆ. ಅದು ಇದರಿಂದನೇ ನಾನು ಏನ್ ಮಾಡಿದೀನಿ ಅದಕ್ಕೆ ಪ್ರೈಮರಿ ಮೋಸ್ಟ್ ರೀಸನ್ ಅವರು ಅಂತ ಹೇಳ್ಬಹುದು.
1: ನಿಖಿತ್ ಅವರೇ, ತಾವು ಮಾಡ್ತಾಕಿರ್ತಕ್ಕಂತ ಪದವಿ ಈಗ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನ ಮಾಡ್ತೀರಿ, ಅದ್ರ ಜೊತೆ ತಮ್ಗೆ ತುಂಬಾ ಆಸಕ್ತಿ ಇರ್ತಕ್ಕಂತ ಸಬ್ಜೆಕ್ಟ್ ನ್ಯೂರೋ ಸೈನ್ಸ್, ಅದರಲ್ಲೂ ಕೂಡ ತಾವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರ, ಹೇಗೆ ಅದ್ರ ಬಗ್ಗೆ ಯಾಕೆ ಆಸಕ್ತಿ ಮೂಡ್ತು, ಅದರಲ್ಲಿ ತಮ್ಮದೇ ಆದಂತ ಸಾಧನೆ ಮಾಡಬೇಕು, ಅದನ್ನು ಕಲಿಬೇಕು ಅಂತ ಯಾಕೆ ಅನ್ನಿಸ್ತು, ಮುಂದೆ ಅದರಲ್ಲಿ ಏನನ್ನ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರ?
0: ಸೊ ನನಗೆ ಪಿ ಯು ಸಿ ಟೈಮಲ್ಲಿ ಎಸ್ಪೆಷಲಿ ನಂಗೆ ಸೈನ್ಸ್ ಓದ್ಬೇಕನ್ನೋದು ತುಂಬಾ ಶೋರ್ ಇದ್ದೆ. ಬಟ್ ಇಂಜಿನಿಯರಿಂಗ್ ಮಾಡ್ಬೇಕಾ, ಮೆಡಿಸಿನ್ ಮಾಡ್ಬೇಕಾ, ಇಲ್ಲ ರಿಸರ್ಚ್ ಕಡೆ, ಏನೋ ಬಿ ಎಸ್ ಸಿ ಎಂ ಎಸ್ ಸಿ ಕಡೆ ಹೋಗ್ಬೇಕಾ ಅನ್ನೋದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇತ್ತು. ಅವಾಗ ನಮ್ಮ ತಂದೆ ಅಡ್ವೈಸ್ ಮಾಡ್ದೋ ಹಾಗೆ ನೀನು ಮುಂದೆ ರಿಸರ್ಚ್ ಹೋಗ್ಬೇಕಂದ್ರೆ ಟೆಕ್ನಿಕಲ್ ಫೌಂಡೇಶನ್ ಇದ್ರೆ ಚೆನ್ನಾಗಿ ಅನ್ನೋ ಒಂದು ಕಾರಣದಿಂದ ಅವರು ಇಂಜಿನಿಯರಿಂಗ್ ಸೇರ್ಕೊ ಅಂದ್ರು. ಸೊ ಅವಾಗ ಸೇರ್ಕೊಂಡೆ. ಬಟ್ ನನ್ಗೆ ಅವಾಗ ಇನ್ನ ಇತ್ತು, ನನಗಿಲ್ಲ ಏನೋ ಒಂದು ಇದೆ ನನಗೆ ಇನ್ನ ಇಷ್ಟಪಡೋ ಅಂತದ್ದು ಹುಡುಕ್ಬೇಕು ಅಂತ ಹೇಳ್ತು. ಅವಾಗೆ ನಾನು ಎನ್ ಪಿ ಟಿ ಎಲ್ ಅನ್ನೋ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿತು ನನಗೆ. ಸೊ ಅದರಲ್ಲಿ ತುಂಬಾ ಕೋರ್ಸಸ್ ಇದೆ, ಲೈಕ್ ಮೋರ್ ದ್ಯಾನ್ 1000 ಕೋರ್ಸಸ್ ಇದೆ. ಸೊ ಅದ್ರಲ್ಲಿ ನಾನು ಹುಡುಕಿ ನನಗೆ ಹೆಸರು ನೋಡಿ ಸಿಲಬ್ ನೋಡಿ ಇಷ್ಟ ಆಗುವಂತ ಒಂದಷ್ಟು ಕೋರ್ಸಸ್ನ ಆಯ್ಕೆ ಮಾಡಿ ಮಾಡಕ್ ಶುರು ಮಾಡಿದೆ. ಸೊ ಅವಾಗ ನನಗೆ ಕಾಂಪ್ಯೂಟೇಷನಲ್ ನ್ಯೂರೋ ಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ ಅಂತಾನೆ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ. ಅದ್ರದ್ದೊಂದು ಕೋರ್ಸ್ ಇತ್ತು, ಅವರು ಪ್ರೊಫೆಸರ್ ಡಾಕ್ಟರ್ ಶರ್ಬಾ ಬಂದೋಪಾಧ್ಯಾಯ ಅಂತ, ಐ ಐ ಟಿ ಖರಗ್ಪುರ್ ಅಲ್ಲಿ ಅವ್ರ ಪ್ರೊಫೆಸರ್. ಸೊ ಅವ್ರದ್ದೊಂದು ಕೋರ್ಸ್ ನನಗೆ ಸಿಕ್ತು. ಆ ಕೋರ್ಸ್ ಮಾಡುವಾಗ ಅನ್ನಿಸ್ತು ಇದು ತುಂಬಾ ಚಾಲೆಂಜಿಂಗ್ ಇದೆ ನನಗೆ. ಪ್ರತಿ ಕ್ಲಾಸ್ ಕೇಳುವಾಗ ತುಂಬಾ ಓ ಏನಿದು ಅರ್ಥ ಆಗ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ನಂಗೆ ಪ್ರತಿ ಕ್ಲಾಸ್ ಅಲ್ಲೂ ಬರ್ತಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು ಆ ಕೋರ್ಸ್ ಮಾಡುವಾಗ. ಸೊ ಅವಾಗ ನನ್ಗೆ ರಿಯಲೈಸ್ ಆಯ್ತು ಇಲ್ಲ ಇದೇನೋ ನನಗ್ ತುಂಬಾ ಆಸೆ ಮೂಡಿಸ್ತಾ ಇದೆ ಅನ್ನೋ ಒಂದು ಆ ಕೋರ್ಸ್ ಟೈಮಲ್ಲಿ ನನಗೆ ತಿಳಿದು. ನಾನು ಅವಾಗ ಆ ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಟ್ರಾ ಓದೋದು, ಅದ್ರ ಬಗ್ಗೆ ರಿಸರ್ಚ್ ಪೇಪರ್ಸ್ ಓದೋದು, ಬೇರೆ ಬೇರೆ ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋರ್ ಜೊತೆ ಮಾತಾಡ್ತಿರೋದು ಅವೆಲ್ಲ ಮಾಡಿದಾಗ ನನ್ಗೆ ಇನ್ನೂ ಜಾಸ್ತಿ ಆಸಕ್ತಿ ಮೂಡಕ್ ಸ್ಟಾರ್ಟ್ ಆಯ್ತು. ಸೊ ಆ ಒಂದು ಕೋರ್ಸ್ ಮಾಡ್ತಾ ಇದ್ದೆ. ಸೊ ಸೈಮಲ್ಟೇನಿಯಸ್ಲಿ ನನಗಿತ್ತು ಈಗ ಕಂಪ್ಯೂಟರ್ ಸೈನ್ಸೇ ಓದ್ತಾ ಇದ್ದೀನಿ, ಬಟ್ ಮುಂದೆ ನಾನು ಏನಾದರೂ ಬಯಾಲಜಿಯಲ್ಲಿ ಮಾಡಬೇಕಂದ್ರೆ ನನಗೆ ಅಲ್ಲಿ ಕೂಡ ಏನಾದರೂ ಒಂದು ಡಿಗ್ರಿ ಅನ್ನೋದಿದ್ರೆ ನಂಗೆ ಮುಂದೆ ಹೆಲ್ಪ್ ಆಗ್ತದೆ ಅದನ್ನ ಗುರುತಿಸ್ಕೊಳ್ಳಿಕ್ಕೆ ಅಂತ ಹೇಳಿದ್ದಕ್ಕೆ ನಾನು ಅವಾಗ ಡೊಮೇನ್ ಸರ್ಟಿಫಿಕೇಶನ್ ಅಂತ ಮಾಡಿ ಎನ್ ಪಿ ಟಿ ಎಲ್ ಅಲ್ಲಿ. ಸೊ ಇದಾಗಿ ನಾನು ಇಷ್ಟಪಟ್ಟು ಆಗಾಗ ಸಿಕ್ಕಿದ್ದು. ಸೊ ಅದಾದ್ಮೇಲೆ ಅದ್ರ ಬಗ್ಗೆ ಓದ್ತಾ ಓದ್ತಾ ಓದ್ತಾ ಜಾಸ್ತಿ ಆಸಕ್ತಿ ಮೂಡಿದೆ.
1: ನಿಖಿತ್ ಅವರೇ, ಈಗ ನಾನು ಒಂದು ಪದವಿಯನ್ನು ಹಾಕ್ತಿದ್ದೀನಿ ಅಂದ್ರೆ ಇವಾಗ ಆಲ್ಮೋಸ್ಟ್ ಆಲ್ ಇಂಜಿನಿಯರಿಂಗ್ ಪದವಿ ಆದ್ರೆ ತುಂಬಾ ಸಮಯ ಇಡಬೇಕಾಗುತ್ತೆ, ಅದ್ರ ಜೊತೆಗೆ ಬೇರೆ ಇದಕ್ಕೆ ತಮ್ಮ ಸ್ಪೋರ್ಟ್ಸ್ ಆಗಿರ್ಬೋದು ಇನ್ನಿತರ ಅಭ್ಯಾಸಗಳಿಗೂ ಕೂಡ ಸಮಯ ಕೊಡ್ಲಿಕ್ಕೆ ಆಗಲ್ಲ. ಬಟ್ ಈ ರೀತಿಯ ಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಅಪರ್ಚುನಿಟಿಗಳು ಇರ್ತವೆ ಉದ್ಯೋಗ ಕ್ಷೇತ್ರದಲ್ಲಿ. ಆದ್ರಿಂದ ಅದ್ರಗಳ ಬಗ್ಗೆ, ಇವಾಗ ತಾವು ಮಾಡಿರ್ತಕ್ಕಂತ ಡೊಮೈನ್ ಕೋರ್ಸ್ಗಳ ಬಗ್ಗೆ ಸ್ವಲ್ಪ ಯುವ ಪೀಳಿಗರಿಗೆ, ನಾನು ಕೂಡ ಇಂಜಿನಿಯರಿಂಗ್ ಮಾಡ್ಕಂತ ವಿದ್ಯಾರ್ಥಿಗಳು ಇದ್ದು ಅವ್ರ ಕೀಳುಗರಿಗೆ ಇದ್ರ ಜೊತೆ ಯಾವೆಲ್ಲ ಕೋರ್ಸ್ಗಳನ್ನ ಅಡಿಷನಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಮುಂದೆ ತಮ್ಗೆ ಉಪಯುಕ್ತ ಆಗುತ್ತೆ, ಯಾವೆಲ್ಲ ಕೋರ್ಸ್ಗಳು ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಸೊ ಜನಕ್ಕೆ ತುಂಬಾ ತಿಳಿದಾಗೆ ಈಗ ಎಸ್ಪೆಷಲಿ ಯೂಟ್ಯೂಬ್ ಅಂತ ಬಂದು ಎಷ್ಟೊಂದು ಕೋರ್ಸಸ್ ಸಂಬಂಧ ತುಂಬಾ ವಿಡಿಯೋಸ್ ಸಿಗ್ತವೆ. ಬಟ್ ನನಗೆ ಒಂದು ಏನನ್ಸಿದ್ದು, ಹೇಗೂ ಕಲಿತೀವಿ ಅದಕ್ಕೊಂದು ತಕ್ಕಂತೆ ಸರ್ಟಿಫಿಕೇಟ್ ಇದ್ರೆ ಮುಂದೆ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಂದ ನಾನು ಯಾವಾಗಲೂ ಈ ತರ ಸರ್ಟಿಫೈಡ್ ಕೋರ್ಸಸ್ಸೇ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಸ್ವಲ್ಪ ಟಾಪಿಕ್ ಸಣ್ಣ ಸಣ್ಣವಿದ್ರೆ ಯೂಟ್ಯೂಬ್ ಅಲ್ಲಿ ಕೇಳ್ತೀನಿ. ಯೂಟ್ಯೂಬ್ ಅಲ್ಲಿ ಹಲವಾರು ಚಾನೆಲ್ಸ್ ಇದೆ, ಅಲ್ಲಿ ಎಷ್ಟೊಂದು ಇಂಜಿನಿಯರಿಂಗ್ ಟಾಪಿಕ್ಸ್ ಆಗ್ಲಿ ಬೇರೆ ಪ್ರೋಗ್ರಾಮಿಂಗ್ ಆಗ್ಲಿ ಹೇಳ್ಕೊಡ್ತಾರೆ. ಅದಲ್ಲದೆ ಯುಡೆಮಿ ಕೋರ್ಸೆರ ಅನ್ನೋ ಇದರಲ್ಲಿ ಇರ್ತದೆ. ಬಟ್ ಅದರಲ್ಲಿ ಏನ್ ನನಗಿಸ್ತು ಅಂದ್ರೆ ಅದು ದುಡ್ಡು ಜಾಸ್ತಿ ಇರ್ತದೆ ಮತ್ತೆ ಎಕ್ಸಾಮ್ಸ್ ಅಂತ ಇರಲ್ಲ. ಸೊ ಎಷ್ಟೊಂದ್ಸರಿ ನಾನು ಶುರು ಮಾಡಿರ್ತೀನಿ ಬಟ್ ಕಲಿಬೇಕನ್ನೋ ಒಂದು ಬೋರ್ನೆಸ್ ಸ್ಟಾರ್ಟ್ ಆಗ್ಬಿಟ್ರೆ ಮತ್ತೆ ಬಿಟ್ಬಿಡ್ತೀನಿ. ಸೊ ಅದಕ್ಕೆ ನಾನು ಹುಡ್ಕೊಂಡಿದ್ದು ಬಿಟ್ಟಿಲ್ಲ, ಯಾಕಂದ್ರೆ ಅವ್ರು ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆಮೇಲೆ ಫೈನಲ್ ಎಕ್ಸಾಮ್ ಬೇರೆ ಕಡೆ ಹೋಗಿ ಎಕ್ಸಾಮ್ ಬರ್ದು ಬರ್ಬೇಕು. ಮಿನಿಮಮ್ ಇಷ್ಟು ಮಾರ್ಕ್ಸ್ ಬಂದ್ರೆ ಮಾತ್ರ ಅವರು ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾರೆ. ಸೊ ಅದ್ ನನಗೆ ಏನ್ ಅನಿಸ್ತು, ನನಗೆ ಡಿಸಿಪ್ಲಿನ್ ಇರ್ತದೆ. ಎನ್ ಪಿ ಟಿ ಎಲ್ ಅನ್ನೋದೊಂದು ಪ್ಲಾಟ್ಫಾರ್ಮ್, ಇಷ್ಟೊಂದು ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಈಗ ಐ ಥಿಂಕ್ ಎರಡನೇ ವರ್ಷ ಮೂರನೇ ವರ್ಷದಲ್ಲಿ ಕಂಪಲ್ಸರಿ ಒಂದೆರಡು ಕೋರ್ಸ್ ಮಾಡ್ಕೋಬೇಕು. ಬಟ್ ನಾನು ನನಗೊಬ್ರು ಪ್ರೊಫೆಸರ್ ಹೇಳಿದ್ರು ಫಸ್ಟಿಗೆ, ನಿನಗೆ ಈ ತರ ಮ್ಯಾಥಮೆಟಿಕ್ಸ್ ಅಲ್ಲಿ ನ್ಯೂರೋ ಸೈನ್ಸ್ ಅಲ್ಲಿ ಆಸೆ ಇದ್ರೆ ಈ ತರ ಪ್ಲಾಟ್ಫಾರ್ಮ್ಸ್ ಇದಾವೆ ಅಲ್ಲಿಂದ ಕೋರ್ಸಸ್ ಮಾಡ್ಕೊ ಅಂತ. ಸೊ ಅವಾಗ ಹೋಗಿ ನಾನು ಹುಡುಕ್ದಾಗ ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ಕೋರ್ಸಸ್ ಇದಾವೆ, ಮತ್ತೆ ಯಾವಾಗ ಬೇಕಾದ್ರೂ ಅವಾಗ ಕಲಿ. ನಾನು ಎಷ್ಟೊಂದೀಗ ಫೋರ್ತ್ ಇಯರ್ ಅಲ್ಲಿ ಕಲಿ ಅಂತದೆಲ್ಲ ಫಸ್ಟ್ ಇಯರ್ ಅಲ್ಲೇ ಮಾಡ್ಕೊಂಡಿದ್ದೆ ಬಿಕಾಸ್ ಆಫ್ ದೀಸ್ ಪ್ಲಾಟ್ಫಾರ್ಮ್ಸ್. ಮತ್ತೆ ಒಳ್ಳೊಳ್ಳೆ ರೆಪ್ಯೂಟೆಡ್ ಐ ಐ ಟಿ ಪ್ರೊಫೆಸರ್ಸ್ ಅದ್ರಲ್ಲಿ ಪಾಠ ಮಾಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಎಕ್ಸಾಮ್ಸ್ ಇರೋದ್ರಿಂದ ಆ ಸೀರಿಯಸ್ ಅಲ್ಲಿ ನಾವು ಕಲಿತೀವಿ, ಸುಮ್ನೆ ಕೋರ್ಸ್ ತಗೊಂಡಿದೀವಿ ಕಲಿತೀವಿ, ಅದು ಒಂದು ಡಿಸಿಪ್ಲಿನ್ ಮೇಂಟೈನ್ ಆಗುತ್ತೆ ಬಿಕಾಸ್ ಆಫ್ ದೀಸ್. ಸೊ ಎನ್ ಪಿ ಪಿಟಿಯಲ್ಲಿ ಏನ್ ಅನ್ಕೊಂತಾರೆ, ಬರೀ ಕೋರ್ಸ್ ಅನ್ಕೊಂತಾರೆ, ಬಟ್ ಈ ತರ ಮಲ್ಟಿಪಲ್ ಡೊಮೇನ್ ಸ್ಕಾಲರ್ ಅಂದ್ರು ಅದು 5

0: ಆರ್ ಡಿಫ್ರೆಂಟ್ ಕೋರ್ಸಸ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಡೊಮೇನ್ ಅಲ್ಲಿ ಆ ಒಂದು ಡೊಮೇನ್ ಸರ್ಟಿಫಿಕೇಶನ್ ಅಂತ ಅವ್ರು ಕೊಡ್ತಾರೆ. ಆತರ ಹಲವಾರು ಡೊಮೇನ್ ಇದೆ. ನನಗೆ ಬೇಕಾಗಿದ್ದು ಬಯಾಲಜಿ, ಅದು ಮತ್ತೆ ಕಂಪ್ಯೂಟರ್ ಸೈನ್ಸ್ ಇಂಟರ್ ಡಿಸಿಪ್ಲಿನರಿ ಇರಬೇಕಂತ ಕಾಂಪ್ಯೂಟೇಷನಲ್ ಬಯಾಲಜಿ ಸಬ್ಜೆಕ್ಟ್ ಅಲ್ಲಿ ನಾನು ಡೊಮೇನ್ ಸರ್ಟಿಫಿಕೇಶನ್ ಮಾಡಿಕೊಂಡೆ. ಆಮೇಲೆ ಇನ್ನೊಂದೇನು ಎನ್ಪಿಟಿಎಲ್ ಅಲ್ಲಿ ಅಡ್ವಾಂಟೇಜ್ ಅಂದ್ರೆ, ಇನ್ ಕೇಸ್ ನೀವು ಯಾವ್ದಾದ್ರು ಕೋರ್ಸ್ ಅಲ್ಲಿ ಟಾಪರ್ ಆಗಿದ್ರೆ ಇಂಟರ್ನ್ಶಿಪ್ಸ್ ಕೂಡ ಅವ್ರು ಕೊಡ್ತಾರೆ. ನೀವು ಯಾವ ಪ್ರೊಫೆಸರ್ ದು ಕೋರ್ಸ್ ಮಾಡಿರ್ತೀರಾ ಅದ್ರಲ್ಲಿ ನೀವೇನ ಟಾಪರ್ ಆಗಿದ್ದು ಆ ಪ್ರೊಫೆಸರ್ ಏನಾದ್ರೂ ವೇಕೆನ್ಸಿ ಇದೆ ಅವ್ರ ಲ್ಯಾಬ್ ಅಲ್ಲಿ ಅಂದ್ರೆ, ನೀವು ಅಪ್ಲೈ ಮಾಡಿದ್ರೆ ಅವರು ಇಂಟರ್ವ್ಯೂ ಮಾಡ್ತಾರೆ. ಅದಾದ್ಮೇಲೆ ಇನ್ ಕೇಸ್ ಅವ್ರಿಗೆ ನೀವು ವರ್ಕ್ ಮಾಡಬಹುದು ಅನ್ಸಿದ್ರೆ, ಇಲ್ಲ 2 ತಿಂಗಳು ಇಲ್ಲ 3 ತಿಂಗಳು ಇಂಟರ್ನ್ಶಿಪ್ IIT ಅಲ್ಲಿ ಇರುತ್ತೆ. ನಾನು ಕಾಂಪ್ಯೂಟೇಷನಲ್ ನ್ಯೂರೋ ಸೈನ್ಸ್ ಅಂತ ಏನ್ ಕೋರ್ಸ್ ಮಾಡ್ಕೊಂಡಿದ್ದೆ, ಸೊ ಅದ್ರ ಮೇಲೆ ಪ್ರೊಫೆಸರ್ ಜೊತೆ ಮಾತಾಡಿದ್ದೆ, ನನಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಾನು ಹೇಗೆ ಆ ಫೀಲ್ಡ್ ಗೆ ಬರಬೇಕು ಅಂತ. ಸೊ ಅವ್ರು ಹೇಳಿದ್ರು, ನೀನು ಓದೋದು ತುಂಬಾ ಬೇರೆ ಆಗುತ್ತೆ, ಲ್ಯಾಬ್ ಅಲ್ಲಿ ಬಂದು ರಿಸರ್ಚ್ ಮಾಡೋದು ತುಂಬಾ ಬೇರೆ ತರ ಇರುತ್ತೆ, ಅದ್ ಹೇಗಿರುತ್ತೆ ಅಂತ ನಿನ್ಗೆ ಯಾರೋ ಒಬ್ರು ಹೇಳಿದ್ರೆ ಅರ್ಥ ಆಗಲ್ಲ, ನಿನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಅವರೇ ನನಗೆ ಅಡ್ವೈಸ್ ಮಾಡಿದ್ರು. ಈ ತರ ಇಂಟರ್ನ್ಶಿಪ್ ಕಾಲ್ ಫಾರ್ ಮಾಡ್ತಾರೆ ಎನ್ಪಿಟಿಎಲ್ ಇಂದಾನೆ, ಅವಾಗ ನೀನು ಅಪ್ಲೈ ಮಾಡು, ಇನ್ ಕೇಸ್ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರೆ ನಿಂಗೆ ಸಿಗುತ್ತೆ ಅಂತ. ಸೊ ಅದಾದ್ಮೇಲೆ ಗಾಡ್ ನನಗೆ ಇಂಟರ್ವ್ಯೂ ಕ್ಲಿಯರ್ ಆಗಿ ಇಂಟರ್ನ್ಶಿಪ್ ಸಿಕ್ತು IIT ಖರಗ್ಪುರ್ ಅಲ್ಲಿ. 3 ತಿಂಗಳು ನಾನು ಕಾಂಪ್ಯೂಟೇಷನಲ್ ನ್ಯೂರೋ ಸೈನ್ಸ್ ಲ್ಯಾಬ್ ಅಲ್ಲಿ ಕೆಲಸ ಮಾಡಿದೆ ಆ ಪ್ರೊಫೆಸರ್ ಅಂಡರ್. ಸೊ ಅದು ಈ ತರ ಅಪರ್ಚುನಿಟಿ ಇರುತ್ತೆ ಅದು ಎನ್ಪಿಟಿಎಲ್ ಇಂದ. ಇಂಟರ್ನ್ಶಿಪ್ಸ್ ವಿಂಟರ್ ಮತ್ತೆ ಸಮ್ಮರ್ ಇಂಟರ್ನ್ಶಿಪ್ಸ್ ಅಂತ ಕರೀತಾರೆ. ಒಳ್ಳೆ ಸ್ಟೈಪೆಂಡ್ ಕೊಡ್ತಾರೆ ಆ ಪ್ರೊಫೆಸರ್, ಒಳ್ಳೆ IIT ಅಲ್ಲಿ ಆ ಪ್ರೊಫೆಸರ್ ಅಂಡರ್ ಅವ್ರ ಲ್ಯಾಬ್ ಅಲ್ಲಿ ಕೆಲಸ ಮಾಡಬಹುದು. ರಿಸರ್ಚ್ ಅಂತ ಹೇಗಿರುತ್ತೆ ಅನ್ನೋದೊಂದು ಹ್ಯಾಂಡ್ಸ್ ಆನ್ ನಿಮಗೆ ಗೊತ್ತಾಗುತ್ತೆ ಹೇಗೆ, ಬಿಕಾಸ್ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೂ ಲ್ಯಾಬ್ ಅಲ್ಲಿ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಅದು. ಮತ್ತೆ ಅಲ್ಲಿ PhD ಮಕ್ಕಳು ಓದ್ತಾ ಇರ್ತಾರೆ, ಅವ್ರ ಲೈಫ್ ಹೇಗಿರುತ್ತೆ ಅನ್ನೋ ಆ ಕಡೆ ಒಂದು ದೃಷ್ಟಿಕೋನ ನಿಮಗೆ ಸಿಗುತ್ತೆ ಆತರ ಕೆಲಸ ಮಾಡಿದ್ರೆ. ಸೊ VTಯಿಂದ ಅದು ಸಿಗುತ್ತೆ, NPTEL ಇಂದ ಅದೆಲ್ಲ ಸಿಗುತ್ತೆ. ಮತ್ತೆ ಇನ್ನೊಂದು, ಈಗ ಸದ್ಯಕ್ಕೆ ನಾನು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಕೋರ್ಸ್ಗೆ, ಇಂಟ್ರೊಡಕ್ಷನ್ ಟು ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಒಂದು IIT ಮದ್ರಾಸ್ NPTEL ಕೋರ್ಸ್ ಅದು. ಸೊ ಅದರಲ್ಲಿ ನಾನು ಒಂದು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅದು ಯಾಕಂದ್ರೆ ನಾನು ಆ ಕೋರ್ಸ್ನ 2024 ಅಲ್ಲಿ ತಗೊಂಡು ಆ ಕೋರ್ಸ್ ಅಲ್ಲಿ ಟಾಪರ್ ಆಗಿದೆ. ಸೊ ಈ ಸರಿ ಅವ್ರು ಆ ಕೋರ್ಸ್ ಮತ್ತೆ ಲಾಂಚ್ ಮಾಡುವಾಗ ಈ ಸರಿ ಒಂದು 50,000 ಹೆಚ್ಚು ಜನ ಆ ಕೋರ್ಸ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆಲ್ ಓವರ್ ಇಂಡಿಯಾ. ಸೊ ಅವರು ಪ್ರೊಫೆಸರ್ ಹಳೆ ಟಾಪರ್ಸ್ ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಂಗೆ ಟೀಚಿಂಗ್ ಅಸಿಸ್ಟೆಂಟ್ ಪೊಸಿಷನ್ಗೆ ಸೆಲೆಕ್ಟ್ ಮಾಡಿದ್ರು. ಸೊ ಈಗ ಸದ್ಯಕ್ಕೆ ಆ ಪ್ರೋಸೆಸ್ ಅಲ್ಲೂ ಇದೀನಿ. ಸೊ ಈ ತರ ಹಲವಾರು ಅಪರ್ಚುನಿಟೀಸ್ NPTEL ಕೋರ್ಸಸ್ ಇಂದ ಸಿಗ್ತದೆ.
1: ಒಳ್ಳೇದು ನಿಖಿತಾ ಅವರೇ, ತಾವು ಹೇಳಿದ್ರೆ NPTEL ಕೋರ್ಸಸ್, ಈ ಕೋರ್ಸಸ್ ಆನ್ಲೈನ್ ಕ್ಲಾಸಸ್ ಆಗಿರ್ತಕ್ಕಂಥದ್ದ ಮತ್ತು ಎಷ್ಟು ಅವಧಿಯನ್ನ ಒಳಗೊಂಡಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
0: ಸೊ NPTEL ಅನ್ನೋದು ಎಲ್ಲಾರ್ಗು ಸಿಗ್ಬೇಕನ್ನ ಕಾರಣದಿಂದ ಅವರು ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ. ಬಟ್ ಹೇಳ್ಕೊಡೋದು IIT ಪ್ರೊಫೆಸರ್ಸ್, ಬೇರೆ ಬೇರೆ IIT ಅವರು ಆ ಫೀಲ್ಡ್ ಅಲ್ಲಿ ಯಾರ್ಯಾರಿದ್ದಾರೆ ಆ ಫೀಲ್ಡ್ ಅವರು ಅವ್ರ ಕೋರ್ಸಸ್ ಲಾಂಚ್ ಮಾಡ್ತಾರೆ.
1: ಆನ್ಲೈನ್ ತರಗತಿಯಲ್ಲೇ ನಿಮಗೆ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾರೆ?
0: ಹೌದು. ಸೊ ಇದು 4 ವಾರ, 8 ವಾರ, 12 ವಾರ ಇವು 3 ಡಿವಿಷನ್ ಇರ್ತದೆ. ಸೊ ಪ್ರತಿ ವಾರ ಅವರು ವಿಡಿಯೋಸ್ ಲೆಕ್ಚರ್ಸ್ ಬಿಟ್ಕೊಂಡು ಹೋಗ್ತಾರೆ, ಪ್ರತಿ ವಾರದ ಲೆಕ್ಚರ್ಸ್. ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆ ಅಸೈನ್ಮೆಂಟ್ ಸ್ಕೋರ್ ಕೂಡ ನಿಮಗೆ ಲಾಸ್ಟ್ ಎಕ್ಸಾಮಿಗೆ ಕಂಬೈನ್ ಆಗುತ್ತೆ. 4 ವಾರ ಸಪೋಸ್ 4 ವಾರ ಕೋರ್ಸ್ ತಗೊಂಡಿದ್ರೆ 4 ವಾರ ಆಮೇಲೆ ಒಂದು ಎಕ್ಸಾಮ್ ಇರುತ್ತೆ, ನಿಮಗೆ ಸೆಂಟರ್ ಕೊಡ್ತಾರೆ, ಹೋಗ್ಬಿಟ್ಟು ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬರೀತೀರಾ. ಸೊ ಅಲ್ಲಿಂದು ಮಾರ್ಕ್ಸ್ ಮತ್ತೆ ಅಸೈನ್ಮೆಂಟ್ ಮಾರ್ಕ್ಸ್ ಎರಡು ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಫೈನಲ್ ಸ್ಕೋರ್ ಕೊಡ್ತಾರೆ. ಸೊ ನಿಮಗೆ ಬೇರೆ ಗೋಲ್ಡ್ ಅಲೈಟ್, ಸಿಲ್ವರ್ ಅಲೈಟ್, ಆಲ್ ಇಂಡಿಯಾ ಟಾಪರ್ಸ್ ಆತರ ಮಲ್ಟಿಪಲ್ ಇದು ಕೊಡ್ತಾರೆ.
1: ಒಳ್ಳೇದು ನಿಖಿತಾ ಅವರೇ, ಹೀಗೆ ನಿಮ್ಮ ಸಾಧನೆ ಕೂಡ ನಿಮ್ಮ ವಿದ್ಯಾಭ್ಯಾಸ ಕೂಡ ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡಿ. ತಾವು ಯುವ ವಿದ್ಯಾರ್ಥಿ ಆಗಿದ್ದಾಗ ಶಾಲಾ ಮಟ್ಟದಲ್ಲಿ ಕೂಡ ತಮಗೆ 2019-20 ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ತಾವು ಭಾಜನರಾಗಿದ್ದೀರಾ. ಯಾವ ಕ್ಷೇತ್ರಕ್ಕೆ, ಯಾವ ಪ್ರಾಜೆಕ್ಟ್ಗೆ ಆ ಪ್ರಶಸ್ತಿ ತಮಗೆ ಅರಸಿ ಬಂತು, ಅದರ ತಯಾರಿ ಯಾವ ರೀತಿ ಇತ್ತು, ಅದರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
0: ಸೊ ಅದಕ್ಕೆ ಯುವ ವಿಜ್ಞಾನಿ ಪ್ರಶಸ್ತಿ ಸಿಕ್ಕಿದ್ದು, ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ, ಎಸ್ಪೆಷಲಿ ಅರ್ಬನ್ ಸಿಟೀಸ್ ಅರ್ಬನ್ ಏರಿಯಾಸ್ ಅಲ್ಲಿ ಕಾಂಕ್ರೀಟ್ ರೋಡ್ಸ್ ಅಲ್ಲಿರ್ತವೆ, ಅಲ್ಲಿ ಅಂತರ್ಜಲನ ಹೇಗೆ ಸೇವ್ ಮಾಡಬೇಕು, ವಾಟರ್ ಲೆವೆಲ್ಸ್ ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ ಎಸ್ಪೆಷಲಿ ಅದು ಯಾವ ತರ ಐಡಿಯಾ ಇತ್ತು ಅಂದ್ರೆ, ಕರೆಂಟ್ ಅರ್ಬನ್ ಏರಿಯಾಸ್ ಅಲ್ಲಿ ಏನು ಕಾಂಕ್ರೀಟ್ ರೋಡ್ಸ್ ಇರ್ತದೆ, ಕಾಂಕ್ರೀಟ್ ಫುಟ್ಪಾತ್ ಇರ್ತದೆ, ಅಲ್ಲಿ ಯಾವ ತರ ಆರ್ಕಿಟೆಕ್ಚರ್ ಅಲ್ಲಿ ಚೇಂಜಸ್ ಮಾಡಿ ಅಂತರ್ಜಲನ ಹೇಗೆ ಅಲ್ಲಿ ಇರೋ ಆರ್ಕಿಟೆಕ್ಚರ್ ಅಲ್ಲಿ ಅಂದ್ರೆ ಏನು ಸಿಟಿ ಲುಕ್ ಹಾಳಾಗಬಾರ್ದು, ಬೇರೆ ರೋಡ್ಸ್ ಗೆ ಏನು ತೊಂದರೆ ಆಗಬಾರ್ದು, ಜನಕ್ಕೆ ಅಲ್ಲಿ ಓಡಾಡೋರ್ಗೆ ಏನು ತೊಂದರೆ ಆಗಬಾರ್ದು, ಅಟ್ ದ ಸೇಮ್ ಟೈಮ್ ನೀರು ವಾಟರ್ ಲೆವೆಲ್ಸ್ ಏನು ಪ್ರಾಬ್ಲಮ್ ಆಗಬಾರ್ದು ಆತರ. ಸೊ ಇದು ನನಗೆ ಇನ್ಸ್ಪಿರೇಷನ್ ಬಂದು, ನಾನು ನಮ್ಮಅಮ್ಮ ಒಂದ್ಸರಿ ಬೆಂಗಳೂರಲ್ಲಿ ಇದ್ದಾಗ ಫ್ಲಡ್ ಆಗಿತ್ತು, ನಾಯಣಹಳ್ಳಿಯಲ್ಲಿ ಬಸ್ ಸಿಕ್ಕಾಕೊಂಡ್ಬಿಟ್ಟಿತ್ತು ಆ ಬ್ರಿಡ್ಜ್ ಮೇಲೆ, ಅಷ್ಟು ಮಳೆ ಬರ್ತಾ ಇತ್ತು. ಅಂಡ್ ಅಟ್ ದ ಸೇಮ್ ಟೈಮ್ ನಾವ್ ಎಷ್ಟೊಂದ್ಸರಿ ಕೇಳ್ತಾ ಇರ್ತೀವಿ ನೀರಿಲ್ಲ ಎಷ್ಟೊಂದೇ, ಒಂದೊಂದ್ ಕಡೆಯಲ್ಲಿ ನೀರ್ ಕೊರೆ. ಸೊ ಆತರ ಅನ್ಕೊಂಡು ಯಾಕೆ ಅಂತ ಅವಾಗ ನಾನು ಕೇಳಿ ನೋಡ್ತಿದ್ದಾಗ ಗೊತ್ತಾಯ್ತು, ಆ ಅಂತರ್ಜಲದು ಲೆವೆಲ್ ಕಡಿಮೆ ಆಗ್ತಿದೆ, ಯಾಕಂದ್ರೆ ಈ ಕಾಂಕ್ರೀಟ್ ರೋಡ್ಸ್ ಬಂದದು, ಎಲ್ಲೂ ನೀರು ಇಂಕೋಣಕ್ಕೆ ಜಾಗ ಇಲ್ಲ ಸಿಟೀಸ್ ಅಲ್ಲಿ ಅಂತೆಲ್ಲ ಕೇಳ್ ಬಂದ್ಮೇಲೆ ಅವಾಗ ಅದ್ರ ಬಗ್ಗೆ ಓದಕ್ ಶುರು ಮಾಡಿ ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡಿ ಆ ಪ್ರಾಜೆಕ್ಟ್ ಮಾಡಿ ಯುವ ವಿಜ್ಞಾನಿ ಪ್ರಶಸ್ತಿ ಆಯ್ತು. ಅಟ್ ದ ಸೇಮ್ ಟೈಮ್ ಅದನ್ನ ನಾನು ಆ ಐಡಿಯಾನ ಮೋದಿ ಅವರಿಗೆ ಲೆಟರ್ ಬರೆದಿದ್ದೆ, ಈ ತರ ಇದೆ ಐಡಿಯಾ ನನ್ನ ಕೈಯಲ್ಲಿ, ಈಗ ಐಡಿಯಾ ಮಾಡಕ್ ಅಷ್ಟೇ ಆಗದ್ ಇದು ಪಬ್ಲಿಕ್ ಸೆಕ್ಟರ್.

0: ಇಂಪ್ಲಿಮೆಂಟ್ ಮಾಡುವಂಥದ್ದು. ಸೊ ನನಗೆ ಒಂದು ಐಡಿಯಾ ಬಂದಿದೆ, ಇನ್ ಕೇಸ್ ಇದು ಸೂಟಬಲ್ ಆದರೆ ಇಂಡಿಯನ್ ಸಿಟೀಸಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮಾಡಿ ಅನ್ನೋ ಒಂದು ಲೆಟರ್ ನಾನು ಬರೆದಿದ್ದೆ. ಅವ್ರು ರಿಪ್ಲೈ ಮಾಡಿ ಇದನ್ನ ಫರ್ದರ್ ಅರ್ಬನ್ ಅಫೇರ್ಸ್ ಡಿಪಾರ್ಟ್ಮೆಂಟ್ಗೆ ಫಾರ್ವರ್ಡ್ ಮಾಡಿದ್ರು. ಅವ್ರ ಕಡೆಯಿಂದ ಲೆಟರ್ ಬಂದಿತ್ತು, ನಾವು ಇದನ್ನ ಸ್ಟಡಿ ಮಾಡ್ತಾ ಇದ್ದೀವಿ, ನಾವು ಫಸ್ಟ್ ಸ್ಟೇಜ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಖುಷಿ ವಿಚಾರ ಅಂತ ಹೇಳುದು.
1: ನಿಖಿತ್ ಅವರೇ, ತಾವು ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಸಾಮಾಜಿಕ ಕಾಳಜಿ ಕೂಡ ಹೊಂದಿದ್ದೀರಾ, ಹಾಗೂ ಈಗಿನ ಯುವ ಪೀಳಿಗೆಗೆ ನಾನು ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ತಮ್ಮ ಕಿವಿಮಾತನ್ನ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಒಂದ್ ಯಾವಾಗ್ಲೂ ಹೇಳ್ತೀನಿ, ಹೆಚ್ ಎನ್ ನರಸಿಂಹಯ್ಯವರು ಹೇಳ್ತಾರೆ, ಪ್ರಶ್ನಿಸದೆ ಒಪ್ಪಬೇಡ ಅಂತ. ಸೊ ಯಾವಾಗ್ಲೂ ಏನೇ ಆಗ್ಲಿ, ಎಷ್ಟೇ ದೊಡ್ಡಾಗ್ಲಿ, ಆ ಪ್ರಶ್ನೆ ಕೇಳೋ ಒಂದು ಇಲ್ಲ ಏನದು ಅನ್ನೋ ಒಂದು ಕ್ವಶನ್ ಅನ್ನ ನೀವು ಫಸ್ಟ್ ಅದನ್ನ ಬಿಡಬೇಡಿ. ಆ ಕ್ಯೂರಿಯಾಸಿಟಿ ಅನ್ನೋದು ಎಷ್ಟೇ ವಯಸ್ಸಾದ್ರೂ ಏನೇ ಓದ್ತಾ ಇದ್ರು ಅದ್ ಯಾವತ್ತು ಬಿಡಕ್ ಹೋಗಿ. ಆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರ್ತದಲ್ಲ, ಅದು ಯಾವಾಗ್ಲೂ ಮುಂದೆ ತಗೊಂಡೋಗೋದು. ನಂಗೆ ಮೊನ್ನೆ ಕೂಡ ಒಬ್ರು ನಾಗೇಂದ್ರ ಸರ್ ಅಂತ ಹೇಳಿದ್ರು, ಫಸ್ಟ್ ಕಲಿಬೇಕು ಅಂತ ಬರ್ಬೇಕು, ಅದಾದ್ಮೇಲೆ ಕಲಿಯೋದವ್ರು ಆಟೋಮೆಟಿಕ್ ಕಲಿತಾರೆ. ಆ ಒಂದು ಆಲೋಚನೆ ಬರ್ಬೇಕು, ಕಲಿಬೇಕು, ನಾನು ಇನ್ನ ಕಲಿಬೇಕಾಗಿರೋದ್ ಹಲವಾರ್ ಇದೆ ಅನ್ನೋದೊಂದ್ ಇರುತ್ತೆ. ಆಮೇಲೆ ಅದಾದ್ಮೇಲೆ ತಕ್ಕಂತೆ ನೀವ್ ಏನ್ ಕಲಿಬೇಕು ಅನ್ನೋದಕ್ಕೆ ನಿಮ್ ಎನರ್ಜಿನ ಟೈಮ್ನ ಚಾನಲೈಸ್ ಮಾಡಿ ಅಕಾರ್ಡಿಂಗ್ಲಿ ನೀವು ಸ್ಟೆಪ್ಸ್ ತಗೊಳ್ಳಿ, ನಿಮ್ ಶಿಕ್ಷಕರ ಜೊತೆ ಮಾತಾಡಿ, ಓದ್ತಾ ಇರಿ. ಎಷ್ಟೊಂದು ಪುಸ್ತಕಗಳು ಬರ್ತದೆ ಈಗ, ಎಸ್ಪೆಷಲಿ ಟೆಕ್ನಾಲಜಿ ಬಂದ್ಮೇಲೆ ಎಷ್ಟೊಂದು ಅಪಾರ್ಚುನಿಟೀಸ್ ಕೂಡ ಜನಕ್ಕೆ ತಿಳಿತಾ ಬರ್ತದೆ, ಬಿಕಾಸ್ ಟೆಕ್ನಾಲಜಿಯಿಂದ ಎಷ್ಟೊಂದು ಮಕ್ಳಿಗೆ ಕೂಡ ಹಲವಾರು ಗೊತ್ತಾಗ್ತದೆ. ಸೊ ಅದ್ರ ಬಗ್ಗೆ ಆ ಒಂದು ಭಾವನೆ ಕಲಿಬೇಕು ಅನ್ನೋದನ್ನ ಯಾವತ್ತು ಬಿಡಬೇಡಿ. ನನಗೆ ಎಸ್ಪೆಷಲಿ ಇನ್ಸ್ಪೈರ್ ಆಗೋದು NPTEL, ನಾನು ಕೋರ್ಸಸ್ ಮಾಡ್ತೀನಲ್ಲ, ರೀಸೆಂಟ್ಲಿ ಅದು ಡೊಮೇನ್ ಸರ್ಟಿಫಿಕೇಶನ್ ಇಸ್ಕೊಳಕ್ಕೆ IIT ಮದ್ರಾಸಿಗೆ ಹೋಗಿದ್ದೆ. ಅಲ್ಲಿ 85 ವರ್ಷದವರು ಒಬ್ರು ಬಂದಿದ್ರು, ಪ್ರೊಫೆಸರ್ ಅವ್ರು ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತು, ಇದು ಕೂಡ ಅವ್ರು ಆಲ್ಮೋಸ್ಟ್ 70 ಕೋರ್ಸಸ್ ಮಾಡಿದ್ದಾರೆ NPTEL ಅಲ್ಲಿ. ಅಷ್ಟು ವಯಸ್ಸಾದ್ಮೇಲೆ ಕೂಡ ಅವ್ರು ನೋಡಿ ಅನ್ನಿಸ್ತು, ಅವ್ರು ಅಷ್ಟು ವಯಸ್ಸಾಗಿದೆ, ಅಲ್ಲಿ ಅಷ್ಟು ಆಸಕ್ತಿಯಿಂದ ಕಲಿತಾ ಇದ್ದಾರೆ, ನಮ್ಗೆ ಇಷ್ಟು ಎನರ್ಜಿ ಟೈಮ್ ಇದೆ, ಕಲಿಬೇಕನ್ನೋದು ಇನ್ನ ಜಾಸ್ತಿ ಎಂಥೂಸಿಯಾಸಮ್ ಇದೆ. ಸೊ ನಾವ್ ಇನ್ನೆಷ್ಟು ಎಫರ್ಟ್ ಅಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಅವ್ರು ಮಾಡಿರೋ 10% ನಾವು ಮಾಡಬಹುದು ಅಂತ. ಸೊ ಆತರ ಅದು ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ಕಲಿಬೇಕು ಅಂತ ಅವ್ರು ನೋಡಿ ಇನ್ನ ಜಾಸ್ತಿ ಅನ್ಸುತ್ತೆ.
1: ಒಳ್ಳೇದು. ಮೇಡಮ್ ಲಕ್ಷ್ಮಿ ಅವರೇ, ತಮ್ಮ ಮಗಳು ಇಷ್ಟೆಲ್ಲಾ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ, ಈ ಚಿಕ್ಕ ವಯಸ್ಸಿಗೆ ತಮ್ಮದೇ ಆದಂತ ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಕೂಡ ಭಾಜನರಾಗ್ತಿದ್ದಾರೆ, ತಮ್ಗೆ ಏನ್ ಅನ್ಸುತ್ತೆ ಮೇಡಮ್?
2: ತುಂಬಾ ಖುಷಿ ವಿಚಾರ. ಮತ್ತೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ನಾನು ಅವಳಲ್ಲಿ ಕಂಡಿದ್ದ ಒಂದು ವಿಶೇಷವಾದ ಗುಣ ಅಂತಂದ್ರೆ, ಅವಳು ಯಾವಾಗ್ಲೂ ಒಂದ್ ಹೇಳೋಳು, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ಆ ಭಗವಂತನಿಗೆ ಮನಸ್ಸು ಸೋತ್ ಬಿಡ್ಬೇಕಂತೆ. ಇವ್ರು ಇಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಿದ್ದಾರೆ, ನಾನು ಅವ್ರ ಬಯಸಿದ್ದೆಲ್ಲ ಕೊಟ್ಬೇಕಪ್ಪ ಅಂತ ಹೇಳಿ ಅವಳು ಯಾವಾಗ್ಲೂ ಅದನ್ನ ಹೇಳೋಳು. ಸೊ ನಾವು ನಮ್ಮ ವರ್ಕ್, ನಮ್ಮ ಡೆಡಿಕೇಶನ್ ಏನಿದೆ, ನಮ್ಮ ಪ್ರಯತ್ನಗಳು ಏನಿದೆ, ಅದರಲ್ಲಿ ನಾವು ಎಂದು ಹಿಂದೆ ತಿರುಗಿ ನೋಡಿದಾಗ ನಾವು ಇದು ಮಾಡಿಲ್ಲ ಅಂತ ಅನ್ನಿಸ್ಬಾರ್ದು. ಆ ಮಟ್ಟಿಗೆ ನಾವು ಅದರಲ್ಲಿ ಒಂದು ಪ್ರಯತ್ನವನ್ನ ಹಾಕ್ಬೇಕು, ಮತ್ತೆ ಅದಕ್ಕೊಂದು ಶಿಸ್ತು ಅನ್ನೋದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಅದೆರಡು ನಾನು ಅವಳಲ್ಲಿ ಕಂಡಂತ ತುಂಬಾ ಒಂದು ಉತ್ತಮ ಗುಣಗಳು ಅಂತ ಅನ್ಸುತ್ತೆ. ಮತ್ತೆ ಅವಳು ಇನ್ನೂ ಒಂದು ವಿಚಾರ ಹೇಳ್ತಿದ್ಲು, ಅದನ್ನ ನನ್ನ ಸಣ್ಣ ಮಗಳಿಗೂ ಹೇಳ್ತೀನಿ, ಮತ್ತೆ ನನಗೆ ಯಾರನ್ನ ಮಕ್ಕಳು ಸಿಕ್ಕದಾಗ್ಲೂ ಹೇಳ್ತೀನಿ. ಏನಂದ್ರೆ ಇವಾಗ ಎಲ್ಲಾ ಕಡೆ ಡಿಸ್ಟ್ರೆನ್ಸು, ತುಂಬಾ ಅಡಿಕ್ಷನ್ಸು, ಬೇರೆ ಬೇರೆ ರೀತಿ ಕೆಟ್ಟ ಚಟಗಳು ಎಲ್ಲ ಇದಾವೆ. ಅವಳು ಸ್ಕೂಲ್ ಡೇಸ್ ಅಲ್ಲಿ ಒಂದ್ ಮಾತು ಹೇಳೋಳು, ನಾನು ಯಾವಾಗ ಮಧ್ಯಾಹ್ನ ಕರ್ಕೊಂಡ್ ಬಂದ್ಬಿಡ್ತೀನಿ, ನಾವು ಅರ್ಧ ದಿವಸ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದ ಅವಳಿಗೆ, ಇನ್ನು ಅರ್ಧ ದಿವಸ ಟೆಸ್ಟ್ಗೋಸ್ಕರ ಅವಳು ಬಿಡ್ತಾ ಇದ್ಲು. ಸೊ ಕರ್ಕೊಂಡ್ ಬರ್ಬೇಕಂದ್ರೆ ನಾನು ತೋರಿಸ್ತಿದ್ದೆ ಅಲ್ಲಿ ಕಾಲೇಜ್ ಹುಡುಗರು, ಅವರು ಇವರೆಲ್ಲಾನು ಸ್ವಲ್ಪ ಕೆಟ್ಟ ಚಟಗಳೊಂದಿಗೆ ಇರ್ತಾ ಇದ್ದಿದ್ದು. ಅವಳು ಹೇಳೋಳು, ನಾವು ಯಾವ್ದಾದ್ರು ಒಂದು ಒಳ್ಳೆ ಚಟಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಈ ತರದ್ ಯಾವ ಬರೋದೇ ಇಲ್ಲಮ್ಮ. ಸೊ ನಾವು ಯಾವತ್ತಿದ್ರು ಒಂದು ಒಳ್ಳೆ ಅಭ್ಯಾಸಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ.
1: ಒಳ್ಳೇದು ಮೇಡಮ್. ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಖಿತಾ ಅವರು ತಮ್ಮ ಇಷ್ಟೆಲ್ಲಾ ಸಾಧನೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಖಿತಾ ಅವರಿಗೂ ಹಾಗೂ ಅವರ ತಾಯಿಯವರಾದಂತಹ ಲಕ್ಷ್ಮಿ ಅವರಿಗೂ ತುಂಬಾ ಧನ್ಯವಾದಗಳು.
0: ಧನ್ಯವಾದಗಳು.
3: ಇದುವರೆಗೂ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
4: ಇವರನ್ನ ಸಂದರ್ಶಿಸಿದವರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ, ಪ್ರಸ್ತುತಿ ಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು.
3: ಇದುವರೆಗೂ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
5: ಯುವವಾಣಿ ಮುಕ್ತಾಯವಾಯಿತು. ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರಿಂದ ಖಯಾಲ್ ಗಾಯನ.
6: ಯೇ ಆಕಾಶವಾಣಿ ಹೇ ಆಜ್ ಕೆ ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಹಮ್ ಆಪ್ಕೋ ಸುನವಾಯೆಂಗೆ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಕಾ ಗಾಯನ್. ಪಂಡಿತ್ ಕೈವಲ್ಯ ಕುಮಾರ್ ಗುರವ್

ನಯನದೀಪ ಮಾತನಾಡುವ ವಿಷಯ ಡ್ರೈ ಐಸ್. ಭಾಗವಹಿಸುವ ವೈದ್ಯರು ಡಾಕ್ಟರ್ ರಶ್ಮಿ ಕುದ್ರಿ, ಕಾರ್ಯಕ್ರಮದ ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಡಾಕ್ಟರ್ ಎಂಎಂ ಜೋಶಿ, ಕಣ್ಣಿನ ಆಸ್ಪತ್ರೆ ಧಾರವಾಡ. 8:30 ಮಾಧುರಿ ಓಕ್ ಅವರ ಗಾಯನವಿದೆ. 9:05 ಚೈತ್ರ ಎಂ ಬೆಟಗೇರಿ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ನೇರ ಫೋನಿನ ಕಾರ್ಯಕ್ರಮದಲ್ಲಿ ಕೇಳಿ ಕರೆಗೊಂದು ಗೀತೆ. 10:00 ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಧ್ಯಾಪಕರು ಅಂಕಣಕಾರರಾದ ಸುರೇಶ್ ಗುದಗಣ್ಣವರ್ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 10:15 ಕಿರುನಾಟಕ ಯಕ್ಕಾ ಹಂಚು, ರಚನೆ ಬಸವರಾಜ್ ಗಣಪನವರ್, ನಿರ್ಮಾಣ ಪ್ರಭಾಸಿರೂರು. 10:30 ಹುಬ್ಬಳ್ಳಿಯ ಸ್ವರನಾದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:00 ಪೋಸ್ಟ್ ಬಾಕ್ಸ್ 111 ವಿಶೇಷ ಕಾರ್ಯಕ್ರಮ. ಇವಿಷ್ಟು ನಾಳೆ ಬೆಳಿಗ್ಗೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ವೇಳೆ ಸರಿಯಾಗಿ 11:07:38. ತರಂಗಾಂತರ 392.16 ಮೀಟರ್ಗಳು ಅಥವಾ 765 kHz. ಎಫ್ಎಂ 103 MHz ಕಂಪನಾಂಕ ಮತ್ತು ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ನಿಲಯದ ಬೆಳಗಿನ ಪ್ರಸಾರ 5:55 ಆರಂಭವಾಗುವುದು. ಇನ್ನು ಮುಂದೆ 11:10 ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ಚೇತನಾ ಸುಬ್ಬಯ್ಯವರು ಮಾಡುವ

0: ಪರಂಪರೆಯ ಗೀತೆಯಾಗಿರುವ ವಂದೇ ಮಾತರಂ
1: ಬಂಕಿ ಗೋವಿಂಜೋಳ ವರ್ಷದ
0: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
2: ನಿಲ್ಲುಸಿರಿ ಕವಿಗಾನ,
0: ನೆನಪು
3: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು
4: ಗುಡ್ ಮಾರ್ನಿಂಗ್, ದಿಸ್ ಇಸ್ ಬ್ಯಾಕ್ ಸ್ಟುಡಿಯೋ ಅನೌನ್ಸರ್ ಮೈಕ್ 1 ಟೆಸ್ಟಿಂಗ್. 5 hours, 24 minutes and seconds, 8, 9, 10, 11, 12. Announcer mic 2 testing.

0: ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ. ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ
1: ಹೂವಿನ ಬಾಣ,
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.

0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
1: ಚಿತ್ರರಂಗಕ್ಕೆ ಬಂದವರಾದ್ರಿಂದ
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.